ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಶ್ರಾವಣ ಮಾಸದ 9ನೇ ದಿನ, ಅಂದರೆ 2026ನೇ ಇಸವಿ, ಜುಲೈ ತಿಂಗಳ 31ನೇ ತಾರೀಕು ಶುಕ್ರವಾರ. ಈಗ ಸಮಯ 5:56:45. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶುಭ ನುಡಿ. ಉಪಾಧ್ಯಾಯನಾದವನು ಸದಾ ಕಲಿಯುತ್ತಲೇ ಇರಬೇಕು. ಸ್ವತಃ ಉರಿಯುತ್ತಿದ್ದರೇನೇ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲು ಸಾಧ್ಯ. ಹೀಗೆಂದವರು ರವೀಂದ್ರನಾಥ ಟಾಗೋರ್. ಶುಭ ನುಡಿ ಆಲಿಸಿದಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಮಣಿಕ್ ನೆಲಗಿ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.

ಇಂದು ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ವಾಣಿಜ್ಯ ಜಾಹೀರಾತುಗಳು ನಮ್ಮ ನಿಲಯದಿಂದ. 9:05 ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ 150 ಸಂಭ್ರಮ ಹಾಗೂ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರ್ ಆಫೀಸರ್ ಸೂರ್ಯನಾರಾಯಣ PR. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ LO. ಇಂದು ಬೆಳಿಗ್ಗೆ 9:30 ಚಿತ್ರ ಚಿತ್ತಾರ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಾನ ಭಜಾನ 10:30, 11:00 ನನ್ನೆದೆ ಹಾಡು, ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರ, ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ.

ಚಿಕಿತ್ಸೆ. ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇಂದು ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ಚಿನ್ನ ನಗದೀಕರಣ ಯೋಜನೆ ಭಾಗವಹಿಸುತ್ತಾರೆ. ರಾಯಚೂರು ಜಿಲ್ಲೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್. ಸಂದರ್ಶಕರು ಅಮರೇಶ್ ಆಶಿಹಾಳ್. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇಂದು ಮಧ್ಯಾಹ್ನ 1:30 ಪ್ರಚಲಿತ ನಮ್ಮ ನಿಲಯದಿಂದ, 2:40 ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದಿಂದ, 3 ಗಂಟೆಗೆ ವಿವಿಧ ಭಾರತಿ ಕಾರ್ಯಕ್ರಮಗಳ ಸಹ ಪ್ರಸಾರ ಮುಂಬೈ ಕೇಂದ್ರದಿಂದ, 4:00 ಭಾವಗೀತೆಗಳು, 4:15 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆ ಎನ್, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30, 5:00 ಮಹಿಳಾ ಲೋಕ ಪತ್ರ ಸೌರಭ ಕೇಳುಗರ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:00 ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು 6:50 ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವ ವಿಷಯ ತಜ್ಞರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಇಂದು ಸಂಜೆ 7:20 ಸುದ್ದಿ ಚುಂಪಿ. ಪ್ರಾಯೋಜಕರು ಎಸ್ಜಿ ಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ವಾಟ್ಸ್ಆಪ್ ಆಧಾರಿತ ಚಲನಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕನಕದಾಸರ ರಚನೆ, ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ. ಏನೆಂದಳೇ ಏನೆಂದಳೋ ನಿನ್ನಳು ಸೀತೆ ಹನುಮಯ್ಯ.

ಬಾರಿ ಎಂಡ ಜೋಯಪ್ಪ ಅವರ ರಚನೆ, ಮೇಘನಾ ಕುಲಕರ್ಣಿ ಮತ್ತು ಹರ್ಷ ಅವರ ಧ್ವನಿಯಲ್ಲಿ ಲೋಕಕ್ಕೊಂದೇ ಭಾರತ, ಶಾಂತಿ ಪ್ರೀತಿನ ಭಾರತ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಉದಯರಾಗ ಕಾರ್ಯಕ್ರಮ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ ಮಾಣಿಕ್ ನೇಲಗಿ ಅವರಿಂದ.
1: ಮಾನವೀಯ ಮೌಲ್ಯಗಳು ವ್ಯಕ್ತಿಯ ವ್ಯಕ್ತಿತ್ವದ ಸಂಕೇತ. ಮಾನವೀಯ ಮೌಲ್ಯದ ಮನುಜನನ್ನು ಸಮಾಜ ಆಧರಿಸುತ್ತದೆ. ಜನರು ಇಂಥವರನ್ನು ಗೌರವದಿಂದ ಕಾಣುತ್ತಾರೆ. ಮಾನವೀಯ ಮೌಲ್ಯವುಳ್ಳವನ ಬದುಕು ಆನಂದದಿಂದ ಕೂಡಿರುತ್ತದೆ. ಇಂದಿನ ದಿನಮಾನಗಳಲ್ಲಿ ಮಾನವೀಯ ಮೌಲ್ಯಗಳು ನಶಿಸುತ್ತಿವೆ. ವ್ಯಕ್ತಿ ಆಧುನಿಕತೆಯತ್ತ ಮುಖ ಮಾಡುತ್ತಿದ್ದಂತೆ ಅವನಲ್ಲಿಯ ವಿಚಾರಗಳು ಬದಲಾಗುತ್ತಿವೆ. ಕೇವಲ ತನ್ನತನಕ್ಕಾಗಿ ಮಾತ್ರ ಅವನು ತನ್ನ ಬದುಕನ್ನು ಮೀಸಲಿರಿಸಿದ್ದಾನೆ. ಹಳೆಯ ಕಾಲ ಅಂದರೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಹಸಿದವರಿಗೆ ಅನ್ನವನ್ನಿಕ್ಕುವುದು, ನೀರಡಿಸಿ ಬಂದರೆ ಅವರಿಗೆ ನೀರು ಕೊಡುವುದು, ಅವರ ಕಷ್ಟ ಸುಖಗಳನ್ನು ವಿಚಾರಿಸುವುದು, ಸಾಧ್ಯವಾದರೆ ಅವರಿಗೆ ಸಹಾಯ ಮಾಡಿ ಅವರ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತಿರುವುದನ್ನು ನಮ್ಮ ಹಿರಿಯರು ಮಾಡುತ್ತಿದ್ದರು. ಕಷ್ಟ ಹೇಳಿಕೊಂಡು ಬಂದವರಿಗೆ ವಿಚಾರಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿ ಸಂತೈಸಿ ಕಳುಹಿಸುತ್ತಿದ್ದರು. ಆರೋಗ್ಯ ಸಮಸ್ಯೆಗಳು ಬಂದಾಗ ಇಡೀ ಬಡಾವಣೆಯವರು ಸೇರಿ ತಮ್ಮದೇ ಮನೆಯ ಸಮಸ್ಯೆ ಎಂದು ತಿಳಿದು

0: ಪರಿಹರಿಸಲು ಶ್ರಮಿಸಿ ಪರಿಹಾರವಾದಾಗ ಸಂತಸ ಪಡುತ್ತಿದ್ದರು. ಆದರೆ ಇಂದು ಸಮುದಾಯದ ವಾತಾವರಣವೇ ಬದಲಾಗಿದೆ. ತಾನಾಯಿತು, ತನ್ನ ಕುಟುಂಬವಾಯಿತು ಎನ್ನುವಂತೆ ಬಹುತೇಕರು ಬದುಕುತ್ತಿದ್ದಾರೆ. ಅಕ್ಕಪಕ್ಕದ ಮನೆಗಳಲ್ಲಿ ಯಾವುದೇ ಘಟನೆಗಳು ನಡೆದರೂ ಅವರು ಅತ್ತ ತಲೆ ಹಾಕುತ್ತಿಲ್ಲ. ದಾರಿಯಲ್ಲಿ ಹೋಗುವಾಗ ಬೇರೆ ವ್ಯಕ್ತಿ ಅಪಘಾತಕ್ಕೆ ತುತ್ತಾಗಿ ರಸ್ತೆ ಮೇಲೆ ಬಿದ್ದು ನರಳಾಡುತ್ತಿದ್ದರೂ ಅವನ ನೆರವಿಗೆ ಧಾವಿಸದೆ ವಿಡಿಯೋ ಮಾಡುತ್ತಾ ನಿಲ್ಲುತ್ತಿದ್ದಾರೆ. ತಕ್ಷಣ ಅವನಿಗೆ ಆಸ್ಪತ್ರೆಗೆ ಸೇರಿಸುವ ಕೆಲಸ ಮಾಡಲಾರರು. ನೆರವು ದೊರೆಯದ ಕಾರಣ ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ, ಕಳೆದುಕೊಳ್ಳುತ್ತಿದ್ದಾರೆ. ಘಟನೆಗಳು ಸಂಭವಿಸಿದ್ದಾಗ ಸ್ಥಳದಲ್ಲಿದ್ದವರು ನೆರವಿಗೆ ಬಂದು ಸಹಾಯ ಹಸ್ತ ಚಾಚುವುದೇ ಮಾನವನಲ್ಲಿರುವ ಮೌಲ್ಯಯುತ ಗುಣ. ನೆರವು ಪಡೆದಿರುವ ವ್ಯಕ್ತಿ ನೆರವು ನೀಡಿದ ವ್ಯಕ್ತಿಯನ್ನು ಮತ್ತು ನೆರವು ನೀಡಿದ ಸಂದರ್ಭವನ್ನು ತನ್ನ ಜೀವಿತದ ಅವಧಿವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಮಾನವರಾದ ನಾವುಗಳು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವೆವು. ನಮ್ಮ ಬಂಧು ಬಳಗದವರೊಂದಿಗೆ, ನೆರೆಹೊರೆಯವರೊಂದಿಗೆ ನಾವು ಮಾನವೀಯತೆಯಿಂದ ವರ್ತಿಸುತ್ತಿಲ್ಲ. ನೆರೆಮನೆಯವರು ಸತ್ತರೂ ಹೋಗಲಾರದಂಥ ಗುಣಗಳು ನಮ್ಮಲ್ಲಿ ಬಂದು ಬಿಟ್ಟಿವೆ. ನಗರದ ಬದುಕು, ಫ್ಲಾಟ್ಗಳ ವಾಸ, ಅತಿ ಆಧುನಿಕ ಜೀವನ ಶೈಲಿ, ಅಹಂಕಾರಗಳು ವ್ಯಕ್ತಿಯನ್ನು ಪಶುವನ್ನಾಗಿಸಿವೆ ಮತ್ತು ಮಾನವರಲ್ಲಿಯ ಮೌಲ್ಯಗಳನ್ನು ನುಂಗಿಬಿಟ್ಟಿವೆ. ತನ್ನ ಒಡಹುಟ್ಟಿದ ಅಣ್ಣ ತಮ್ಮಂದಿರು ಆಸ್ಪತ್ರೆಗೆ ಸೇರಿದಾಗ ಅವರಿಗೆ ಭೇಟಿಯಾಗಿ ಮಾತನಾಡಿಸುವ ಸೌಜನ್ಯ ಸಹ ಬಹುತೇಕರು ಮಾಡದಿರುವುದು ಮಾನವೀಯ ಮೌಲ್ಯಗಳ ಅವನತಿಯ ಸಂಕೇತ. ಇಡೀ ಮಾನವ ಜನಾಂಗ ತನ್ನ ಒತ್ತಡದ ಬದುಕಿಗೆ ವಿದಾಯ ಹೇಳಿ ಮಾನವೀಯ ಮೌಲ್ಯಗಳು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ವ್ಯಕ್ತಿ ಹುಟ್ಟಿದ ಬಳಿಕ ಸಾವು ಖಚಿತ. ಹುಟ್ಟು ಸಾವಿನ ಮಧ್ಯದ ಬದುಕು ಮೌಲ್ಯಯುತವಾಗಿರಬೇಕು. ಪರರ ಏಳಿಗೆಗಾಗಿ, ಅವರ ಉಳಿವಿಗಾಗಿ ಕೈಲಾದ ಸಹಾಯ ಮಾಡುವ ಗುಣ ಎಲ್ಲರಲ್ಲಿಯೂ ಬರಲೇಬೇಕಾಗಿದೆ. ಸುಂದರ ಮಧುರ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೋರ್ವರೂ ಮಾನವೀಯ ಮೌಲ್ಯಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗಿದೆ. ಅಂದಾಗ ಮಾತ್ರ ಪ್ರೀತಿಯ ಸೊಗಸಾದ ಸಮಾಜ ಕಾಣಲು ಸಾಧ್ಯ. ಆರ್ಥಿಕ ಸಾಮಾಜಿಕ ನಾಡು ಅಭಿವೃದ್ಧಿಯಾಗಬೇಕಾದರೆ ಮಾನವೀಯ ಮೌಲ್ಯಗಳು ಬಾಳಿನಲ್ಲಿ ತೀರಾ ಅವಶ್ಯಕ.
1: ಇದುವರೆಗೆ ಮಾಣಿಕ್ ನೇಲಗಿ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶತ್ರುಗಳು ಈಗ ರೇಡಿಯೋ ಸಮಯ 6:35:03. ರೈತರಿಗೆ ಸಲಹೆ.
1: 2026-27 ಸಾಲಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಮಂಜೂರಾತಿ ನೀಡಿದೆ. ಬರ, ನೆರೆ ಅಥವಾ ಪ್ರವಾಹಗಳಿಂದ ಬೆಳೆ ಹಾನಿ ಉಂಟಾದಾಗ ಬೆಳೆ ವಿಮೆಗೆ ನೋಂದಾಯಿಸಿದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡುವುದು ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಯೋಜನೆಯಡಿಯಲ್ಲಿ ರೈತರ ವಿಮಾ ಕಂತನ್ನು ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ಮುಂಗಾರು ಹಂಗಾಮಿಗೆ ವಿಮಾ ಮೊತ್ತದ %2 ಅಂತ ಪರಿಗಣಿಸಲಾಗಿದೆ. ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಈ 2026-27 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದಂಥ ಬೆಳೆಗಳಿಗೆ ಇಚ್ಛೆ ಇರುವಂತಹ ಬೆಳೆ ಸಾಲ ಪಡೆದೇ ಇರುವಂತಹ ಮತ್ತು ಪಡ್ಕೊಂಡಿರುವಂತಹ ರೈತರು ಇದರ ಪ್ರಯೋಜನವನ್ನು ಪಡಿಬಹುದು ಮತ್ತು ಈ ವಿಮಾ ಯೋಜನೆಗೆ ನೋಂದಾಯಿಸಬಹುದು. ಬೆಳೆ ಸಾಲ ಪಡೆದೇ ಇರುವಂತಹ ರೈತರು ಅರ್ಜಿ ಜೊತೆಯಲ್ಲಿ ಭೂಮಿಯನ್ನು ಹೊಂದಿರೋದಕ್ಕೆ

0: ದಾಖಲೆಯನ್ನು ಸಲ್ಲಿಸಬೇಕಾಗತ್ತೆ, ಅಂದರೆ ಪಹಣಿಯನ್ನು. ಇದ್ರ ಜೊತೆಗೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಮತ್ತು ಆಧಾರ್ ಸಂಖ್ಯೆಯನ್ನು ಕೂಡ ಕೊಡಬೇಕಾಗತ್ತೆ. ಬಿತ್ತನೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗದೇ ಇರೋದು. ಹಾಗೆಯೇ ಮಧ್ಯಂತರ ಬೆಳೆ ವೈಫಲ್ಯ ಅಂದರೆ ನಾವು ಬಿತ್ತನೆ ಮಾಡಿರ್ತೀವಿ ಆದರೆ ಬೆಳೆ ಬೆಳೀತಾ ಇದ್ದಾಗ ಮಳೆ ಬರದಲೇ ಬೆಳೆ ಕೈಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ. ಹಾಗೆಯೇ ಕೆಲವೊಂದು ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪ ಅಂದರೆ ಕೆಲವೊಂದು ಗೊತ್ತಾದಂಥ ಸ್ಥಳಗಳಲ್ಲಿ ಮಾತ್ರ ಪ್ರಕೃತಿ ವಿಕೋಪ ಆದಾಗ, ಜೊತೆಗೆ ಈ ಕೊಯ್ಲಿನೋತ್ತರ ಬೆಳೆ ನಷ್ಟ, ನಾವು ಬೆಳೆ ಕೊಯ್ಲಾದಮೇಲೆ ಬೆಳೆಯನ್ನು ಜಮೀನಿನಲ್ಲೇ ಬಿಟ್ಟಾಗ ಆಗುವಂತಹ ನಷ್ಟವನ್ನು ಕೂಡ ಈ ವಿಮೆಗೆ ಪರಿಗಣಿಸಲಾಗುತ್ತೆ. 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಾಗೆ ಇಂಡಸ್ ಅಂಡ್ ಜನರಲ್ ಇನ್ಶೂರೆನ್ಸ್ ಕಂಪನಿಯನ್ನು ಬೆಳೆ ವಿಮೆ ಕಾರ್ಯಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ರಾಷ್ಟ್ರೀಕೃತ ಬ್ಯಾಂಕು, ಗ್ರಾಮವನ್ ಕೇಂದ್ರಗಳು ಮತ್ತು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಸಲ್ಲಿಸಿ ನೋಂದಾಯಿಸ್ಕೋಬಹುದು. ಇನ್ನು ಮುಖ್ಯವಾಗಿ ಈ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿವರಗಳು ಹೀಗಿದ್ದಾವೆ. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನೀರಾವರಿ ಭತ್ತಕ್ಕೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 108,600 ರೂಪಾಯಿ ಆಗಿರುತ್ತೆ. ವಿಮಾ ಮೊತ್ತ ಪ್ರತಿ ಎಕರೆಗೆ 43,950 ರೂಪಾಯಿ ಆಗಿರುತ್ತೆ. ಇದರ %2 ರೈತರು ಪಾವತಿಸಬೇಕಾಗತ್ತೆ. ಇದು ಪ್ರತಿ ಹೆಕ್ಟೇರ್ಗಾದರೆ ಅಂದರೆ 2.5 ಎಕರೆಗೆ 2,172 ಆಗುತ್ತೆ. ಇನ್ನು ಪ್ರತಿ ಎಕರೆಗಾದರೆ 879 ಆಗುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಭತ್ತಕ್ಕಾದರೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75,600 ರೂಪಾಯಿ ಆಗಿರುತ್ತೆ. ಪ್ರತಿ ಎಕರೆಗೆ 30,595 ರೂಪಾಯಿ ಆಗಿರುತ್ತೆ. ಇದರ %2 ರೈತರ ಪಾಲಿನ ವಿಮಾ ಕಂತಾಗಿರುತ್ತೆ. ಅದು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,512 ರೂಪಾಯಿ ಆಗಿರುತ್ತೆ. ಅದೇ ಎಕರೆಗಾದರೆ 612 ರೂಪಾಯಿ ಆಗಿರುತ್ತೆ. ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಆಗಸ್ಟ್ 14. ಮಳೆಯಾಶ್ರಿತ ಮುಸ್ಕಿನಜೋಳವನ್ನು ಕೂಡ ಅಧಿಸೂಚನೆ ಮಾಡಲಾಗಿದೆ. ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 67,500 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 27,317 ರೂಪಾಯಿ ಆಗಿರುತ್ತೆ. ಇನ್ನು ರೈತರ ಪಾಲಿನ ವಿಮಾ ಕಂತು %2 ಇದನ್ನು ರೂಪಾಯಿಗಳಲ್ಲಿ ಹೇಳೋದಾದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,350 ರೂಪಾಯಿ ಆಗಿರುತ್ತೆ. ಅದೇ ಪ್ರತಿ ಎಕರೆಗಾದರೆ 546 ರೂಪಾಯಿ ಆಗಿರುತ್ತೆ. ಈ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ ನೋಂದಾಯಿಸ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಜುಲೈ 31 ಆಗಿರುತ್ತೆ. ರೈತರು ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂರಕ್ಷಣೆ ತಂತ್ರಾಂಶದಲ್ಲಿ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಹಾಗೆಯೇ ತಾಲೂಕು ಮಟ್ಟದಲ್ಲಿರುವಂತಹ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡ್ಕೋಬಹುದು. ಹಾಗೆಯೇ ರೈತರ ಸಹಾಯವಾಣಿ 1800-4255-3553 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ಮಡಿಕೇರಿಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೂಡ ಇದೆ, ಇಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
4: ಇದು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಯವರ ಕಾರ್ಯಾಲಯ ಕೊಡಗು ಜಿಲ್ಲೆ. ಇವರ ಪ್ರಕಟಣೆ 2026-27 ಸಾಲಿಗೆ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗಾಗಿ ವಿದೇಶಿ ವಿದ್ಯಾರ್ಥಿ ವೇತನ ಯೋಜನೆಯಡಿ ಸೇವಾ ಸಿಂಧು ಪೋರ್ಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಕೂಡಲೇ ಇದರ ಸದುಪಯೋಗಪಡಿಸಿಕೊಳ್ಳಲು ಈ ಮೂಲಕ ಕೋರಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 22-7-2026 ದಿನಾಂಕ 31-10-2026 ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಬೇಕಾದ ಅರ್ಹತೆಗಳು ಹೀಗಿದೆ: ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು. ಅಭ್ಯರ್ಥಿಯು ಅಲ್ಪಸಂಖ್ಯಾತರ ಸಮುದಾಯದ ಮುಸ್ಲಿಂ, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸೇರಿದವರಾಗಿರಬೇಕು. ಕೋರ್ಸು ಪೂರ್ಣಕಾಲಿಕ ಸ್ನಾತಕೋತ್ತರ ಪದವಿ. ವಿದ್ಯಾರ್ಥಿಯ ಗರಿಷ್ಠ ವಯೋಮಿತಿ 40 ವರ್ಷ ಮೀರಿರಬಾರದು. ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಒಟ್ಟು ಆದಾಯವು ರೂ.16 ಲಕ್ಷಗಳನ್ನು ಮೀರಿರಬಾರದು. ವಿದ್ಯಾರ್ಥಿ ವ್ಯಾಸಂಗ ಮಾಡುತ್ತಿರುವ ವಿದೇಶಿ ವಿಶ್ವವಿದ್ಯಾಲಯವು ಕ್ಯೂಎಸ್ ಟಾಪ್ 500 ಯೂನಿವರ್ಸಿಟಿ ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಸ್ಥಾನ ಪಡೆದಿರಬೇಕು. ಸ್ನಾತಕೋತ್ತರ ವೈದ್ಯಕೀಯ ಹಾಗೂ ಕಾನೂನು ಪದವಿ ಕೋರ್ಸ್ಗಳಿಗೆ ಮಾತ್ರ ಕ್ಯೂಎಸ್ ಟಾಪ್ 100 ಸಬ್ಜೆಕ್ಟ್ ವೈಸ್ ರ್ಯಾಂಕಿಂಗ್ ಸಹ ಪರಿಗಣಿಸಲಾಗುವುದು. ವಿದ್ಯಾರ್ಥಿ ವೇತನ ಪಡೆಯಲು ಎನ್ಪಿಸಿಎ ಆಕ್ಟಿವ್ ಸ್ಟೇಟಸ್ ಮತ್ತು ಬ್ಯಾಂಕ್ನೊಂದಿಗೆ ಆಧಾರ್ ಜೋಡಣೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಪ್ರಕಟಣೆ ಕೇಳಿದ್ದೀರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಇತ್ತೀಚೆಗೆ ಈ ಬ್ಯಾಂಕ್ಗಳಲ್ಲಿ ಅಥವಾ ಅಲ್ಲಿ ಲಾಕರ್ಗಳಲ್ಲಿ ನಾವು ಏನೋ ಒಂದು ಚಿನ್ನ ಇಟ್ಟಿರ್ತೀವಿ, ಅಲ್ಲಿ ಅದು ವಾಪಸ್ ಪಡ್ಕೊಳ್ಳೋ ಟೈಮ್ನಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗಿವೆ ಅಂತನ್ನುವಂಥದ್ದು ಅನೇಕ ಗ್ರಾಹಕರು ದೂರು ನೀಡಿದ್ದು ಮತ್ತು ಸಮಸ್ಯೆ ಆಗಿದ್ದು ಇತ್ತೀಚಿನ ವಿದ್ಯಮಾನಗಳಲ್ಲಿ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಕಾನೂನಿನ ಅಡಿನಲ್ಲಿ ಯಾವ ರೀತಿ ನಮಗೆ ರಕ್ಷಣೆ ಸಿಗುತ್ತೆ, ಏನೇನು ಕ್ರಮಗಳನ್ನು ನಾವು ಕಾನೂನಿನ ಮೂಲಕವಾಗಿ ಏನು ಕ್ರಮ ಕೈಗೊಳ್ಳಲಾಗ್ತದೆ?
0: ಸರಿ, ಏನಂತ ಹೇಳಿದ್ರೆ ಈಗ ನಾವು ಬ್ಯಾಂಕಲ್ಲಿ ಅಡಮಾನನೇ ಮಾಡಿರ್ಬೋದು ಅಥವಾ ಸೇಫ್ ಲಾಕರ್ ಅಲ್ಲಿ ಕೂಡ ಇಟ್ಟಿರ್ಬೋದು. ಸೇಫ್ ಲಾಕರ್

ಇಟ್ಟಿದ್ರೆ ಅದರದು ಆಕ್ಸೆಸ್ ಬಂದು ಇಬ್ಬರಿಗೂ ಇರಕ್ಕಿಲ್ಲ. ಅಂದ್ರೆ ಅವರು ಸೇಫ್ ಲಾಕರ್ ಅಲ್ಲಿ ಇಟ್ಟಾಗ ಮ್ಯಾನೇಜರ್ ಯಾರೋ ಬಂದು ಒಂದು ಲಾಕ್ ನ ಓಪನ್ ಮಾಡಕ್ ಹೋಗ್ತಾರೆ, ಮತ್ತೊಂದು ಲಾಕ್ ಆ ಒಂದು ಅಕೌಂಟ್ ಹೋಲ್ಡರ್ ಹತ್ರನೇ ಇರುತ್ತೆ. ಆ ಲಾಕರ್ ಹೋಲ್ಡರ್ ಅದನ್ನ ತೆಗೆದಾಗ ಮಾತ್ರ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ. ಅಡಮಾನ ಮಾಡಿದಾಗ ಕಸ್ಟಡಿ ಪೂರ್ತಿ ಬ್ಯಾಂಕರ್ ಹತ್ರನೇ ಇರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಗ್ರಾಹಕರಿಗೆ ಏನಾದ್ರೂ ತೊಂದರೆ ಆಗಿದ್ರೆ, ಅಂದ್ರೆ ತೊಂದರೆ ಅಂದ್ರೆ ಅವ್ರ ಗ್ರಾಮಲ್ಲಿ ವ್ಯತ್ಯಾಸ ಆಗಿರಬಹುದು, ಅಥವಾ ಮೊನ್ನೆ ನಾನು ಯಾವ್ದೋ ಒಂದು ಫೋನ್ ಅಲ್ಲಿ ನೋಡ್ತಾ ಇದ್ದೆ ವಿಡಿಯೋದ್ರಲ್ಲಿ ಏನಂತ ಹೇಳಿದ್ರೆ, ಈ ನೆಕ್ಲೆಸ್ ಗೆ ಚೈನ್ ಲಿಂಕ್ಸ್ ಇರುತ್ತಲ್ಲ, ಆ ಲಿಂಕ್ಸ್ ಮಧ್ಯದಲ್ಲಿ ಒಂದ್ ಎರಡ್ ಲಿಂಕ್ ಯಾವ್ದೋ ಬೇರೆದ ಹಾಕಿದ್ದಾರೆ, ತಪ್ಪಿಸ್ಬಿಟ್ಟಿದ್ದಾರೆ, ಅಥವಾ ಬೇರೆ ಅಡಿಷನಲ್ ಬೇರೆ ಮೆಟಲ್ ಇಂದ ಮಾಡಕ್ಕಿರ್ತಾರೆ, ಕಾಣಿಸುತ್ತೆ ಚಿನ್ನ ತರ ಇರುತ್ತೆ, ಆದ್ರೆ ಚಿನ್ನ ಅಲ್ದಿರತ್ತೆ. ಸೊ ಇದೆಲ್ಲ ಐಡೆಂಟಿಫೈ ಆಗೋದು ಕಷ್ಟ ಆಗತ್ತೆ ಕೆಲವು ಸಂದರ್ಭದಲ್ಲಿ. ಹಂಗೆ ಐಡೆಂಟಿಫೈ ಆಗಿದೆ ಅಂತ ಹೇಳಿದ ತಕ್ಷಣ ಇವರು ಕನ್ಸ್ಯೂಮರ್ ಕೋರ್ಟ್ಗೆ ಅಪ್ರೋಚ್

0: ಅಲ್ಲೂ ಬೇರೆ ಮೆಟಲ್ ಇಂದ ಮಾಡಕ್ಕಿರ್ತಾರೆ
1: ನೋಡ್ಲಿಕ್ಕೆ, ಅದು ಏನು
0: ಚಿನ್ನದ ತರ ಏನು
1: ಆಗಿಲ್ಲ ಅಂತ ನನಗೆ ಕಾಣಿಸೋದು
0: ಕಾಣಿಸುತ್ತೆ ಚಿನ್ನದ ತರ ಇರುತ್ತೆ, ಆದ್ರೆ ಚಿನ್ನ ಅಲ್ದಿರತ್ತೆ. ಸೊ ಇದೆಲ್ಲ ಐಡೆಂಟಿಫೈ ಆಗೋದು ಕಷ್ಟ ಆಗತ್ತೆ ಕೆಲವು ಸಂದರ್ಭದಲ್ಲಿ. ಹಂಗೆ ಐಡೆಂಟಿಫೈ ಆಗಿದೆ ಅಂತ ಹೇಳಿದ ತಕ್ಷಣ ಇವರು ಕನ್ಸ್ಯೂಮರ್ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದಾಗಿರತ್ತೆ. ಸೊ ಅಲ್ಲಿಂದ ತಂದಾಗ ಹಿಂಗೆ ಇತ್ತು ಅದು ಅನ್ನೋದನ್ನ ಕೂಡ ಇವರು ಸಾಬೀತು ಮಾಡ್ಬೇಕಾಗಿರತ್ತೆ. ಯಾಕೆಂದ್ರೆ ಈಗ ನಾವು ತಗೋಬಂದು ಒಂದ್ ತಿಂಗಳ ಆದ್ಮೇಲೆ ಕಂಪ್ಲೇಂಟ್ ಕೊಟ್ರೆ ಆ ತಿಂಗಳ ಏನ್ ಮಾಡ್ತಾ ಇದ್ರಿ ಅನ್ನೋ ಒಂದು ಸಮಸ್ಯೆ ಕೂಡ ಬರುತ್ತೆ. ಸೊ ಇಲ್ಲಿ ಈ ತರ ಮೋಸ ವಂಚನೆ ಆದಾಗ ನಾವು ಆ ಬ್ಯಾಂಕರ್ ಮೇಲೆ ಕೂಡ ನಾವು ಕೇಸ್ ಅನ್ನ ದಾಖಲೆ ಮಾಡಬಹುದು. ಕ್ರಿಮಿನಲ್ ಅಫೆನ್ಸ್ ಆಗಿದ್ದಾಗ ಅಂದ್ರೆ ಮೋಸ ಮಾಡಿದಾರಲ್ಲ, ಚೀಟಿಂಗ್ ಆಗಿದೆಯಲ್ಲ
1: ವ್ಯಕ್ತಿಗೆ
0: ಮಾಡಬಹುದು. ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೂಡ ಬ್ಯಾಂಕರ್ ಅಗೇನ್ಸ್ಟ್ ಕೇಸ್ ಹಾಕಿ ನಾವು ಕಾಂಪನ್ಸೇಷನ್ ನ ಪಡಿಬಹುದಾಗಿರತ್ತೆ.
1: ಈಗ ಚಿನ್ನ ವಿಪರೀತ ದುಬಾರಿ ಇರೋ ಕಾಲದಲ್ಲಿ ಒಂದು ಒಂದು ಸಣ್ಣ ಗುಲ್ಗುಂಜಿಯಷ್ಟು ಕೂಡ ಅದು ಏನೋ ಒಂದು ವ್ಯತ್ಯಾಸ ಆದ್ರೂ ಬಹಳ ಕಷ್ಟ, ಬಹಳ ಕಷ್ಟ. ಈ ರೀತಿಯಾಗಿ ಚಿನ್ನವನ್ನಾಗ್ಲಿ ಅಥವಾ ನಮ್ ಯಾವ್ದೇ ವಸ್ತುಗಳನ್ನಾಗ್ಲಿ ಅಲ್ಲಿ ಇಟ್ಟಾಗ ಕರೆಕ್ಟ್ ಆಗಿ ಅದನ್ನ ನಾವು ಬಳಸಬೇಕಾಗತ್ತೆ.
0: ಪೊಲೀಸ್ ಇದರಲ್ಲಿ ಕೂಡ ನಾವು ಕೇಸ್ ಅನ್ನ ರಿಜಿಸ್ಟರ್ ಮಾಡಬಹುದಾಗತ್ತೆ, ಕಂಪ್ಲೇಂಟ್ ಅನ್ನ ಕೊಡಬಹುದಾಗತ್ತೆ ಪೊಲೀಸ್ ಸ್ಟೇಷನ್ಗೆ, ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ. ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿ ಕೂಡ ಕೇಸ್ ಅನ್ನ ಕನ್ಸ್ಯೂಮರ್ಸ್ ಯಾರಿರ್ತಾರಲ್ಲ ಅವರು ದಾಖಲೆ ಮಾಡಬಹುದಾಗಿರತ್ತೆ.
1: ಏನೇ ಆಗಲಿ ತಮಗಾದಂತಹ ಅನ್ಯಾಯವನ್ನ ಕಾನೂನಿನ ಮೂಲಕವಾಗಿ ಅದನ್ನು ಬಗೆಹರಿಸಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಪ್ರತಿಯೊಂದು ಕೂಡ ಅಂದ್ರೆ ಆ ಸೂಕ್ಷ್ಮತೆಗಳು ಇರಬೇಕು ನಮಗೆ. ನಾವು ಇಟ್ಟಂತಹ ವಸ್ತು ವಾಪಸ್ ತಗೊಂಡಾಗ ಇಲ್ಲಿ ಏನಾದ್ರೂ ಏನಾರ ಆಗಿದೆಯಾ ಅಂತ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿಸಬೇಕು, ಚೆಕ್ ಮಾಡಿಸಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ರೇಡಿಯೋ ಸಮಯ 6:49:59.
4: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
5: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
6: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
12: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
13: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
12: ಹಾಗಾದ್ರೆ ಇವತ್ತೇ ಹೋಗೋಣ
10: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಶ್ರೋತೃಗಳು, ಇಂದು ಬೆಳಗ್ಗೆ 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ ಹಾಗೂ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. ಚಿತ್ರಚಿತ್ತಾರ 9:30. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಗಾನ ಭಜಾನ 10:30. 11:00 ನನ್ನೆದೆ ಹಾಡು ನೇರ ಫೋನಿನ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ಸಂಖ್ಯೆ 2285558, ಇನ್ನೊಂದು ಸಂಖ್ಯೆ 2281298, ಎಸ್ಟಿಡಿ ಕೋಡ್ 08272. ಮಧ್ಯಾಹ್ನ 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ಚಿನ್ನ ನಗದೀಕರಣ ಯೋಜನೆ ಭಾಗವಹಿಸುತ್ತಾರೆ. ರಾಯಚೂರು ಜಿಲ್ಲೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್, ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಕಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4788 2237 4999 STD code 08 0. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ.
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
6: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
7: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
8: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಸುರಪುರ ಶೈಲಿಯ ಲಘು ಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000ಕ್ಕೂ ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ರಾಷ್ಟ್ರಪತಿ ಭವನದಲ್ಲಿ ಆಯೋಜಿಸಿದ್ದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ವಿಶೇಷ ಕಾರ್ಯಕ್ರಮದಡಿ ಯಾದಗಿರಿ ಜಿಲ್ಲೆ ಸುರಪುರ ಹಾಗೂ ಮೈಸೂರು ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ಸೇರಿದಂತೆ 12 ಜನ ಕಲಾವಿದರು ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದರು. ಯಾದಗಿರಿ ಜಿಲ್ಲೆ ಸುರಪುರ ಶೈಲಿಯ ಲಘು ಚಿತ್ರ ಕಲಾವಿದ ಡಾ ರೆಹಮಾನ್ ಪಟೇಲ್ ರಾಷ್ಟ್ರಪತಿ ಭವನದಲ್ಲಿ 2 ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದು, ಅವುಗಳಲ್ಲಿ ಒಂದು ಪಂಚತಂತ್ರ ವಿಷಯಾಧಾರಿತ ಚಿತ್ರವಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಲಾವಿದರೊಂದಿಗೆ ಸಂವಾದ ನಡೆಸಿ ಅವರ ಕಲಾ ಸೃಷ್ಟಿಗಳನ್ನು ಆಸಕ್ತ

0: ಆಸಕ್ತಿಯಿಂದ ವೀಕ್ಷಿಸಿದರು. ಭಾರತದ ಸಾಂಪ್ರದಾಯಿಕ ಕಲಾ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ಕಲಾವಿದರ ಕೊಡುಗೆ ಮಹತ್ವದ್ದಾಗಿದೆ ಎಂದು ರಾಷ್ಟ್ರಪತಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1ಕ್ಕೆ ಭಾರತದ ಏಕೀಕೃತ ಪರೋಕ್ಷ ತೆರಿಗೆ ವ್ಯವಸ್ಥೆ ಡಿಜಿಟಲ್ ಅನುಸರಣೆ ಮತ್ತು ಸಂಯೋಜಿತ ಮಾರುಕಟ್ಟೆಗಳತ್ತ ಸಾಗುವ ಪ್ರಯಾಣದಲ್ಲಿ ಜಿಎಸ್ಟಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಗಿದೆ. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಕಲ್ಪನೆ ಮೊಳೆತದ್ದು 2006ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಸುಧಾರಿತ ರೂಪ ಯೋಜನೆಗೊಂಡು ಜಾರಿಯಾಗಿದ್ದು 1ನೇ ಜುಲೈ 2017ರಂದು ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ಆ ಕಾಲದಲ್ಲಿ ಚಾಲ್ತಿ ಇದ್ದ ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ, ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್ ಮೊಬೈಲ್ ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
0: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರ 5,657.52 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 3,771.68 ಕೋಟಿ ರೂಪಾಯಿ ಸೇರಿ ಒಟ್ಟು 9,429.20 ಕೋಟಿ ರೂಪಾಯಿ ಅನುದಾನವನ್ನು ಆಯವ್ಯಯದಲ್ಲಿ ಒದಗಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರವಿದ್ಯುತ್ ಬಳಕೆ ಉತ್ತೇಜಿಸುತ್ತಿದ್ದು 1 ಲಕ್ಷಕ್ಕೂ ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ 27,700ಕ್ಕೂ ಹೆಚ್ಚು ಸೌರ ಕೃಷಿ ಪಂಪ್ಸೆಟ್ ಕಾರ್ಯಾರಂಭಿಸಿವೆ. ಹೀಗಾಗಿ ರಾಜ್ಯದಲ್ಲಿ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿ ವರ್ಷಕ್ಕೆ 240 ಮಿಲಿಯನ್ ಯೂನಿಟ್ ವಿದ್ಯುತ್ ಖರೀದಿ ತಪ್ಪಿ ಎಸ್ಕಾಂಗಳಿಗೆ 146 ಕೋಟಿ ರೂಪಾಯಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ. ಆರಂಭಿಕ ವರ್ಷಗಳಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಯೋಜನೆಗೆ ತಾವು ಒತ್ತು ನೀಡಿದ್ದು ಎಸ್ಕಾಂ ಅಧಿಕಾರಿಗಳ ಶ್ರಮದಿಂದ ಹೊಸ ಚೈತನ್ಯ ದೊರೆತಿದೆ ಎಂದು ಶ್ಲಾಘಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2047ರ ವೇಳೆಗೆ ಮಾದಕ ವಸ್ತು ಮುಕ್ತ ವಿಕಸಿತ ಭಾರತ ರೂಪಿಸುವ ದೂರದೃಷ್ಟಿಯೊಂದಿಗೆ ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ವಿಕಸಿತ ಭಾರತ ನಶೆ ಮುಕ್ತ ಯುವಜನತೆ ಎಂಬ ರಾಷ್ಟ್ರವ್ಯಾಪಿ ಆಂದೋಲನ ಆಯೋಜಿಸಿದೆ. ಮೈ ಭಾರತ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿರುವ 2,37,00,000 ಯುವ ಸ್ವಯಂ ಸೇವಕರ ಪಡೆಯೊಂದಿಗೆ ನಾಡಿದ್ದು ಆಗಸ್ಟ್ 2

0: ರಂದು ದೇಶಾದ್ಯಂತ 10,000 ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ದೇಶದ ಯುವ ಜನರನ್ನುದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ತಾಲೂಕುಗಳ ಅಂದಾಜು 5,000 ಎಕರೆಗಳಷ್ಟು ದಟ್ಟ ಪರಿಭಾವಿತ ಅರಣ್ಯ ಪ್ರದೇಶ ಅತಿಕ್ರಮಣಕ್ಕೆ ಒಳಗಾಗಿದ್ದು, ಸಮುದಾಯದ ಸಹಭಾಗಿತ್ವದಲ್ಲಿ ಪರಿಭಾವಿತ ಅರಣ್ಯ ಉಳಿಸುವಂತೆ ಅರಣ್ಯ ಇಲಾಖೆಗೆ ಪರಿಸರಾಸಕ್ತರು ಮನವಿ ಮಾಡಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರ ಅರ್ಥಶಾಸ್ತ್ರಜ್ಞ ಹಾಗೂ ಪರ್ಯಾವರಣ ಸಂಸ್ಥೆ ವಿಶ್ವಸ್ಥ ಶಿವಮೊಗ್ಗದ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ.
1: ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕು, ಸಾಗರ ತಾಲೂಕು, ಹೊಸನಗರ ತಾಲೂಕು, ತೀರ್ಥಹಳ್ಳಿ ತಾಲೂಕು, ಹಲವಾರು ಪರಿಭಾವಿತ ಅರಣ್ಯಗಳು ಅಥವಾ ಡೀಮ್ಡ್ ಫಾರೆಸ್ಟ್ಗಳು ಇವೆ, ಕಾನು ಅರಣ್ಯಗಳು ಅಂತ ಕರೀತಾರೆ. ಭೂಮಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದು ದಟ್ಟವಾದಂತ ಅರಣ್ಯಗಳು ನೂರಾರು ವರ್ಷಗಳಿಂದ ಬೆಳೆದು ನಿಂತಿವೆ. ಡೀಮ್ಡ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಿ ಅರಣ್ಯ ಇಲಾಖೆ ಸಂಪೂರ್ಣ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ನ ಆಜ್ಞೆ ಇದೆ. ಆದ್ರೆ ಈಚಿನ ವರ್ಷಗಳಲ್ಲಿ ಅಲ್ಲಿ ಅರಣ್ಯಗಳನ್ನು ಕೂಡ ಬಹಳ ವ್ಯಾಪಕವಾಗಿ ಕಡಿದು ಹಾಕ್ತಾ ಇದ್ದಾರೆ. ಪುನಃ ಮನವಿಯನ್ನ ಕೊಟ್ಟಿದ್ದೀವಿ. ಈ ಡೀಮ್ಡ್ ಫಾರೆಸ್ಟ್ಗಳ ಬಗ್ಗೆ ಏನು ವ್ಯಾಜ್ಯಗಳು ಹೈಕೋರ್ಟ್ನಲ್ಲಿದೆ ಅವುಗಳನ್ನ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ ಸಮರ್ಥವಾದಂತ ವಾದವನ್ನ ಮಂಡಿಸಿ ಆ ಅರಣ್ಯಗಳನ್ನ ಸರ್ಕಾರದ ಪಾಲಿಗೆ ಉಳಿಸಬೇಕು. ವೃಕ್ಷ ಲಕ್ಷ ಆಂದೋಲನದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ ಅವರನ್ನು.
0: ರೇಂಜರ್ಗಳು ಬದಲಾಗುತ್ತಿರುವ ಗ್ರಹದ ರಕ್ಷಕರು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರೇಂಜರ್ಗಳ ದಿನ ಆಚರಿಸಲಾಗುತ್ತಿದೆ. ಇಂದಿಗೆ ಅಂತಾರಾಷ್ಟ್ರೀಯ ರೇಂಜರ್ ಫೆಡರೇಷನ್ ಸ್ಥಾಪನೆಗೊಂಡು 20 ವರ್ಷಗಳು ಪೂರ್ಣಗೊಂಡವು. ಅಭಯಾರಣ್ಯ ಹಾಗೂ ವನ್ಯಜೀವಿ ರಕ್ಷಿತಾರಣ್ಯಗಳಲ್ಲಿ ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಸಂದರ್ಭದಲ್ಲಿ ಗಾಯಗೊಂಡ ಅಥವಾ ಪ್ರಾಣಾರ್ಪಣೆಗೈದ ರೇಂಜರ್ಗಳ ಸೇವೆ ಸ್ಮರಿಸಿ ಗೌರವಿಸಲು ಈ ದಿನ ಮೀಸಲಾಗಿದೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಮತದಾರರ ಮರಣ, ವಲಸೆ, ಗೈರು, ಸ್ಥಳಾಂತರ ಕುರಿತು ನಿಖರ ಮಾಹಿತಿ ಕಲೆ ಹಾಕುವಂತೆ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಎಸ್ಐಆರ್ ಕಾರ್ಯದ ಪ್ರಗತಿ ಪರಿಶೀಲಿಸಿ ಮತದಾರರಿಗೆ ಅಗತ್ಯ ಮಾಹಿತಿ ನೀಡಬೇಕು, ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡಬಾರದು ಎಂದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಡುವಳ್ಳಿಯ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. 14 ವರ್ಷದೊಳಗಿನ ಬಾಲಕರ ಕಬಡ್ಡಿ ವಿಭಾಗದಲ್ಲಿ ಜೀವನ್, 17 ವರ್ಷದೊಳಗಿನ ಬಾಲಕಿಯರ ಖೋಖೋ ವಿಭಾಗದಲ್ಲಿ ಎಸ್ಎನ್ ಪ್ರಕೃತಿ, 17 ವರ್ಷದೊಳಗಿನ ಬಾಲಕಿಯರ ವಾಲಿಬಾಲ್ ವಿಭಾಗದಲ್ಲಿ ಸಂಗೀತ ಮತ್ತು ಎಸ್ ಶ್ರಾವಣಿ ಆಯ್ಕೆಯಾಗಿದ್ದಾರೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಪೇಡಾ ಕರ್ನಾಟಕದಿಂದ ಮಾಲ್ಡೀವ್ಸ್ಗೆ ಮೊಟ್ಟಮೊದಲ ಬಾರಿಗೆ ನೀಲಂ ಮತ್ತು ತೋತಾಪುರಿ ಮಾವಿನ ಹಣ್ಣುಗಳ ರಫ್ತು ಕೈಗೊಂಡಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ರಾಜ್ಯದ ರೈತರನ್ನು ಸಂಪರ್ಕಿಸುವ ಮೂಲಕ ಶೇಕಡ 50ಕ್ಕಿಂತ ಹೆಚ್ಚಿನ ಆದಾಯವನ್ನು ಪಡೆಯಲು ಅನುವು ಮಾಡಲಿದೆ ಎಂದು ಅಪೇಡಾ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುರಪುರ ಶೈಲಿಯ ಲಘುಚಿತ್ರ ರಾಷ್ಟ್ರಪತಿ ಭವನದ ಆರ್ಟಿಸ್ಟ್ ಇನ್ ರೆಸಿಡೆನ್ಸ್ ಕಾರ್ಯಕ್ರಮದಲ್ಲಿ ಪ್ರದರ್ಶನ. ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣ. ವಿಬಿ ಜಿರಾಮ್ಜಿ ಒಟ್ಟು 9,429,20,000,000 ರೂಪಾಯಿ ಅನುದಾನ ರಾಜ್ಯಕ್ಕೆ ಮೀಸಲು. ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ, 1,00,000 ಹೆಚ್ಚು ರೈತರಿಂದ ಅರ್ಜಿ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 7:16:35.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
6: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
5: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ.
7: ಫೋನ್ 2255571.
8: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿ

0: ಗಾಗಿ ಸಂಪರ್ಕಿಸಿ ಕರ್ಕಮಾಡ ಪುನೀತ್ ಕಾಲ್ 9606048734. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
3: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್. ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು.
9: ಜುಲೈ 18ರಂದು ದೈವಾದೀನರಾದ ಮೇಕೆರಿ ಗ್ರಾಮದ ಮೇಚನ ಸತೀಶ ಅವರ ತಿಥಿ ಕರ್ಮಾಂತರವನ್ನು ನಾಡಿದ್ದು ಭಾನುವಾರ ಹಗಲು 11 ಗಂಟೆಗೆ ಮೇಕೆರಿ ಸಮೀಪದ ಜಂಬರ ಸಮುದಾಯ ಭವನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ ಮೃತರ ಪತ್ನಿ, ಮಕ್ಕಳು, ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು.
10: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
11: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
10: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
11: ಪೂತಾಸ್ ಅಂಡ್ ಆಪರ್ಸ್ ಫರ್ನಿ

0: ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ವಿರಾಜಪೇಟೆ.
1: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ. ಕರೆ ಮಾಡಿ 9611555457.
0: ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
2: ವೆಡ್ಡಿಂಗ್ ಪ್ಲಾನರ್ಸ್ ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಸುಭಾಷಿತ. ಬೆಳಿಗ್ಗೆ 6:10 ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:25:26. ಈಗ ಜಿಪಿ ರಾಜರತ್ನಂ ಅವರ ರಚನೆಯ ಒಂದು ಭಾವಗೀತೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಜಿಪಿ ರಾಜಾರತ್ನಂ ಅವರ ರಚನೆಯ ಒಂದು ಭಾವಗೀತೆಯನ್ನು ಮೈಸೂರು ಅನಂತಸ್ವಾಮಿ ಅವರ ಸ್ವರದಲ್ಲಿ ಕೇಳಿದಿರಿ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
4: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15-17 ಸೆಪ್ಟೆಂಬರ್ 14.

0: ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು. ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ, ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೀಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13ರಿಂದ ಆಗಸ್ಟ್ 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
3: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ನಕ್ಕಲಿಂದ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತ ಅಥವಾ ಔಟ್ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆದುಕೊಳ್ಳುವಂತದ್ದು ಅಥವಾ ಔಟ್ಸೈಡ್ ಫುಡ್ಗಳನ್ನು, ಚಿಪ್ಸ್ ತಿನ್ನೋದಾಗಲಿ, ಬೇರೆ ರೀತಿ ಯಾವುದೇ ರೀತಿಯ ಫುಡ್ಗಳನ್ನು, ಪಿಜ್ಜಾ, ಬರ್ಗರ್ಗಳನ್ನು.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ
5: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
6: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 2237 4788, 2237 4999, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿಂಗ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ. ಮಹಿಳಾ ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್. ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ 2 ಕಂಚು. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅಕ್ರಮ ಎಸಗುವುದನ್ನು ತಡೆಯಲು ಉದ್ದೇಶಿಸಿರುವ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ತನ್ನ ಅಂಗೀಕಾರ ನೀಡಿದೆ. ಲೋಕಸಭೆಯು ಬುಧವಾರವೇ ಈ ವಿಧೇಯಕವನ್ನು ಅಂಗೀಕರಿಸಿದ್ದು, ನಿನ್ನೆ ರಾಜ್ಯಸಭೆಯು ಸಹ ಇದಕ್ಕೆ ಸಮ್ಮತಿ ಸೂಚಿಸಿದೆ. ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ವಿಧೇಯಕವನ್ನು ಮಂಡಿಸಿದರು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಈ ವಿಧೇಯಕದ ಮೇಲಿನ ಚರ್ಚೆಗೆ 7 ಗಂಟೆಗಳ ಸಮಯವನ್ನು ನಿಗದಿಪಡಿಸಿದ್ದರು. ಈ ನೂತನ ಶಾಸನ ಅತ್ಯಂತ ಕಠಿಣ ನಿಬಂಧನೆಗಳನ್ನು ಒಳಗೊಂಡಿದ್ದು, ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿವರೆಗೆ ದಂಡ ಹಾಗೂ ಅಪರಾಧಿಗಳ ಆಸ್ತಿ ಜಪ್ತಿ ಮಾಡುವಂತಹ ಕಠಿಣ ಶಿಕ್ಷೆಗಳನ್ನು ವಿಧಿಸಲು ಅವಕಾಶ ಕಲ್ಪಿಸುತ್ತದೆ. ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತ ದಿನನಿತ್ಯದ ವಿಚಾರಣೆಗಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸಿದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು ಹಾಗೂ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳ ಒಳಗಾಗಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಬೇಕು ಎಂದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ವಿಧೇಯಕದ ಮೇಲಿನ ಚರ್ಚೆಗೆ ಉತ್ತರ

0: ಸಿದ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಈ ವಿಷಯ ಭಾರತದ ಪ್ರತಿಯೊಬ್ಬ ಪ್ರಜೆಯ ಮೇಲೆಯೂ ಪ್ರಭಾವ ಬೀರುತ್ತದೆ ಮತ್ತು ಎಲ್ಲರಿಗೂ ನೇರವಾಗಿ ಸಂಬಂಧಿಸಿದೆ ಎಂದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಹಾಗೂ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಹಲವಾರು ಕ್ರಮಗಳನ್ನು ಅವರು ಪಟ್ಟಿ ಮಾಡಿದರು. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನತೆಯೇ ದೊಡ್ಡ ಹೂಡಿಕೆಯಾಗಿದ್ದಾರೆ ಎಂದ ಅವರು, ದೇಶದಲ್ಲಿದ್ದ ಏಮ್ಸ್ ಆಸ್ಪತ್ರೆಗಳ ಸಂಖ್ಯೆ 7ರಿಂದ 22ಕ್ಕೆ ಏರಿಕೆಯಾಗಿದ್ದು ವೈದ್ಯಕೀಯ ಸೀಟುಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ತಿಳಿಸಿದರು. ಇದು ಸುಲಭ, ಲಭ್ಯತೆ ಮತ್ತು ಕೈಗೆಟುಕುವ ವೆಚ್ಚದ ಮೂಲಕ ವೈದ್ಯಕೀಯ ಶಿಕ್ಷಣದಲ್ಲಿ ತಂದಿರುವ ಪ್ರಜಾಪ್ರಭುತ್ವೀಕರಣವಾಗಿದೆ ಎಂದು ಪ್ರತಿಪಾದಿಸಿದರು. ಸಚಿವರ ಉತ್ತರ ನೀಡುತ್ತಿದ್ದ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ಸದನದಿಂದ ಸಭಾತ್ಯಾಗ ಮಾಡಿದರು. ದೇಶದಲ್ಲಿ ಪಾರದರ್ಶಕ ಹಾಗೂ ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ರೂಪಿಸಲು ಕೇಂದ್ರ ಸರ್ಕಾರವು ನಿರಂತರವಾಗಿ ಮಹತ್ವದ ಹೆಜ್ಜೆಗಳನ್ನು ಇಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ, ಕಳೆದ ಹಲವಾರು ದಶಕಗಳಿಂದ ಪ್ರತಿಯೊಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರವು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಾ ಬಂದಿವೆ. ಈ ಅಕ್ರಮಗಳು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರಂತರವಾಗಿ ಅಪಾಯಕ್ಕೆ ಸಿಲುಕಿಸಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಎಲ್ಲ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳನ್ನು ತರುವುದು ಈಗಿನ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಪರೀಕ್ಷಾ ಅಕ್ರಮಗಳನ್ನು ಸಂಪೂರ್ಣವಾಗಿ ತಡೆಯುವ ನಿಟ್ಟಿನಲ್ಲಿ ಸಂಸತ್ತು ಕಠಿಣ ಕಾನೂನು ನಿಬಂಧನೆಗಳನ್ನು ಒಳಗೊಂಡ ಮಹತ್ವದ ಮಸೂದೆಯನ್ನು ಅಂಗೀಕರಿಸಿದೆ ಎಂದರು. ವಿದ್ಯಾರ್ಥಿಗಳ ಶ್ರಮಕ್ಕೆ ಸೂಕ್ತ ನ್ಯಾಯ ಒದಗಿಸಲು ಹಾಗೂ ವಿಕಸಿತ ಭಾರತದ ಭದ್ರ ಅಡಿಪಾಯವನ್ನು ನಿರ್ಮಿಸಲು ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಕಾಯ್ದೆ ಮತ್ತು ಪರೀಕ್ಷಾ ಮಾಫಿಯಾಗಳ ವಿರುದ್ದ ಕಟ್ಟುನಿಟ್ಟಿನ ಕ್ರಮಗಳು ಅತ್ಯಂತ ಅಗತ್ಯವಾಗಿವೆ ಎಂದು ಪ್ರಧಾನಿ ಪುನರುಚ್ಚರಿಸಿದರು. ರಾಷ್ಟ್ರಗೀತೆ ಹಾಗೂ ರಾಷ್ಟೀಯ ಚಿಹ್ನೆಗಳ ಗೌರವ ರಕ್ಷಣೆಗಾಗಿ ರೂಪಿಸಲಾಗಿರುವ ರಾಷ್ಟ್ರ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಗೀಕಾರ ನೀಡಿದೆ. ಈ ವಿಧೇಯಕಕ್ಕೆ ಬುಧವಾರವೇ ರಾಜ್ಯಸಭೆಯು ಅಂಗೀಕಾರ ನೀಡಿದ್ದು, ನಿನ್ನೆ ಲೋಕಸಭೆಯೂ ಸಹ ತನ್ನ ಸಮ್ಮತಿ ಸೂಚಿಸಿದೆ. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971ಕ್ಕೆ ಸೂಕ್ತ ತಿದ್ದುಪಡಿ ತರುವ ಸಂಬಂಧ ಈ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿದರು. ನೂತನ ಶಾಸನದ ಪ್ರಕಾರ ರಾಷ್ಟ್ರಗೀತೆಯಾದ ಜನಗಣಮನಕ್ಕೆ ನೀಡಲಾಗಿರುವಂತೆಯೇ ರಾಷ್ಟೀಯ ಗೀತೆಯ ಸ್ಥಾನಮಾನ ಹೊಂದಿರುವ ವಂದೇ ಮಾತರಂ ಗೀತೆಗೂ ಸಮಾನವಾದ ಶಾಸನಬದ್ಧ ರಕ್ಷಣೆಯನ್ನು ಒದಗಿಸಲಾಗುತ್ತದೆ. ಈ ರಾಷ್ಟೀಯ ಗೀತೆಗೆ ಅವಮಾನ ಎಸಗುವ ಅಥವಾ ಗಾಯನಕ್ಕೆ ಅಡ್ಡಿಪಡಿಸುವ ಅಪರಾಧಗಳಿಗೆ ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಲು ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಛತ್ತೀಸ್ಗಢ ಮತ್ತು ಒಡಿಶಾ ನಡುವಿನ ದೀರ್ಘಕಾಲದ ಮಹಾನದಿ ಜಲವಿವಾದಕ್ಕೆ ಪರಿಹಾರ ಕಂಡುಕೊಳ್ಳುವ ಕುರಿತು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯ ಬಳಿಕ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ನಿರಂತರವಾದ ಸಂವಾದ, ಪಾರದರ್ಶಕತೆ ಹಾಗೂ ತಾಂತ್ರಿಕ ಸಹಕಾರದ ಮೂಲಕ ಮಹಾನದಿ ಜಲವಿವಾದಕ್ಕೆ ಉಭಯ ರಾಜ್ಯಗಳಿಗೂ ಸ್ವೀಕಾರಾರ್ಹವಾದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಹಾಗೂ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಕೈಗೊಂಡಿರುವ ಕ್ರಮಗಳ ಪರಿಶೀಲನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ, ಬೆಳವಣಿಗೆಗಳ ಮೇಲೆ ನಿರಂತರ ನಿಗಾ ವಹಿಸಿ ನಾಗರಿಕರ ಹಿತಾಸಕ್ತಿ ಕಾಪಾಡುವ ಕ್ರಮಗಳನ್ನು ತ್ವರಿತವಾಗಿ ಜಾರಿಗೊಳಿಸಲು ಏಕೀಕೃತ ಹಾಗೂ ಸಮನ್ವಯಿತ ವ್ಯವಸ್ಥೆಯನ್ನು ರೂಪಿಸುವಂತೆ ಸೂಚಿಸಿದರು. ಸಮುದ್ರಯಾನದಲ್ಲಿರುವ ಭಾರತೀಯ ನಾವಿಕರು ಹಾಗೂ ಅವರ ಕುಟುಂಬಗಳಿಗೆ ಸಮಯೋಚಿತ ಮಾಹಿತಿ, ತುರ್ತು ನೆರವು ಮತ್ತು ಸಮಾಲೋಚನಾ ಸೇವೆ ಒದಗಿಸಲು ವಿಶೇಷ ವ್ಯವಸ್ಥೆ ರೂಪಿಸುವಂತೆಯೂ ಅವರು ನಿರ್ದೇಶನ ನೀಡಿದರು. ಮುಂಬರುವ ರಸಗೊಬ್ಬರ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಪರ್ಯಾಯ ಮೂಲಗಳಿಂದ ರಸಗೊಬ್ಬರ ಪೂರೈಕೆ ಮಾಡುವ ಸಾಧ್ಯತೆಗಳು ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಧಾನಿ ಸೂಚಿಸಿದರು. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರ ಪಿಒಜೆಕೆಯಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಾಗರಿಕರ ಮೇಲೆ ನಡೆಸಿದ ಕಾರ್ಯಾಚರಣೆಯ ವಿರುದ್ಧ ಸಾರ್ವಜನಿಕ ಆಕ್ರೋಶ ತೀವ್ರಗೊಂಡಿದೆ. ಭದ್ರತಾ ಪಡೆಗಳ ಹಿಂಸಾಚಾರಕ್ಕೆ 40ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು, ಪ್ರಸ್ತುತ ಆಕ್ರಮಿತ ಪ್ರದೇಶದ ಸ್ಥಳೀಯ ಆಡಳಿತವು ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಮಹಿಳಾ ಪ್ರತಿಭಟನೆಗಳನ್ನೇ ಗುರಿಯಾಗಿಸಿಕೊಂಡಿದೆ. ರಾವಲಾಕೋಟ್ ಮತ್ತು ಮಿರ್ಪುರಗಳಲ್ಲಿ ದಮನಕಾರಿ ಕ್ರಮಗಳ ವಿರುದ್ದ ಬೃಹತ್ ಸಂಖ್ಯೆಯಲ್ಲಿ ನಡೆದ

0: ಘೋಷಣೆ ಕೂಗುತ್ತಿದ್ದ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ನೇರ ಗುಂಡಿನ ದಾಳಿ ನಡೆಸಿವೆ. ಕೋಟ್ಲಿಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿದ್ದ ಪ್ರತಿಭಟನಾ ರ್ಯಾಲಿಯ ಮೇಲೆಯೂ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದು ಜೀವ ಭಯದಿಂದ ಮಹಿಳೆಯರು ಓಡಿ ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಕನಿಷ್ಠ 18 ಗಣಿ ಕಾರ್ಮಿಕರು ಮೃತಪಟ್ಟಿದ್ದು 24ಕ್ಕೂ ಹೆಚ್ಚು ಜನರು ಗಣಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಕ್ವೆಟ್ಟಾ ನಗರದ ಹೊರವಲಯದಲ್ಲಿರುವ ಗಣಿಯಲ್ಲಿ ಮಿಥಿನ್ ಅನಿಲ ಅತಿಯಾಗಿ ಶೇಖರಣೆಗೊಂಡು ಈ ಸ್ಫೋಟ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ದುರಂತ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ರಕ್ಷಣಾ ಸಿಬ್ಬಂದಿ ಆರಂಭದಲ್ಲಿ 7 ಕಾರ್ಮಿಕರ ಮೃತದೇಹಗಳನ್ನು ಹೊರತೆಗೆದಿದ್ದು ತದನಂತರ ನಡೆಸಿದ ಸುದೀರ್ಘ ಕಾರ್ಯಾಚರಣೆಯಲ್ಲಿ ಇನ್ನೂ 11 ಶವಗಳು ಪತ್ತೆಯಾಗಿವೆ. ಸಿಲುಕಿರುವ ಎಲ್ಲಾ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಹೊರತೆಗೆಯುವವರೆಗೆ ರಕ್ಷಣಾ ಕಾರ್ಯಾಚರಣೆ ತಡೆರಹಿತವಾಗಿ ಮುಂದುವರಿಯಲಿದೆ ಎಂದು ಸರ್ಕಾರಿ ಗಣಿ ಪರಿವೀಕ್ಷಕ ಘನಿ ಬಲೂಚ್ ತಿಳಿಸಿದ್ದಾರೆ. ಬಿಹಾರ, ಗುಜರಾತ್ ಹಾಗೂ ಮಧ್ಯಪ್ರದೇಶದ ತಲಾ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯ ಮತದಾನ ನಿನ್ನೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಹಾಗೂ ಮಧ್ಯಪ್ರದೇಶದ ದಾತಿಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಶೇಕಡಾ 34ಕ್ಕೂ ಹೆಚ್ಚು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಶೇಕಡಾ 37ಕ್ಕೂ ಹೆಚ್ಚು ಹಾಗೂ ಮಧ್ಯಪ್ರದೇಶದ ದಾತಿಯಾ ಕ್ಷೇತ್ರದಲ್ಲಿ ಶೇಕಡಾ 71ಕ್ಕೂ ಹೆಚ್ಚು ಮತದಾನ ದಾಖಲಾಗಿತ್ತು. ಅಜರ್ಬೈಜಾನ್ ಬಾಕುನಲ್ಲಿ ನಿನ್ನೆ ನಡೆದ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟು ನಿಖಿತಾ ಸೆಹ್ರಾವತ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರೆ ಕಾಮ್ನಾ ಬಾಬಲ್ ಮತ್ತು ಗರಿಮಾ ಕಂಚಿನ ಪದಕಗಳನ್ನು ಗೆದ್ದರು. ಮಹಿಳೆಯರ 57 ಕೆಜಿ ವಿಭಾಗದ ಫೈನಲ್ನಲ್ಲಿ ನಿಖಿತಾ ಅಮೆರಿಕದ ಎಪೆನೆಸಾ ಎಲಿಸನ್ ವಿರುದ್ದ 0-6 ಅಂತರದಿಂದ ಸೋಲನುಭವಿಸಿ ಸ್ವರ್ಣ ಪದಕದಿಂದ ವಂಚಿತರಾದರು. 49 ಕೆಜಿ ವಿಭಾಗದಲ್ಲಿ ಕಾಮ್ನಾ ಬಾಬಲ್ 3ನೇ ಸ್ಥಾನಕ್ಕಾಗಿ ನಡೆದ ಪ್ಲೇ ಆಫ್ ಪಂದ್ಯದಲ್ಲಿ ರಷ್ಯಾದ ಐರ್ನಾ ಸೈದಿವಾ ಅವರನ್ನು 3-2 ಅಂತರದಿಂದ ಸೋಲಿಸಿದರು. 73 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಕ್ಕಾಗಿ ನಡೆದ ಪಂದ್ಯದಲ್ಲಿ ಗರಿಮಾ ಸ್ಪೇನ್ನ ಪೌಲಾ ಬನ್ಸೈಕಾ ಪೆರೆಜ್ ಅವರನ್ನು ಮಣಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಸಂಸತ್ತಿನ ಅಂಗೀಕಾರ. ತಪ್ಪಿತಸ್ಥರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿವರೆಗೆ ದಂಡ. ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ದೃಢ ಕ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಭದ್ರತಾ ಸಚಿವ ಸಂಪುಟ ಸಮಿತಿ ಸಿಸಿಎಸ್ ಸಭೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿಯ ಪರಿಣಾಮದ ಅವಲೋಕನ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಜನಾಕ್ರೋಶ, ಪ್ರತಿಭಟನಾಕಾರರ ಮೇಲೂ ಪಾಕ್ ಪಡೆಯಿಂದ ಗುಂಡಿನ ದಾಳಿ. ಹಾಗೂ 17 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಮಹಿಳಾ ವಿಭಾಗದಲ್ಲಿ ಭಾರತಕ್ಕೆ 1 ಬೆಳ್ಳಿ, 2 ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:45. ನಿಧನ ಸುದ್ದಿ. ಮೂರ್ನಾಡು ಎಂ ಬಾಡಗ ಬೇತ್ರಿ ಮುಕ್ಕಾಟಿರ ಪೌತಿ ಅರ್ಜುನ ಇಂಡಪೊಣ್ಣು ಊರ್ವಶಿ ಗೌರಮ್ಮ ನಿನಾದ ಮರಣಪಟ್ಟಿತು. ಮುಕ್ಕಾಟಿರ ಊರ್ವಶಿ ಇಂಗಡ ತಾಮನೆ ಮಂಡೆಟ್ಟಿರ ಕಾಕೊಟ್ಟು ಪರಂಬು ಇಂಗಡ ಆಕಿರಿ ಕಾರ್ಯ ಇಂದುಮ ಜನ ದಂಡು ಗಂಟೆಕು ಮುಕ್ಕಾಟಿರ ಐನ್ ಮನೇಲಿ ನಡಪ. ಕರಡ ಗ್ರಾಮತರ ನೆರ್ಪಂಡ ಪೌತಿ ಮಿಟ್ಟು ಬೆಳ್ಳಿಯಪ್ಪ ಇಂಗಡ ಪೊಣ್ಣು ಚಿಪ್ಪಿ ಲೀಲಾವತಿ ನಿನಾದ ಮರಣಪಟ್ಟಿತು. ನೆರ್ಪಂಡ ಚಿಪ್ಪಿ ಲೀಲಾವತಿ ಐಂಗಡ ತಾಮನೆ ಕಂಜಿ ತಂಡ ವಿ ಬಾಡಗ ಇಂಗಡ ಆಕಿರಿ ಕಾರ್ಯ ಇಂದುಮ ಜನ ಒರು ಗಂಟರ ಮೀದ ಕರಡ ಗ್ರಾಮತರ ಒಕ್ಕ ತೂಟಂಗಳತ್ತು ನಡಪ. ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು ಗ್ರಾಮದ ನಿವಾಸಿ ಮಡಿವಾಳರ ನಾಗುಶೆಟ್ಟಿ ನಿನ್ನೆ ನಿಧನರಾದರು. ಮಡಿವಾಳರ ನಾಗುಶೆಟ್ಟಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ನಿಟ್ಟೂರಿನಲ್ಲಿ ನಡೆಯಲಿದೆ. ಬಿಳಿಗೆರೆ ಗ್ರಾಮದ ದಿವಂಗತ ಬೈಲೆರ ಮಂದಣ್ಣ ಅವರ ಪುತ್ರ ಪುರುಷೋತ್ತಮ ಮನು ನಿನ್ನೆ ನಿಧನರಾದರು. 60 ವರ್ಷ ವಯಸ್ಸಿನ ಮಾಜಿ ಸೈನಿಕರಾದ ಬೈಲರ ಪುರುಷೋತ್ತಮ ಮನು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ.
2: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್. ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ

0: ಬಿಲ್ಡ್ವೇರ್ ನಲ್ಲಿ
1: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲ್ಕೊಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
4: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ ಟೂ ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾರೆ.

0: ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
1: ISO 9001 2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ ಟೂ ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಎಲ್ಲಿದೆ ಅಂತದ್ದು?
1: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900 1282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
5: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಕ್ಕ ಪಾಠ ಪುಸ್ತಕ ಓದುವಕ್ಕೆ ಒತ್ತು ಕೊಡ್ಪನೆಕೆ ಕತೆ ಸಾಹಿತ್ಯ ತ್ರಮೀದ ಕೊದಿನ ಬೋಳ್ತಿಂಡಕ ಸಾಹಿತ್ಯಕ್ಕೆ ಒತ್ತನಿಗೆ ಚಿಂತನೆ ಬೊಳಿಯುವುದಲ್ಲತೆ ಪುಸ್ತಕ ಅಳ್ದುವಕ್ಕೆ ಧೈರ್ಯ ಬಪ್ಪ ಕೂಟಕ್ ತಂಗಡ ವೃತ್ತಿಪಿಣಿ ಅನುಭವ ತ್ರಮೀದ ಅಳ್ದು ಅಳ್ತಕ್ಕೆ ನಲ್ಲ ತೂಕ ಇಪ್ಪಾಂದ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚಯ್ಯ ಅಣ್ಣಿಚಿ. ಕೊಡವ ಸಾಹಿತ್ಯತ್ರ ಕೂಟಕ್ ಕೊಡವ ಪುಸ್ತಕ ಅಳ್ದುವಂಗಕ್ಕೆ ಪುರುಡು ಕೊಡ್ತಿತ್ ಕೊಡವ ಪಾಜರ ಬೊಳ್ಚಕ ನೈಪ ಉದ್ದೇಶತ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಶುರು ಮಾಡಿದ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮತ್ರ ಅಡಿಲ್ ಪೊನ್ನಂಪೇಟೆರ CIT ಕಾಲೇಜಲ್ಲಿ ತೊರೆದ 15 ಪತ್ತಾಯತ್ರ ಕಾರ್ಯಕ್ರಮತ್ರ ಕೊರವು ಕಾರ್ಯಕ್ರಮ ವಚನ ತಕ್ಕ ಪರಂದ ಅವು ಒರು ನಾಡು ಪಿಂಜ ಪ್ರದೇಶತ್ರ ವಿಶೇಷ ಸಂಸ್ಕೃತಿನ ಪುಸ್ತಕ ಓದುವಾಣ ಮೂಲಕ ಅರಂಜೋಲು ಅದಂಗಾಯ್ತ್ ವಿದ್ಯಾಸಂಸ್ಥೆಲಿ ತೊರ್ಪೋ ಇಂಥ ಪುಸ್ತಕ ಪತ್ತಾಯ ಮಕ್ಕಳ ಪೆರತು ಪ್ರಯೋಜನಕ್ಕೆ ಬಪ್ಪ ಅಂದರಿಚಿಟ್ಟತ್ ಪತ್ತಾಯತ್ನ ದಾನ ಮಾಡಿದ ತಕ್ಕ ಬರಂದ ಮಚ್ಚಾರಂಡ ಡಾಕ್ಟರ್ ಮಾದಪ್ಪ ಉತ್ತಪ್ಪ ಪುಸ್ತಕ ಓದುವನ್ನುಂಡು ಜ್ಞಾನ ಬೊಳೆಯುವ ಅದನ್ನುಂಡು ವ್ಯಕ್ತಿತ್ವ ಬೊಳೆಯುವ ಅಂದಣಿಚಿ. ಕೊಡವ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಮುಕ್ಕಟೀರ ಡಾಕ್ಟರ್ ಕಾರ್ಯಪ್ಪ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಸಣ್ಣವಂಡ ಡಾಕ್ಟರ್ ರೋಹಿಣಿ ತಿಮ್ಮಯ್ಯ ಕುಡನಕ್ಕೆ ಖನಪಟ್ಟವು ಕಾರ್ಯಕ್ರಮಕ್ಕೆ ಹಾಜರಿಂಜತ್. ಜಿಲ್ಲೆಯಲ್ಲಿ ನಡೆದಂಡುಳ್ಳ ಮತದಾರಗಣ ಪಟ್ಟಿರ ವಿಶೇಷ ಸಮಗ್ರ ಪರಿಷ್ಕರಣೆ SIR ಡಿಜಿಟಲೀಕರಣ ಕೆಲಸ 86% ತಂದಿತಂದು ಜಿಲ್ಲಾಧಿಕಾರಿ ಸೋಮಶೇಖರ್ ಅರಿಚಿಟತ್. SIR ಸಂಬಂಧಪಟ್ಟನಕ್ಕೆ ರಾಜಕೀಯ ಪಕ್ಷಕಾರರ ಕೂಡ ತಂಗಡ ಕಚೇರಿಯಲ್ಲಿ ಸಭೆ ನಡೆಸಿತು ತಕ್ಕ ಪರಂದ ಜಿಲ್ಲಾಧಿಕಾರಿ. ಜಿಲ್ಲೆಯ ಒಟ್ಟು 468,657 ಮತದಾರಂಗಕ್ಕೆ ಎಲ್ಲರಿಗೂ SIR ನಮೂನೆಯನ್ನು ಇಕ್ಕಾಕಲೆ ಕೊಡ್ತಿತ್ತಾಯಿತು. ಇದತ್ತು 403,576 ನಮೂನೆಯನ್ನು ಡಿಜಿಟಲೀಕರಣ ಕೆಲಸ ಮಾಡುವ ಕೆಲಸ ಪೂರ್ತಿ ಆಪಾಂಡ ಕೂಟಕ್ಕೆ 86% ಪ್ರಗತಿ ಸಾಧಿಸಿಟ್ಟಿತ್ತು ಅರಿಚಿಟ್ಟಿತ್ತು. ಮರಣಪಟ್ಟ ಜಾಗ ಮಾತನ್ನು ದಂಡು ಕಡೆ ಪೆದವುಳ್ಳವು ಕುಡುನನಕ್ಕೆ ಬಾರೆ ಬಾರೆ ಕಾರಣದ ನಮೂನೆಯನ್ನು ಒಪ್ಪಿಸಿಡುತ್ತೆ ಉಳ್ಳೆಂಗಡ ಕಣಕ್ಕೆ ಜಿಲ್ಲೆಯಲ್ಲಿ 65,108 ಉಂಡು ಮಾಹಿತಿ ಕೊಡ್ತದೆ. ಅಲ್ಲಿಂಜ ತಕ್ಕ ಪರನಡು SIR ಪ್ರಕ್ರಿಯೆಯಿಂದ ಅರ್ಹ ಮತದಾರಂಗದಾರು ಬುಟ್ಟು ಪೋಕತನಕ್ಕೆ ರಾಜಕೀಯ ಪಕ್ಷಕಾರ ಮೇನತ್ತು ವಹಿಸುವುದಲ್ಲದೆ SIR ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ನಿಂಗೆ ಕಂಡು ಬಂದಾಗ ಅದನ್ನ ಮಾಹಿತಿನ ತೊಡಕೆ ಕೊಡಪನಿಕೆ ಆಂಡೊಂದು ಸಲಹೆ ಕೊಡ್ತದೆ. ಬಾರೆ ಬಾರೆ ರಾಜಕೀಯ ಪಕ್ಷೇತರ ಮುಖ್ರಿಯ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಕೂಡನಕ್ಕೆ ಸಂಬಂಧಪಟ್ಟ ಅಧಿಕಾರಿಯ ಹಾಜರಿಂಜ ಸಭೆಯಲ್ಲಿ ತಕ್ಕ ಬರಂದು ಅಪರ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ SIR ಪ್ರಕ್ರಿಯೆಗೆ ಸಂಬಂಧಪಟ್ಟನಿಗೆ ಅವಶ್ಯ ಮಾಹಿತಿ ಕೊಡ್ತದೆ. ಭಾರತ ಸ್ವತಂತ್ರ ಆಯಿತು 79 ದುಂಬಿಯನ್ನುಳ್ಳ ಮಾರಿಪತ್ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಯುಕೋಪಿನ್ಯ ಮೂರ್ನಾಡು ಕೊಡವ ಸಮಾಜತ್ರ ಕೂಡು ಕೂಟತ್ ನೆಪ್ಪುರ ನಳತ್ ಮಾಂಜತ ಮುಟ್ಟು ಅಣ್ಣುವ ಕೊಡಗರ ನೇರನ ಸ್ವತಂತ್ರ ಹೋರಾಟಗಾರಂಗಡ ಮೇಲೆ ವಿಶೇಷ ಕಾರ್ಯಕ್ರಮತನ August 15 ಏರ್ಪಾಡು ಮಾಡಿತು ಎಂದು ಯುಕೋ ಸಂಘಟನೆಯ ಅಧ್ಯಕ್ಷ ಕೊಕಲೆಮಾಡ ಮಂಜು ಚಿನ್ನಪ್ಪ ಅರಿಚಿಟ್ಟಿತು. ಮೂರ್ನಾಡು ಕೊಡವ ಸಮಾಜತ್ರ ಅಧ್ಯಕ್ಷ ತೇಲಪಡ ಸುಬ್ಬಯ್ಯ ಅಂಡ್ ಕೊರವು ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟನಿಗೆ ಸಮಾಜತ್ರ ಸಭಾಬಾಡಿಲ ನಡೆದ 30 ಸಭೆಯಲ್ಲಿ ಕೂಡಿಯಾಡಿತು ತಕ್ಕ ಬರಂದ ಅವು ನಂಗಡ ದೇಶ ಸ್ವತಂತ್ರ ಆಂಡೊಂದು ಕೊಡಗು ತಾಂಡದೆ ಅನ್ನ ನಿಸ್ವಾರ್ಥ ಸೇವೆಯನ್ನು ಕೊಡ್ತಿತ್ತು. ದೇಶಕಾಯ್ತು ತ್ಯಾಗ ಮಾಡ ನಂಗಡ ನಾಡರ ನೇರನ ಸ್ವತಂತ್ರ ಹೋರಾಟಗಾರಂಗಡ ನೇರನ ಇತಿಹಾಸತನ ಇಂದಿತರ ಪೀಳಿಗೆ ಕರಿಚಿಟ್ಟಿತ್ತು ಅಂಡ ತ್ಯಾಗತ್ನ ನೆನ್ನತಿಯಂಡು ಅಂಗ ಗೌರವ ಒಪ್ಪಿಚಿಡುವುದು ಕಾರ್ಯಕ್ರಮತ್ರ ಉದ್ದೇಶ ಆಯಿತು ನೆನಚಿ. ಅಲ್ಲಿಂಜ ತಕ್ಕ ಪರನಂಡು ಕಾರ್ಯಕ್ರಮತ್ತು ವಿಚಾರ ವಿನಿಮಯ ದೇಶಭಕ್ತಿ ಪಾಟು ಕೂಡು ನನಗೆ ಸಂಸ್ಕೃತಿ ಗೊತ್ತ ಬಾರಿ ಬಾರಿ ಕಾರ್ಯಕ್ರಮ ನಡಪ ಅಂದರಿಚಿಟ್ಟಿತ್ತು. ಕಾರ್ಯಕ್ರಮತ್ರ ನೇರ ನಡಪುರ ಮಾಹಿತಿಯನ್ನು ಕೊಡ್ತದೆ. August 15 ಮಜನೋರು ಗಂಟೆಗೆ ಛಾಯಾಚಿತ್ರ ಪ್ರದರ್ಶನತ್ರ ಉದ್ಘಾಟನೆ ಮೂಲಕ ಕಾರ್ಯಕ್ರಮಕ್ಕೆ ಮುಳಿಯಿಡುವ. ಕೊಡವ ನ್ಯಾಷನಲ್ ಕೌನ್ಸಿಲ್ರ ಆಧೀನದಲ್ಲಿ 31ನೇ ಕಾಲತ್ರ ಸಾರ್ವತ್ರಿಕ ಕಕ್ಕಡ 18 ನಮ್ಮೆನ ಆಗಸ್ಟ್ ದಂಡಾಂಗ

0: പാലക്ക 10:30 മടിക്കേരി പക്കത്ത ക്യാപിറ്റൽ വില്ലേജിൽ കൈപ്പാന്ത് കൌൺസിലർ അധ്യക്ഷ നന്ദി നരവണ്ട നാച്ചപ്പ് അരിച്ചിട്ടിത്ത് മാധ്യമ വരദികാരങ്ങളാണ് ദീപക് തിമ്മയ്യ കാര്യക്രമത്ത് മുഖ്യബന്ധുവായിട്ട് കൂടിയാടുവാന്താവും മാഹിതി തന്നത് കഴിഞ്ഞ ചെന്ന ദിനത്തിഞ്ച സാധാരണ മഴ കണ്ടിഞ്ച കൊടകിൽ നിന്നിഞ്ച മഴ ചുരുക്കായത് ജില്ലാ കേന്ദ്ര മടിക്കേരി കുണ്ടനയ്ക്ക് ബോറെ ബോറെ ജാഗത്ത് നല്ല മഴയാണ് വരതിയായത് ഉയത്തോടെ പൊജ്ജനുള്ള മഴയഞ്ചായത്ത് ജില്ലയുടെ മുഖ്യപ്പെട്ട ജലാശയാണ് ഹാരങ്കിക്ക് 5.5 ക്യൂസെക് നീര് പറഞ്ഞു ബന്ധനുണ്ട് നല്ല മഴയുള്ള കൊണ്ട് റൈത്തങ്ക കുശില് നാട്ടിക്കലസ കിളിഞ്ചക്ക മഴയുടെ ഉയത്തുക്ക് അല്ലലി മരബുദ്ധിത്ത് ബരജറന്തിത്ത് സമസ്യാന വരതിയോ ആയത് പരിസരത്ത് രക്ഷണ മാടുവോ കൂടുന്നതിനൊക്കെ അതാണ് മണ്ണറത്ന കാത്തോ പാട്ട മനയിഞ്ച് ശുരുവാണ്ടു മനയിൽ മണ്ണറത്ര മീത് അറിവിക്കപ്പോൾത്തുനക്ക സമാജത്ത് മണ്ണറത്ര പരിസര കട്ടുവക്ക് സാധ്യ ആപ്പാന്ത് വിരാജ്പേട്ട തഹസീൽദാർ പ്രവീൺ കുമാർ അരിച്ചിട്ടത് വിരാജ്പേട്ട താലൂക്ക് ആഡളിത്ത പത്രകർത്തങ്ങളുടെ വേദിക്ക ന്യൂസ് 3 ഡിജിറ്റൽ മീഡിയ പിന്ന സെയിന്റ് ആൻസ് പദവി കോളേജ് NSS പിന്ന യുവ റെഡ് ക്രോസ് ഘടകത്ര കൂടുകൂട്ടത്ത് വിരാജ്പേട്ട താലൂക്ക് കച്ചേരി പറമ്പിൽ ഏർപ്പാട് മാടിത്തിഞ്ച വനമഹോത്സവ കാര്യക്രമത്ത് കൂടിയാടിത്ത് തക്ക പറന്ന അവു ഞങ്ങളുടെ സുത്തുമുത്തറ ജാഗത്ര മണ്ണറത്ന കാത്തോ ജവാബ്ദാരി അറിവിക്ക എല്ലാവർക്കും ഇരുണ്ടു മക്ക പരിസര സംരക്ഷണ മണ്ണാറ പിന്ന ഗിടനടപ്പിഞ്ഞ അതെന്ന പോത്തുവപ്പ് ഹത്വത്ര മീത സമാജ കരുവിക്ക് കൊടുപ്പ കലസ മാടുന്നു കെമിത്ത കേണിച്ചി കാര്യക്രമത്ത് മുഖ്യബന്ധുവായിട്ട് കൂടിയാടുന്ന വിരാജപ്പെട്ട പോലീസ് ഉപവിഭാഗത്തിൽ DYSP മഹേഷ് കുമാർ തക്ക പറഞ്ഞിത്ത് ഗിടനടപ്പിഞ്ഞ മനത്ന ഉൾത്തി പൊളുത്തിത്ത് നല്ല പരിസര കാത്തോ മഹത്വത്ര മീത മക്ക കരിച്ചിട്ട് കൊടുത്തത് വിരാജപ്പെട്ട പുരസഭര മുഖ്യാധികാരി നാച്ചപ്പ് കൊണ്ടെനിക്ക് ഖനപ്പെട്ടവും കാര്യക്രമത്ത് കൂടിയാടിത്തിഞ്ചത് ഇല്ലിക്ക് പലകത്ര സുദ്ധി സമാചാര തീന്നത്ത്
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯೂಂಡಾಯ್ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯೂಂಡಾಯ್ ಕಾರ್ ಡೀಲರ್ ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯ ಸಿಲ್ವೇರಿಯಾ ಮಡಿಕೇರಿ ಗೋಣಿಗುಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್ ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್ ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ ಆಕರ್ಷಕ ಡಿಸ್ಕೌಂಟ್ಗಳು ಬಹುಮಾನಗಳು ಕೂಡ ಲಭ್ಯ ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13 to August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್ ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್ ಅತ್ಯಧಿಕ ಸೇವಿಂಗ್ಸ್ ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ಗೋಣಿಕೊಪ್ಪಲ್ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ ತಲಶ್ಶೇರಿ ಕಣ್ಣೂರ್ ಪಯ್ಯನೂರ್ ಶ್ರೀಕಂಠಪುರಂ ಸುಲ್ತಾನ್ ಬತ್ತೇರಿ ಮಾನಂದವಾಡಿ ತಳಿಪರಂಬ ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ P2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು ಎಲ್ಲಿಂದ ಪರ್ಚೇಸ್ ಮಾಡೋಣ
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ ಅದಲ್ಲದೆ ಮಾರ್ಬಲ್ಸ್ ಗ್ರಾನೈಟ್ಸ್ ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ
3: ರೀನಾ ಟೈಲ್ ಗ್ಯಾಲರಿ ಉಳಿಕಲ್ ರೋಡ್ ಇರಿಟಿ ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
1: ನಾನು ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಸುಲಭ ಕಂತಿನ ಇಎಂಐ ಫೆಸಿಲಿಟಿ ಸುನಿತಾ ಫರ್ನಿಚರ್ ಉಲಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು
4: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅಪಘಾತ ವಿಮೆ ಜೀವ ವಿಮೆ ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ ಇದು ಕರ್ನಾಟಕ

0: ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವ ವಿಷಯ ತಜ್ಞರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2237044777 2237044999 ಎಸ್ಟಿಡಿ ಕೋಡ್ 080. ಇಂದು ಬೆಳಿಗ್ಗೆ 11:00 ನನ್ನದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಇನ್ನೊಂದು ಸಂಖ್ಯೆ 2281129, ಎಸ್ಟಿಡಿ ಕೋಡ್ 08272. ಇಂದು ಬೆಳಿಗ್ಗೆ 9:05 ಬೆಂಗಳೂರು ಕೇಂದ್ರದಿಂದ ವಂದೇ ಮಾತರಂ 150 ಸಂಭ್ರಮ ಹಾಗೂ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಓ. ಇಂದು ಬೆಳಿಗ್ಗೆ 9:05.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: Baku, Azerbaijan, yesterday. And now for a look at today's newspapers, it's over to VC Pramod.
1: Thank you, Anuja. Pledging fair exams, Parliament passing anti-paper leak bill is a top front page headline in all the dailies today. Amid deepening West Asia crisis, Prime Minister Modi chairs fourth special meeting of Cabinet Committee on Security, focusing on citizen safety and energy security. The Times of India headline says, PM reviews safety of seafarers, supply chain constraints. The dailies have also noticed the Apex Court's decision refusing ban on use of pellet guns by security for crowd control. Sikhs preservation of records, writes the Pioneer. The Economic Times says, on a war footing, India Inc. to step up festive hiring, with temporary recruitment is expected to rise 8 to 25% from last year. According to World Gold Council, jewelry loses sheen. Gold exchange traded funds glitter, cites the Hindu. And finally, with the start of the holy month of Shravan, the administration has made arrangements for the smooth flow of Kanwar devotees. The Statesman reports NCRTC adds 52 Namo Bharat trips, trains every 8 minutes daily to clear Kanwar Yatra rush. The Times of India adds 1,000 CCTV cameras, 4,000 cops for smooth Kanwar Yatra. And with that, it's back to you, Anuja.
0: Thank you, Pramod. And now before we end the bulletin, the headlines once again. Parliament passes Public Examinations Prevention of Unfair Means Amendment Bill with stricter punishment for paper leaks. Prime Minister Narendra Modi welcomes passage of the bill, saying it will make examination system more robust. Saudi Arabia and 13 other countries announced Maritime Defence Alliance to protect shipping in key waterways of West Asia. U.S. President Donald Trump announces deal for complete disarmament of Hamas and other armed groups in Gaza. IMD forecasts extremely heavy rainfall in several parts of Gujarat during next 48 hours. Fishermen advise not to venture into sea till tomorrow. And weightlifter Lovepreet Singh wins silver medal at Commonwealth Games. Seema Kali Ramana bags bronze medal in discus throw. And with that, we end the morning news. Have a nice day.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:30:15.
3: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ಧಿರಿಸು. 10 ಗಂಟೆಯಿಂದ 10:15 ವರೆಗೆ ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 ಯಿಂದ 5:15 ವರೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಗ್ಗೆ 11:00 ಯಿಂದ 12:00 ವರೆಗೆ ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಗ್ಗೆ 11:00 ಯಿಂದ 12:00 ವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಗ್ಗೆ 11:00 ಯಿಂದ 12:00 ವರೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

8:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಇಎಂ ಶಿವರ. 9:05ಕ್ಕೆ ಒಂದೇ ಮಾತರಂ 150ರ ಸಂಭ್ರಮ ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. ಚಿತ್ರಚಿತಾರ 9:30ಕ್ಕೆ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30ಕ್ಕೆ ಗಾನ ಬಜಾನ. 11:00ಗೆ ನನ್ನೆದೆಯ ಹಾಡು, ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಯಂಶಕುಂತಲಾ. 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 11:00ಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ಚಿನ್ನ ನಗದೀಕರಣ ಯೋಜನೆ ಭಾಗವಹಿಸುತ್ತಾರೆ ರಾಯಚೂರು ಜಿಲ್ಲೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್. ಸಂದರ್ಶಕರು ಅಮರೇಶ್ ಆಶಿಹಾಳ್. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಒಂದು:30ಕ್ಕೆ ನಮ್ಮ ನಿಲಯದಿಂದ ಪ್ರಚಲಿತ. 16:15ಕ್ಕೆ ಯುವವಾಣಿ ದಿಕ್ಸೂಚಿ. ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. 4:30ಕ್ಕೆ ಸಂಜೆ 5:00ಗೆ ಮಹಿಳಾ ಲೋಕ. ಪತ್ರ ಸೌರಭ, ಕೇಳುಗರ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ. ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವ ವಿಷಯ ತಜ್ಞರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2234-7077, 2234-7488 ಮತ್ತೊಂದು ಸಂಖ್ಯೆ 2234 7-09-99. ಎಸ್ಟಿಡಿ ಕೋಡ್ 080. ಬೆಂಗಳೂರು ಕೇಂದ್ರದಿಂದ 6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ.

0: ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರ ಸಾಂಗತ್ಯ. ಇದು ಅಂತ್ಯಾಕ್ಷರಿ. ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ ಎರಡು ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ಲ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಸಿದ್ಧರಿರ್ತೀರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಹಾಡು ಸೌಮ್ಯ.
3: ಆಕಾಶವಾಣಿ ಮಡಿಕೇರಿ, ಈಗ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಯುಗಳ ಸ್ವರದಲ್ಲಿ ಮುಗಿಯದ ಕಥೆ ಚಿತ್ರದ ಗೀತೆ. ಸಾಹಿತ್ಯ

ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಹುಂಬಿಸಿಲು ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸ್ವಸ್ಥತೆಯ ಕದಲಿಸದ ಜಗದಾಸ್ತೆಯೊಂದು ಗುಣ, ಆಸ್ತೆಯನ್ನು ಕುಂದಿಸದ ತಾಟಸ್ಥ್ಯ ಬಂದು. ಸ್ವಸ್ಥತೆಯ ಕದಲಿಸದ ಜಗದಾಸ್ತೆಯೊಂದು ಗುಣ, ಆಸ್ತಿಯನ್ನು ಕುಂದಿಸದ ತಾಟಸ್ಥ್ಯ ಬಂದು. ನಷ್ಟಲಾಭಂಗಳಲ್ಲಿ ಲಘುಹಾಸ್ಯ ನಯವಂದು, ಸ್ವಸ್ತಿಗಾವಶ್ಯಕವು ಮಂಕುತಿಮ್ಮ. ನಷ್ಟಲಾಭಂಗಳಲ್ಲಿ ಲಘುಹಾಸ್ಯ ನಯವಂದು, ಸ್ವಸ್ತಿಗಾವಶ್ಯಕವು ಮಂಕುತಿಮ್ಮ.

ಸುಮ್ಮನೆ ಆಸಕ್ತಿ ಇದೆ ಅಂತೇಳಿ ನುಗ್ಗಿಬಿಡ್ಬಾರ್ದು. ಎಲ್ಲಿಂದ ನುಗ್ಗಿ ವಿಚಾರಿಸಿ ಏನೇನೋ ಮಾಡಿ ಹಾಳು ಮಾಡಿಬಿಡ್ಬಾರ್ದು, ಪರಿಸರವನ್ನು ಹಾಳು ಮಾಡಬಾರ್ದು. ಅದರಿಂದ ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು ಆಸ್ಥೆ ಅಕ್ಕರ ಪ್ರೀತಿ. ಎಷ್ಟೇ ಉದ್ವೇಗಕ್ಕೆ ಒಳಗಾದರೂ ಕೂಡ ಅದಕ್ಕೆ ನಾವು ಮನಸ್ಸನ್ನು ಹಿಡಿದಲ್ಲಿಟ್ಕೊಳ್ಬೇಕು. ಮುಂದಿನ ಸಾಲಂತೂ ನಷ್ಟ ಲಾಭಗಳಲ್ಲಿ ಲಘುಹಾಸ್ಯ ನಯ ಒಂದು ಸ್ವಸ್ತಿ ಅವಶ್ಯಕ. ಓಂ ಅಂಕುತಿಮ್ಮ, ನಿಮ್ಮ ಈ ಸ್ವಸ್ತಿಗೆ ಮಂಗಳ ಆಗ್ಬೇಕು, ಲೋಕ ಮಂಗಳ ಕಾರಣಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನಷ್ಟ ಲಾಭಗಳಲ್ಲಿ, ನಿನಗೆ ನಷ್ಟವಾಗಲಿ ಲಾಭವೇ ಆಗಲಿ ಯಾವುದನ್ನೇ ಲಘುಹಾಸ್ಯ ನಯ ಒಂದು ಅಂದರೆ ಅದನ್ನು ಬಹಳ ತೇಲಿಕೆಯಾಗಿ ತೆಗೆದುಕೊಳ್ಳುವಂಥದ್ದು. ಅದನ್ನ ಮಂತ್ರರಂಗವನ್ನು ಅಷ್ಟು ಚುಚ್ತಾ ಇಲ್ಲ ಅನ್ನೋ ಹಾಗೆ ತಿಳ್ಕೊಳ್ಳೋದಿದೆಯಲ್ಲ, ಎಷ್ಟು ಜನ ನೋವನ್ನು ಅನುಭವಿಸೋದಿಲ್ಲ, ಆದರೆ ತಮ್ಮಲ್ಲೇ ಅನುಭವಿಸ್ಕೊಳ್ತಾರೆ, ಲೋಕಕ್ಕೆ ಹೇಳೋದಿಲ್ಲ. ದುಃಖಿಗೆ ನರಂ ದುಃಖಿ ಅಂತ ಒಂದು ಮಾತಿದೆ. ಸಂಕಟಕ್ಕೆ ಒಳಗಾದವನು ನಿಜವಾಗಿ ಅದನ್ನು ಲೋಕಕ್ಕೆ ವಿಪರೀತ ಪ್ರಚಾರ ಕೊಡೋದಿಲ್ಲೇ ಆ ಲಘು ಹಾಸ್ಯದಿಂದ ತೇಲಿಸೋದು. ಡಿ ವಿ ಜಿಯವರು ತುಂಬ ಹಾಸ್ಯಪ್ರಿಯರು. ಆ ಲಘುಹಾಸ್ಯ ನಯ ಒಂದು ಅದು ಸ್ವಸ್ತಿಗೆ ಅವಶ್ಯಕವೋ. ಸೃಷ್ಟಿಯನ್ನೇ ಹಾಸ್ಯ ಮಾಡಬಲ್ಲಂಥ ಶಕ್ತಿ ಅವರಿಗಿದೆ. ಒಳ್ಳೆ ಮೂಗನ್ನು ಕೊಟ್ಟಿದ್ದಾನೆ ದೇವರು, ಆದರೆ ನೆಗಡಿ ಅದರೊಳಗಿಟ್ಟು ಅಕಟ ವಿಕಟವ ಮಾಡ್ತಾನೆ, ತಮಾಷೆ ಮಾಡ್ತಾರೆ. ಅದು ನಾವು ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಆಸ್ಥೆ. ಆಸ್ಥೆ ಅಂದರೆ ಅಕ್ಕರೆ ಪ್ರೀತಿ, ಅದಕ್ಕಿಂತ ಹೆಚ್ಚಾಗಿ ಆಸಕ್ತಿ ನಮಗಿರಬೇಕು ಅಂತ ಹೇಳುತ್ತದೆ.

ಆಸ್ಥೆ ಅನ್ನೋದು ಡಿ ವಿ ಜಿಯವರಿಗೆ ತುಂಬ ಪ್ರಿಯವಾದ ಒಂದು ಶಬ್ದ. ಆಸ್ಥೆಯ ಸ್ವಸ್ಥತೆಯನ್ನು ಕದಲಿಸದ ಜಗದಾಸ್ಥೆಯೊಂದು ಗುಣ. ಅಂದರೆ ಲೋಕದಲ್ಲಿ ಏನೋ ಒಂದು ಸ್ವಸ್ಥತೆ ಇದೆ, ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ, ಒಂದು ನೀತಿ ಇದೆ, ಅದನ್ನು ಹಾಳು ಮಾಡೋಕ್ಕೆ ಹೋಗಬಾರ್ದು. ಲೋಕದಲ್ಲಿ ಆಸಕ್ತಿ ಹೊಂದಿರಬೇಕು. ಪರಿಸರವನ್ನು ನಾಶ ಮಾಡದೆ ನೀನು ಲೋಕವನ್ನು ಪ್ರೀತಿಸೋದನ್ನು ಕಲಿಯಬೇಕು. ಇದು ಆಸ್ಥೆಗೆ ಸಂಬಂಧಪಟ್ಟಿದ್ದು. ಹಾಗೆಯೇ ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು,

0: ಹಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿಬೇಡ ವೆಲ್ಲಿಯುಂ ಮಂಕುತಿಮ್ಮ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿಬೇಡ ವೆಲ್ಲಿಯುಂ ಮಂಕುತಿಮ್ಮ.
1: ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ,

ಈ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಒಂದಿದೆ, ಅಂದರೆ ಸಮತೋಲ ಕೌಶಲ ಅಂತ ಹೇಳಿಬಿಟ್ಟು. ಯಾವುದನ್ನು ಹೆಚ್ಚು ಮಾಡದಲೇನೆ, ಯಾವುದನ್ನು ತಗ್ಗಿನ ಸ್ಥಾಯಿಯಲ್ಲಿ ಹೇಳ್ದಲೇನೆ ಸ್ವೀಕರಿಸುವಂಥದ್ದು. ನೋಡಿ, ಅವ್ರು ಹೇಳ್ತಾರೆ, ಸ್ಮಿತವಿರಲಿ ವದನದಲ್ಲಿ, ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ಮಂದಸ್ಮಿತ ಇರಬೇಕಂತೆ. ಬೇಂದ್ರೆ ಅದನ್ನು ಹೇಳೋದು, ಮುಖದ ಮುದ್ದಿಗಿಷ್ಟು ಮಂದಸ್ಮಿತ ಸಾಕು, ಸಾಕು ಗಾಳಿಯ ಸುಳಿ ನೊಂದವಾಗೆ ಅಂತಾರೆ. ಇಲ್ಲೂ ಅಷ್ಟೇ, ಆ ಸ್ಮಿತ ಹೇಗಿರಬೇಕಪ್ಪ ಅಂತ ಡಿ ವಿ ಜಿ ಹೇಳ್ತಾರೆ, ಅದು ಗಟ್ಟಿಯಾಗಿ ಅಟ್ಟಹಾಸದಿಂದ ನಗುವಂಥ ರೀತಿಯಲ್ಲಿರಬಾರ್ದು, ಕಿವಿಗೆ ಕೇಳಿಸದಿರಲಿ. ಅಯ್ಯ, ನಿನ್ನ ಮುಖ ಚೆಲುವಾಗಿದ್ದರೆ, ಸಂತೋಷವಾಗಿದ್ದರೆ, ಮಂದಸ್ಮಿತ ಇದ್ದರೆ ನಿನ್ನ ಮೆಲ್ಲಿಗೆ ಅಂತರಂಗದಲ್ಲೇ ನಗಬೇಕಷ್ಟೇ, ಅದು ಕಿವಿಗೆ ಕೇಳಿಸದಿರಲಿ, ಅಂದರೆ ಗಟ್ಟಿಯಾಗಬಾರ್ದು ಅಂತ ಹೇಳಿ. ಅದು ಹಾಗೆಯೇ ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ನೀ ಆಡೋ ಮಾತಿದೆಯಲ್ಲ, ಅದು ನಿಜವಾಗಿ ಒಳ್ಳೆ ಮಾತೇ ಆಡು, ನಾನು ಬೇಡ ಅನ್ನೋದಿಲ್ಲ. ಅದು ನೀನು ಯಾರನ್ನೋ ಅವಮಾನ ಮಾಡಬೇಕು ಅಂತಲಾಗಲಿ, ಕೆಣಕಬೇಕು ಅಂತಲಾಗಲಿ, ವ್ಯಂಗ್ಯ ಮಾಡಬೇಕು ಅಂತಲಾಗಲಿ ಮಾತಾಡೋದಲ್ಲ. ಹಿತವಾಗಿ ಮಾತಾಡು ನಿಜ, ಆದರೆ ಋತವ ಬಿಡದಿರಲಿ. ಸತ್ಯವನ್ನು ಮಾತ್ರ ಕೈ ಬಿಡಬೇಡ. ಅವನಿಗೆ ಹೇಳಿದ್ರೆ ಖಂಡಿತವಾದಿ ಆಗು, ಪರವಾಗಿಲ್ಲ. ಲೋಕ

0: ಬೇರೆಯವರಿಗೆ ಚಿಂತೆ ಇಲ್ಲ, ಆದರೆ ಹಿತವೀರಲ್ಲಿ ವಚನ ಆಡೋ ಮಾತನ್ನು ಯಾಕಪ್ಪ ನೀನು ಗೌರವದಿಂದ ಆಡಬಾರ್ದು? ಒರಟು ಮಾತು ಯಾಕೆ ಆಡಬೇಕು? ಪುರುಷ ವಾಕ್ ಅಂತ ಒಂದು ಮಾತಿದೆ, ವ್ಯಾಸರು ಇದನ್ನು ತುಂಬ ಆಕ್ಷೇಪಣೆ ಮಾಡ್ತಾರೆ. ಮಾತಿನ ಕಾಠಿಣ್ಯ ಇದೆಯಲ್ಲ ಅದು ಇರಕೂಡ್ದು. ಮುಂದಿಂದು ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಮನಸ್ಸು ಬಹಳ ಬೇಗ ರಿಯಾಕ್ಟ್ ಮಾಡಿಬಿಡುತ್ತೆ ಯಾವುದಕ್ಕೂ ಕೂಡ, ಒಂದ್ಸಲ ಓವರ್ ರಿಯಾಕ್ಟ್ ಮಾಡಿಬಿಡುತ್ತೆ. ಹಾಗಾಗಬಾರ್ದು. ಮಿತವಿರಲಿ ಮನಸ್ಸಿನ ಉದ್ವೇಗ, ನನಗೆ ಉದ್ವೇಗ ಪಡಬೇಡ ಅಂತ ನಾವು ಹೇಳೋದಿಲ್ಲ, ಧಾವಂತ ಪಡಬೇಡ ಅಂತ ಹೇಳೋದಿಲ್ಲ, ಆದರೆ ಅದನ್ನು ತುಂಬ ಬಲಿಷ್ಠವಾಗಿ ಮಾಡೋಕೆ ಹೋಗಬೇಡ. ಭೋಗದಲ್ಲೂ ಅಷ್ಟೇ. ಕೊನೆಯಲ್ಲಿ ಅವ್ರು ಹೇಳೋದು, ಸಂಸ್ಕೃತದಲ್ಲಿ ಪ್ರಸಿದ್ಧವಾದಂಥ ಒಂದು ವಾಕ್ಯ ಇದು, ಏನಂದರೆ ಅತಿಂ ಸರ್ವತ್ರ ವರ್ಜಯೇತ್. ನೋಡಿ, ನಾವು ಬದುಕಿನಲ್ಲಿ ತಿಳ್ಕೊಳ್ಬೇಕಾದ್ದು ಮುಖ್ಯವಾಗಿ ಇದನ್ನು, ಯಾವುದು ಕೂಡ ಹೆಚ್ಚಾಗಬಾರ್ದು ಅಂಥೇಳಿ. ಆ ಮಿತಿಯನ್ನು ತಿಳಿದವನು ನಿಜವಾಗಿ ಜೀವನದಲ್ಲಿ ಹೇಗೆ ವರ್ತಿಸ್ತಾನೆ ಅನ್ನೋದರ ಸೂತ್ರ ಇಲ್ಲಿದೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಅರಾಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 9:29.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ.
5: ಯುವ ಸ್ನೇಹಿತರೆ, ಬರುವ ಭಾನುವಾರ ಅಂದರೆ ಆಗಸ್ಟ್ 2 ಯುವವಾಣಿ ಕಾರ್ಯಕ್ರಮದಲ್ಲಿ ನಾಪೋಕ್ಲುವಿನ ಗಾಯಕ ಆಕಾಶ್ ಪಿ ಅವರ ವೈವಿಧ್ಯಮಯ ಹಾಡುಗಳ ಮುಂದುವರೆದ ಕಾರ್ಯಕ್ರಮ.
4: ದೃಢ

0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ.
1: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
2: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರೂ ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳುವುದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
1: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಎಲ್ಲಿದೆ ಅಂತದ್ದು?
3: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.

0: ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900092
1: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಶ್ರೋತೃಗಳಿಂದ ಸಂಜೆ 6:50 ಹೆಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವ ವಿಷಯ ತಜ್ಞರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಪ್ರಸೂತಿ ತಿಮ್ಮಪ್ಪ ಹೆಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಶ್ರೋತೃಗಳು ಈಗ ಸಮಯ 9:05 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: 아가씨발이 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
2: ಜೈ ಹಿಂದ್ ಮೇಡಮ್.
1: ಸೂರ್ಯನಾರಾಯಣ ಪಿ ಆರ್ ಅವರೇ, ನೀವು ಈ ಗಡಿಗಳಲ್ಲಿದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು. ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರ. 98 ದಾಟ್ತಾ ಇದ್ದ ಹಾಗೆ ನಮ್ಗೆ ಪಾಕಿಸ್ತಾನದಿಂದ ಉತ್ತರದಲ್ಲಿ ಸಮಸ್ಯೆ ಶುರುವಾಯ್ತು. ಆವಾಗ ಆಗಿದ್ದೇ ಆಪರೇಷನ್ ವಿಜಯ್ ಅಥವಾ ನಾವು ಕಾರ್ಗಿಲ್ ವಾರ್ ಅಂತ ಕರಿತೀವಿ ಅದನ್ನ. ಆ ಹೊತ್ತಿನಲ್ಲೂ ನೀವು ಅಲ್ಲಿ ಇದ್ರಿ. ಆವಾಗ ಬೆಂಗಳೂರಿಂದ ಕಾರ್ಗಿಲ್ಗೆ ಹೋದ್ರ?
2: ಬೆಂಗಳೂರಿಂದ ನಾನು 94ರಲ್ಲಿ ನಾನು ಟ್ರಾನ್ಸ್ಫರ್ ಆಗಿ, ನನ್ನ ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಬಹುಶಃ ನಿಮ್ಗೆ ಇವಾಗ ಗೊತ್ತಿದೆ, ಅವಾಗ ಅದೊಂದು ಪ್ರೈಸ್ ಪೋಸ್ಟಿಂಗ್ ಅದು ಡಿಫೆನ್ಸ್, ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗ್ಬೇಕು ಅಂದ್ರೆ ಏನೋ ಮದುಷ್ಟ ಮಾಡಿದಾರ
1: ಸಾಲಾಗಿಡ್ತಿದ್ರು ಅಂತ ಹೇಳಿ ಕೇಳಿದ್ದೀನಿ. ಮಿಗ್ಗಳನ್ನ ಇಡೋದು ಅಂದ್ರೆ ಪ್ರೆಸ್ಟೀಜಿಯಸ್.
2: ಖಂಡಿತ ಖಂಡಿತ. ಅದ್ರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ ಗೆ ಒಂದು ಬೇಸ್ ರಿಪೇರ್ ಡಿಪೋ ಅಂತ ಒಂದಿದೆ, ನಂಬರ್ 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು. ಅದನ್ನ ಮೇನ್ ಅಲ್ಲಿ ಶುರುವಾಯ್ತು ಕಾರ್ಗಿಲ್. ಅವಾಗ ಬಹುಶಃ ನಾನು ನೇರವಾಗಿ ಯಾಕೆ ಅದರಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತಂದ್ರೆ, ನಾನು ಬಿಡಕ್ಕೆ ಬರುವ 6 ತಿಂಗಳು ಮಾತ್ರ ಬಾಕಿ ಇತ್ತು ಆಯ್ತಲ್ಲ. ಹಾಗಾಗಿ ನಮ್ಮಗಳನ್ನ ಅವರು ತೀರಾ ಸೆನ್ಸಿಟಿವ್ ಏರಿಯಾ ಕಳಿಸಲ್ಲ, ನಾವು ಅಲ್ಲೇ ಇರ್ತೀವಿ ಬೇಸಲ್ಲೇನೆ, ಚಂಡೀಗಢದಲ್ಲೇ ಇದ್ಕೊಂಡು ಏನ್ ರೆಡಿ ಮಾಡ್ಬೇಕು.

0: ಅದನ್ನು ರೆಡಿ ಮಾಡ್ತಾ ಇರ್ತೀವಿ. ಬೇಸ್ ನಲ್ಲಿ ಹೋಗಿ ನಾನು ಹಿಂಗೆ ನಾನು ಜಾಫ್ನರಲ್ಲೂ ಕಾಯ್ತಾ ಇದ್ನಲ್ಲ ಕೆಲಸ, ಆ ಕೆಲಸನ ಬೇರೆ ಯಂಗ್ಸ್ಟರ್ಸ್ ಮಾಡ್ತಾರೆ. ನಾನು ಹಾಗಾಗಿ ನಾನು ಅಲ್ಲಿ ಜಮ್ಮು ಕಾಶ್ಮೀರಕ್ಕೆಲ್ಲ ಹೋಗಲ್ಲ ಏನ್ ಕೂತ್ಕೊಂಡಿರ್ಲಿಲ್ಲ ನಾನು, ಚಂಡೀಗಢದಲ್ಲಿ ಇದ್ಕೊಂಡು ಇಲ್ಲಿಂದ ಏನ್
1: ರೆಡಿನೆಸ್.
0: ಹೌದು ಹೌದು, ಮೇಜರ್ ಸರ್ವಿಸ್ ಡಿಪೋ ಆದ್ರಿಂದ ಅಲ್ಲಿ ಎಲ್ಲಾ ಕಾಯಿಲೆಗೂ ವಸ್ತಿ ಇದೆ. ಅಲ್ಲಿ ಏನ್ ಪ್ರಾಬ್ಲಮ್ ಆದ್ರೂ ನಮಗೆ ಮಾಡೋ ಪ್ರತಿಯೊಂದು ಇದೆ, ಅದನ್ನ ನಾವು ಮಾಡ್ತಾ ಇದ್ವಿ. ಯಾವುದೋ ಒಂದು ಬಂತ ತಕ್ಷಣ ನಾಳೆನೆ ರೆಡಿ ಆಗ್ಬೇಕು, ನಾಳೆನೆ ರೆಡಿ ಆಗ್ಬೇಕು, ಮನೆಗೆ ಹೋಗಂಗಿಲ್ಲ, ಮಾಡ್ಬೇಕು ಮಾಡ್ಬೇಕು 24/7 ಆ ರೀತಿ ಆ ತರ ಸರ್ವಿಸ್ ಮಾಡದೇ ಹೊರತು ನಾನು ಬೇರೆ ಯಂಗ್ಸ್ಟರ್ಸ್ ಹೋಗ್ತಾ ಇದ್ರು ಅಷ್ಟೇ. ನಾವು ಅಲ್ಲಿ ಇರ್ತೀವಿ ಸರ್, ನೀವು ಇಲ್ಲಿ ಮಾಡಿ ಅಂತಂದ್ರೆ ನಮಗೆ ಮೇಲ್ನವರು ಅಷ್ಟೇ, ನಮ್ಮ ತರದ ಸುಮಾರು ಜನ ಇರ್ತಾರೆ ಅಂತ ಹೇಳ್ಕೊಂಡು, ನೀವು ವಾಟ್ ಈಸ್ ರಿಕ್ವೈರ್ಡ್ ಟು ಬಿ ಡನ್ ಫ್ರಮ್ ಯುವರ್ ಪಾಯಿಂಟ್ ಇಲ್ಲೇ ಕುತ್ಕೊಂಡು ಮಾಡುವಂತ ಇದ್ರು. ಹಾಗೆ ನಾವು ಅಲ್ಲೇ ಮಾಡ್ತಾ ಇದ್ವಿ. ಹಂಗೂ ಸಂದರ್ಭಗಳಿಗೆ ಬಂದ್ರೆ ನಮ್ಗಳಿಗೆ ಅಲ್ಲಿ ನಮ್ಮ ರೆಡಿನೆಸ್ಗೆ ಅಂತ ಒಂದು 8-10 days ಮುಂದ್ಗಡೆ ಇಟ್ಟಿರ್ತಾರೆ ನಮ್ಮನ್ನ. ಅದರಲ್ಲೂ ಇದ್ದೆ ನಾನು, ನಾನೇ ವಾಲಂಟಿಯರ್, ಇಲ್ಲ ಸರ್ ಹೋಗ್ತಾ ಇದ್ದೆ ಏನ್ ಬಂತು, ಅಲ್ಲೂ ಮಾಡಿದೀನಿ ಇಲ್ಲೂ ಮಾಡಿದೀನಿ, ವಾಟ್ ಇಸ್ ದೇರ್, ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ಬಿಟ್ಟು ಅಂತ ಕೂಡ ಒಂದು 10 days ರೆಡಿನೆಸ್ ಅಂತ ಒಂದ್ ಕಡೆ ಇಟ್ಟಿರ್ತಾರೆ.
1: ವಾಲಂಟಿಯರ್ ಮಾಡಿದ್ರೆ ಅವಕಾಶ ಕೊಡ್ತಾರೆ,
0: ಅವರೇ ಹೇಳಿ ಇವನ್ ಬಿಡ್ತಾ ಇದ್ದಾನೆ ಅನ್ಬಿಟ್ಟು ಅಂತ ಸ್ವಲ್ಪ ಲೀನಿಯನ್ಸಿ ಕೊಡ್ತಾರೆ ನಮ್ಗೆ. ನಾವು ವಾಲಂಟಿಯರ್ ಆದ್ವಿ ನಾವು ಸುಮಾರು ಜನ, ನಾವು ಮಾಡಿದ್ವಿ, ನಾವು ಬಿಡ್ತಾ ಇರೋದ್ ನಾವಿನ್ನು 6 ಇದೆಯಲ್ಲ, ಈಗ ಯಾಕೆ ಮಾಡಬಹುದು, ಅವಕಾಶ ಸಿಕ್ಕಿರೋದು ಅನ್ಬಿಟ್ಟು ಅಂತ ಹೇಳಿ ನಾವು ವಾಲಂಟಿಯರ್ ಆಗಿ ನಾವು ರೆಡಿನೆಸ್ ಅಲ್ಲಿ ನಾವ್ ಇದ್ವಿ. ಬಟ್ ನಮ್ಮನ್ ರೆಡಿನೆಸ್ ಅಲ್ಲೇ 10 ಇದ್ವಿ ಹೊರತು ಬೇರೆ ಮುಂದಕ್ಕೆ ಹೋಗೋ ಅವಕಾಶ ಬರ್ಲಿಲ್ಲ. ಆ ಪ್ರತಿಯೊಬ್ಬರ ಆರ್ಮಿ ಪಾಯಿಂಟ್ ನಿಯರೆಸ್ಟ್ ಏರ್ ಬೇಸ್ ಗಳಲ್ಲಿ ಇರ್ತೀವಿ ನಾವು, ಅಂತಾದ್ರಲ್ಲಿ ನಾವು ಪೊಸಿಷನ್ ಆಗಿರ್ತೀವಿ. ಎಷ್ಟೋ ಸಲ ನಮ್ಮ ಹೆಲಿಕಾಪ್ಟರ್ಗಳು ಕೂಡ ಗುಂಡೇಟ್ ಬಿದ್ದಿರುತ್ತೆ, ಅಂತ ಸಂದರ್ಭಗಳಲ್ಲೂ ನಮ್ಮಲ್ಲಿ ಅವು ಬರ್ತಿರುತ್ತೆ ವಾಪಸ್ಸು. ಅದ್ ಬಂದಾಗ ತಕ್ಷಣ ಅದನ್ನ ಮತ್ತೆ ರೆಡಿ ಮಾಡಿ ಕೊಡ್ತಾ ಇದ್ವಿ. ದೊಡ್ಡ ಆಸ್ ಬ್ಯಾಕ್ಅಪ್ ಜಾಬ್ ಡನ್ ಬೈ ಮೀ ಅಂಡ್ ಅವರ್ ಟೀಮ್. ಅಲ್ಲೊಂದು 10 ನಾವು ಆ ಪಾಯಿಂಟ್ ಅಲ್ಲಿ ಇದ್ದಾಗ ಅದು ಮನೆಗೂ ಹೋಗಿಲ್ಲ, ಏನು ಇಲ್ಲ, ಇವ್ರಿಗೆ ಏನು ಗೊತ್ತಿರಲ್ಲ ಎಲ್ಲಿದೀವಿ ಏನೇ ಅಂತ.
1: ನಿಮ್ಗೂ ಕೂಡ ಏನೇನು ಆಗ್ತಿದೆ ಅನ್ನಂತೂ ಗೊತ್ತಿರಲ್ಲ,
0: ಏನು ಗೊತ್ತಾಗಲ್ಲ ಮೇಡಮ್. ಎನಿ ಟೈಮ್ ಮೆಸೇಜ್ ಬರುತ್ತೆ, ರೆಡಿ ಆಗು ಹೊರಡ್ತಾ ಇರೋ ಅಷ್ಟೇ, ರೆಡಿನೆಸ್ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ.
1: ಬೆಳಗ್ಗೆ ನಿಮ್ಮ ಸುಯೋಗ ಅಂದ್ರೆ ನಿಮ್ಮ ಸೇವೆಯನ್ನ ಏನು ನಾವ್ ಎಷ್ಟೊತ್ತು ಮಾತಾಡಿದ್ವಿ ನೋಡಿದಾಗ, ನೀವು ವಿದೇಶಿ ಸೇವೆ ಮಾಡಿದ್ದೀರಾ, ಅದು ಐ ಪಿ ಕೆ ಎಫ್ ಮೂಲಕ ಶ್ರೀಲಂಕಾದಲ್ಲಿ, ನಂತರ ಈಶಾನ್ಯ ಭಾಗದಲ್ಲಿ 5 ರಾಜ್ಯಗಳಲ್ಲಿ ಮಾಡಿದಿರಾ, ಅಲ್ಲಿ ಗಡಿ ಭಾಗದಲ್ಲಿ, ನಂತರ ಬೆಂಗಳೂರಲ್ಲಂತೂ ತರಬೇತಿ ಕೇಂದ್ರಗಳಲ್ಲಿ ಮಾಡಿದಿರಾ, ಕಾರ್ಗಿಲ್ ಅಲ್ಲಿ ಹತ್ತಿರದಲ್ಲಿ ಚಂಡೀಗಢ ಬೇಸ್ ಅಲ್ಲಿ ಮಾಡಿದಿರಾ, ಈ ತರ ಸಾಕಷ್ಟು ಭಾಗಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಹೆಚ್ಚಿತ್ತೋ ಅಲ್ಲೆಲ್ಲ ಮಾಡುವಂತ ಅವಕಾಶ ನಿಮ್ಗೆ ಸಿಕ್ತು, ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ, ಅದು ಸೇವೆಯ ರಿಕ್ವೈರ್ಮೆಂಟ್, ಸೇವೆ ಏನ್ ನಮ್ಮಿಂದ ಬೇಡುತ್ತೆ ಅದನ್ನ ನಾವು ಮಾಡ್ತಿರ್ತೀವಿ. ಆ ರೀತಿಯಾಗಿ ಈ ಎಲ್ಲ ಭಾಗಗಳಲ್ಲೂ ನಿಮ್ಮ ಸೇವೆ ಸಂದಿದೆ, ಬಹಳ ದೊಡ್ಡ ಅವಕಾಶ ಇದೆ ಈ ತರ ನಿಮ್ಗೆ ಎಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಹವಾಗುಣ ಇರುವಂತಹ ಬೇರೆ ಬೇರೆ ಜಿಯೋಗ್ರಫಿಕಲ್ ವ್ಯತ್ಯಾಸಗಳು ಎಷ್ಟಿದಾವೆ ನೋಡಿ, ಅಂತಲ್ಲೆಲ್ಲ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ನಿಮಗೆ. ಇದು ಭಾರತೀಯ ಸೈನ್ಯ ಏನಿದೆ, ಅದು ವಾಯುಸೇನೆ ಆಗಿರಬಹುದು ಅಥವಾ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಒಂದು ದೊಡ್ಡ ಶಕ್ತಿ ಅಂತ ನನಗನ್ಸುತ್ತೆ. ಈ ತರ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲರನ್ನೂ ಸಿದ್ಧ ಮಾಡೋದಿದೆಯಲ್ಲ, ತರಬೇತಿ ಕೊಟ್ಟು ಅವರನ್ನ ಎಲ್ಲದಕ್ಕೂ ಹೊಂದಿಸೋದು, ಅದು ಭಾರತೀಯ ರಕ್ಷಣಾ ವ್ಯವಸ್ಥೆಯ ದೊಡ್ಡ ಶಕ್ತಿ ಅಂತ ನನಗೆ ಈ ತರ ಎಲ್ಲ ವೀರ ಯೋಧರ ಹತ್ರ ಮಾತಾಡೋದಕ್ಕೆ ನನಗೆ ಅನ್ಸುತ್ತೆ.
0: ಈಗ ನಾನು ಬಿಟ್ಟು ಸುಮಾರು ವರ್ಷಗಳಾಗೋದು 26-27 ವರ್ಷಗಳಾಯ್ತು, ನನಗೆ ಇನ್ನು ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಅಷ್ಟೇ ಹಚ್ಚ ಹಸಿರಾಗಿ ನನಗೆ ಜ್ಞಾಪಕ ಇದೆ. ಯಾಕೆಂದ್ರೆ ಆ ಇನ್ವಾಲ್ವ್ಮೆಂಟ್ ಲೆವೆಲ್ ಆ ಮಟ್ಟಕ್ಕೆ, ನಂದೊಬ್ಬಂತೆ ಅಂತಲ್ಲ, ಇಟ್ ಇಸ್ ಎ ಕೇಸ್ ವಿತ್ ಎವ್ರಿ ಸೋಲ್ಜರ್, ಯಾರೇ ಆಗ್ಲಿ ಅಷ್ಟು ಮನಸ್ಸು ತಗೊಂಡಿರ್ತೀವಿ ನಾವು. ಒಂದು ಇನ್ಸಿಡೆಂಟ್ ಕೂಡ ಈ ಪಾಯಿಂಟ್ ಇಲ್ಲಿ ಹಿಂಗಾಗಿತ್ತು ಹಿಂಗಾಗಿತ್ತು ಇನ್ನೂ ಜ್ಞಾಪಕ ಇರುತ್ತೆ ನಮಗೆ.
1: ಈಗ ನೀವು 20 ಸೇವೆಯಿಂದ ನಿವೃತ್ತಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ವಿ, ಹೇಗಿತ್ತು ಅಲ್ಲಿಂದ ಹಿಂದಿರುಗಿ ಬರುವಾಗ?
0: ನಾನು ಬಿಡ್ಬೇಕು ಅಂತ ಬಂದಾಗ 99 ಅಲ್ಲಿ ನಾನು 20 ಜಾಯ್ನ್ ಆಗಿದ್ದಲ್ಲ, ನಾನು 79 ಅಲ್ಲಿ ಜಾಯ್ನ್ ಆಗಿದ್ದೆ, 99 ಗೆ ಬಿಡೋಣ ಸಾಕು,
1: ವರ್ಷ
0: ಸಾಕು ಸೇವೆ ಆಗಿತ್ತು, ಮನೆಯಲ್ಲಿ ಇನ್ನೂರು ಪ್ರೆಷರ್ ಇತ್ತು, ನಮ್ಮಅಮ್ಮ ಮಕ್ಳು ಮನೆಗಳೆಲ್ಲ ಚಿಕ್ಕವರಿದ್ದಾರೆ, ಸಾಕು ಬಾ 20 ಮಾಡಿದ್ಯಾ ನೀನು, ನಾನು ತೀರ್ಮಾನ ಮಾಡ್ಕೊಂಡೆ. ಆವಾಗ ನಮ್ಗೆ ನಿಮ್ಗೆ ಇನ್ನೊಂದು ವಿಷಯ ಅಂದ್ರೆ, ನಾನು ಬಿಡ್ಬೇಕು 20 ನಾನು ಬಿಡ್ತೀನಿ ಅಂತ ಅಂದ್ರೆ ನಾನು ಅವ್ರಿಗೆ 18 ಮುಂಚೆ, 1.5 ವರ್ಷ ಮುಂಚೆ ನಾನು ಅವ್ರಿಗೆ ಅನ್ವಿಲಿಂಗ್ನೆಸ್ ಕೊಡಬೇಕು, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಸರ್ವ್ ಆಫ್ಟರ್ 20 ಇನಿಷಿಯಲ್ ಟರ್ಮ್ ಆಫ್ ಎಂಗೇಜ್ಮೆಂಟ್ ಮುಗೀತು ನಂದು ಅಂದ್ಬಿಟ್ಟು ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ, 1 ಆದ ತಕ್ಷಣ ನಮ್ಗಳಿಗೆ ಯಾರ್ಯಾರು ಬಿಡ್ಬೇಕು ಅಂತ ಇರ್ತಾರೆ, ನಮ್ಗೆಲ್ಲ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಕೊಡ್ತಾರೆ. ನೀವು ಹೊರಗಡೆ ಹೋಗಿ ಏನ್ ಮಾಡಕ್ ಇಷ್ಟಪಡ್ತೀಯೋ ಅಥವಾ ಏನೇನ್ ಬೇಕು ನಿನಗೆ ಅದಾದ್ರೆ ಟ್ರೈನಿಂಗ್ ಕೊಡಿಸ್ತೀವಿ ನಾವೇನೆ ಅನ್ಬಿಟ್ಟು ಅಂತ. ಅವರು ನಮ್ಗೆ ಪ್ರೀ ರಿಲೀಸ್ ಟ್ರೈನಿಂಗ್ಸ್ ಅಂತ ಬೇಕಾದಷ್ಟು ಸೆಂಟರ್ಸ್ ಇದೆ ಆಲ್ ಓವರ್ ಇಂಡಿಯಾ, ಅಲ್ಲಿ ಕಳಿಸ್ಕೊಡ್ತಾರೆ ನಮ್ಗೆಲ್ಲ. ನಾನು ಆತರ ಬೆಂಗಳೂರಲ್ಲೂ ಬಂದಿದ್ದೀನಿ, ಆವಾಗ ಕಂಪ್ಯೂಟರ್ ಕಲಿಕೆ ಹೊರದಿತ್ತು, ಆವಾಗ ಕಂಪ್ಯೂಟರ್ ಕಲಿಬೇಕು ಅಂತ ಹೇಳಿ ನಮ್ಮ ಕಂಪ್ಯೂಟರ್ ಡಿಪ್ಲೊಮಾ

0: ಮೂರ್ನಾಲ್ಕು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದೆ, ಮತ್ತೆ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಚಂಡೀಗಢದಲ್ಲಿ 4 ತಿಂಗಳು ಮಾಡಿದ್ದೆ. ನಾವು ಡ್ಯೂಟಿಗೆ ಹೋಗ್ಬೇಕಾಗಿಲ್ಲ ಅವಾಗ, ನಾವು ಸೀದಾ ಇಲ್ಲೇ ಬಂದು ರಿಪೋರ್ಟ್ ಮಾಡ್ಕೊಂಡು ಇಲ್ಲೇ ಇದ್ಕೊಂಡು ಇಲ್ಲೇ ಹೋಗ್ಬೇಕಂತ. ಆ ತರ ಎಲ್ಲ ಕೂಡ ನಮ್ಗೆ ರೆಡಿ ಮಾಡ್ತಾರೆ. ಏನಾಗ್ಬೇಕು ಹೊರಗಡೆ, ಏನೇ ಮಾಡಕ್ ಇಷ್ಟಪಡ್ತೀಯಾ, ಇದೇ ಕೆಲಸ ಮಾಡಕ್ ಇಷ್ಟಪಡ್ತೀಯಾ ಅನ್ಬಿಟ್ಟು. ಏರ್ ಫೋರ್ಸ್ ಇಂದ ಟೆಕ್ನಿಷಿಯನ್ಸ್ ಯಾರು ಹೊರಗಡೆ ಬಂದ್ರೂ HALನಲ್ಲಿ ಕೆಲಸ ಇರುತ್ತೆ ಮೇಡಮ್, ಯಾವತ್ತೂ ಅವ್ರನ್ನ ಕೆಲಸ ಕೊಡಲ್ಲ ಅಂತ ಹೇಳಿಲ್ಲ. ನಾವೇನೆ ಬ್ಯಾಂಕ್ಗೆ ಸೇರ್ಕೊಂಡೆ ಹೋಗಿ, ಸ್ಟೇಟ್ ಬ್ಯಾಂಕ್ ಅಪ್ಲೈ ಮಾಡ್ತೀನಿ ನಾನು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಅವನು ಕ್ಲರ್ಕ್ ಆಗಿ ಕೆಲಸ ಸಿಕ್ತು ನನಗೆ. ಆಮೇಲೆ ನಾನು ಆಫೀಸರ್ ಆಗಿ ಮ್ಯಾನೇಜರ್ ಆಗಿ ರಿಟೈರ್ ಆದೆ. ಹೌದು ಅದು. ಮತ್ತೆ ನನಗೆ ಅಲ್ಲೂ ಕೂಡ ಅಷ್ಟೇನೆ, ಈ ಸರ್ವಿಸ್ಗಳನ್ನೆಲ್ಲ ನೋಡ್ಕೊಂಡು ನಮ್ಗೆ ಅಲ್ಲಿ ಬಹಳಷ್ಟು ಪ್ರಿಯಾರಿಟೀಸ್ ಇರುತ್ತೆ. ನಮ್ಮನ್ನು ತುಂಬಾ ದೂರ ದೂರ ಪೋಸ್ಟ್ ಮಾಡಲ್ಲ ಅವರು, ಆ ಸಿಟೀಸ್ ಮುಂಚೆನೆ ಇವರು ಅಲ್ಲೆಲ್ಲ ಬಂದು ಮಾಡಿ ಬಂದಿದ್ದಾರೆ ಅಂತ. ಪ್ರಮೋಷನ್ಸ್ ಎಲ್ಲ ನಮ್ಗೆ ಅಡ್ವಾಂಟೇಜಸ್ ಇರುತ್ತೆ, ಸೀನಿಯಾರಿಟಿ ಸಿಗುತ್ತೆ. ಯಾರಿಗೋ 4 ವರ್ಷಕ್ಕೆ ಸಿಗೋದು ನಮ್ಗೆ 2 ವರ್ಷಕ್ಕೆ ಸಿಗುತ್ತೆ. ಈ ತರ ನಮ್ ಸಂಬಳ ಕೂಡ ವಾಟ್ ವಾಸ್ ಯುವರ್ ಲಾಸ್ಟ್ ಡ್ರಾನ್
1: ಅಲ್ಲಿಂದ ಮುಂದಕ್ಕೆ
0: ಅದನ್ನು ಮುಂದಕ್ಕೆ ಹೋಗುತ್ತೆ. ಇವ್ರ ಫಿಕ್ಸೇಷನ್ ನಮ್ಗೆ ಅಷ್ಟೊಂದೆಲ್ಲ ಇರುತ್ತೆ, ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಆಮೇಲೆ ದೇ ಲೈಕ್ ಯಾರು PSC ಶಿಸ್ತಿಂದ ಇರ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಜವಾಬ್ದಾರಿನ. ನಮಗೆ ಬ್ಯಾಂಕ್ ಅಲ್ಲಿ ಸರ್ವಿಸ್ 4 ವರ್ಷನೇ ಆಗಿರ್ಬಹುದು, ಯಾರು 15 ವರ್ಷ ಆದವನಿಗೆ ಏನ್ ಜವಾಬ್ದಾರಿ ಕೊಡ್ತಾರಲ್ಲ, ನಮಗೆ ಕೊಡ್ತಾರ ಅವರು. ಆಮೇಲೆ ನಂಬಿಕೆ ಇಟ್ಟು ಮೇಲ್ನವರುಗಳು, ಹಾಗೆ ಅಲ್ಲೂ ಕೂಡ ನಾವು ಸಂತೋಷದಿಂದ ಸರ್ವಿಸ್ ಮಾಡಿ ಆಗ್ಲೇ 5 ವರ್ಷ ಆಯ್ತು ನಾನು ರಿಟೈರ್ ಆಗಿ ಬ್ಯಾಂಕಿಂದ.
1: ಸೂರ್ಯನಾರಾಯಣ PR ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ. ರೇಖಾ ಅವರೇ, ಸೂರ್ಯನಾರಾಯಣ ಅವರು ನಿಮ್ಮ ಪತಿ, ಒಬ್ಬ ಸೈನಿಕನ ಜೊತೆಗೆ ಜೀವನ ಹೇಗಿರುತ್ತೆ? ಒಬ್ಬ ಸೋಲ್ಜರ್ನ ಹೆಂಡತಿ ಆಗಿರೋದು ನಾನು ತುಂಬಾ ಸಂತೋಷ ಆಗುತ್ತೆ ಆ ವಿಷಯದಲ್ಲಿ. ಮತ್ತೆ ಇವರು ಹೋಗಿ ಬರುವಾಗ ಅದೆಲ್ಲ ಅನುಭವಗಳೆಲ್ಲ ನಂಗೆ ಹೇಳ್ತಾ ಇದ್ರು. ನಂಗೆ ಇವರು ಬೆಳಗ್ಗೆ 7 ಗಂಟೆಗೆ ಹೋಗಿ ಮಧ್ಯಾಹ್ನ 3 ಗಂಟೆಯಲ್ಲಿ ಶ್ರೀಲಂಕಾಕ್ ಹೋಗಿದ್ರೆ ನಂಗೆ ಒಂಥರ, ಅದೆಲ್ಲ ನಾವು ನೋಡಿಲ್ವಲ್ಲ ಮೇಡಮ್, ಆ ತರ ನಂಬಕ್ ನನ್ಗೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನನ್ನ ಎದುರು ಮನೆಯವರೆಲ್ಲ ಹೇಳ್ತಾ ಇದ್ರು, ಬಿತ್ತು ಆರಾಯ್ದಗೋ ಇಸ್ ತರಫ್ ಆರಾಯ್ನ ಹೆಲಿಕಾಪ್ಟರ್ ಅಪ್ಪ ಹಸ್ಬೆಂಡ್ ಆರಾಯ್ ಅಂತ ಅನ್ನೋರು. ನಾನು ಅದನ್ನೆಲ್ಲ ಅನ್ಕೊಂಡು ಈ ದಿಕ್ಕಿಂದ ಬಂತಲ್ವ ಇವ್ರು ಬಂದ್ರು, ಆಮೇಲೆ ಬಂದಾಗ ನೀವು ಶ್ರೀಲಂಕಾ ಹೋಗಿದ್ರೆ ಅಲ್ವಾ ಅಂತ ಕೇಳ್ತಾ ಇದ್ರು. ನನಗೆ ಗೊತ್ತಾಗ್ತಾ ಇತ್ತು ಬೇರೆಯವ್ರು ಹೇಳುವರಲ್ವಾ. ಅದೆಲ್ಲ ಒಂದು ತುಂಬಾ ಖುಷಿ ಕೊಡೋ ಅನುಭವ ನನಗೆ. ಮತ್ತೆ ಚಂಡೀಗರಲ್ಲೂ ಅಷ್ಟೇ, ಇವರು ಕಾರ್ಗಿಲ್ಗೆಲ್ಲ ಹೋದಾಗ ಇವರೆಲ್ಲ ಒಂದ್ ಕಡೆ ಇರೋರು, ನಮ್ಗೆ ಮನೆಗೇನು ಕಳಿಸ್ತಾ ಇರ್ಲಿಲ್ಲ ಅವರು. ನಮಗೆ ಬಂದು ಬೆಳಗ್ಗೆ ಮೈಕಲ್ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಹೋಗೋರು, ಡರ್ನಿಕ ಕೋಯಿ ಬಾತ್ ನೈ ಸಭಿ ಠೀಕ್ ಏ ಆಪ್ ಆರಾಮ್ ಸೇ ರಜಾವ್ ಅಂತ ಎಲ್ಲ ಅನೌನ್ಸ್ ಮಾಡ್ಬಿಟ್ಟು ಎಲ್ಲಾ ಸೆಕ್ಟರ್ ಹತ್ರನು ಬಂದು ಮೈಕಲ್ಲಿ ನಮ್ಗೆ ಅನೌನ್ಸ್ ಮಾಡಿ, ನಮ್ಗೊಂಥರ ಭಯ ಅನ್ಸೋದು, ಕಾರ್ಗಿಲ್ಗೆ ಹೋಗಿದ್ದಾರಲ್ವಾ ಅಲ್ಲಿ ಏನಾಗುತ್ತೋ ಏನೋ ಅಂತ. ಬಟ್ ಭಯದ ಜೊತೆಗೆ ಒಂಥರ ಖುಷಿನೂ ಇರೋದು ನಮ್ಗೆ, ಸೋಲ್ಜರ್ ಅನ್ನೋ ಪದಕ್ಕೆ ಒಂದು ದೊಡ್ಡ ಇದಿರೋದ್ರಿಂದ ಆ ಖುಷಿನೂ ನಮ್ಗೆ ಇರೋದು.
2: ನಾನು ಅಕ್ಷಯ್. ಮೊದಲನೇದಾಗಿ ನಮ್ಮ ತಂದೆ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ದೇಶ ಸೇವೆ ಮಾಡಿದ್ದನ್ನು ನೋಡಿ ನಮಗೆ ಸದಾ ಹೆಮ್ಮೆ. ಇಂತಹ ಅದ್ಭುತ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ದೇಶ ಸೇವೆ ಮಾಡಿದ ಸೈನಿಕನ ಮಗನಾಗಿ ಹುಟ್ಟಿದ್ದೇ ನಮ್ಮ ಸೌಭಾಗ್ಯ. ಅವರು ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಪ್ರತಿಷ್ಠಿತ ಯೂನಿಫಾರ್ಮ್ ಧರಿಸಿ ಚಂಡೀಗಢದಲ್ಲಿ ಡ್ಯೂಟಿಗೆ ಹೊರಡುತ್ತಿದ್ದ ಆ ದೃಶ್ಯ ಇಂದಿಗೂ ನಮ್ಮ ಕಣ್ಣ ಕಟ್ಟಿದಂತಿದೆ. ವಯಸ್ಸು ಸಣ್ಣವನಾಗಿದ್ದರೂ ಇಂದಿಗೂ ಆ ದೃಶ್ಯ ನನಗೆ ನೆನಪಿದೆ. ಅದರಲ್ಲೂ ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದರು ಎಂದು ನೆನೆದರೆ ಎದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಅವರ ಶಿಸ್ತು, ದೇಶಭಕ್ತಿ ಮತ್ತು ಸೈನಿಕ ಜೀವನದ ನೆನಪುಗಳನ್ನು ನಿಮ್ಮ ಕಾರ್ಯಕ್ರಮದ ಮೂಲಕ ಇಡೀ ನಾಡಿನ ಜನರಿಗೆ ತಲುಪಿಸಿದ್ದೀರಿ. ನಿಮ್ಮ ರೇಡಿಯೋ ವಾಹಿನಿಗೆ ನಮ್ಮ ಕುಟುಂಬದಿಂದ ಧನ್ಯವಾದಗಳು. ಜೈ ಹಿಂದ್.
3: ನನ್ನ ಅಪ್ಪ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಸರ್ವ್ ಮಾಡಿದ್ದು, ಅದ್ರ ಬಗ್ಗೆ ಹೇಳಕ್ಕೇನೆ ನನ್ಗೆ ತುಂಬಾ ಹೆಮ್ಮೆ ಇದೆ. ಚಿಕ್ಕ ವಯಸ್ಸಿಂದಲೂ ನಾನು ಅವ್ರ ಡಿಸಿಪ್ಲಿನ್ ಮತ್ತೆ ಧೈರ್ಯನ ನೋಡಿನೇ ಬೆಳೆದಿದ್ದು. ಅವಾಗ ನಾನು ನನ್ನ ತಮ್ಮ ತುಂಬಾ ಚಿಕ್ಕವರಾಗಿದ್ವಿ, ಸೊ ವಿ ಹ್ಯಾವ್ ಹರ್ಡ್ ಅ ಲಾಟ್ ಆಫ್ ಸ್ಟೋರೀಸ್ ಅಬೌಟ್ ಹಿಸ್ ಸರ್ವಿಸ್. ನಮ್ಮ ತಂದೆಯವರು ಹೆಲಿಕಾಪ್ಟರ್ ಟೀಮ್ ಅಲ್ಲಿ ಇದ್ದಾಗ ಹಿ ಯೂಸ್ ಟು ಡಿಸ್ಪ್ಯಾಚ್ ಫುಡ್ ಫಾರ್ ಪೀಪಲ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಪೀಸ್ ಕೀಪಿಂಗ್ ಆರ್ ಫ್ಲಡ್ ರಿಲೀಫ್ ಇವನ್ ವಾರ್ ಟೈಮ್ಸ್. ದ ಫ್ಯಾಕ್ಟ್ ದಟ್ ಹಿ ಹ್ಯಾಸ್ ಸೇವ್ಡ್ ಸೋ ಮೆನಿ ಲೈಫ್, ಅದು ತುಂಬಾ ದೊಡ್ಡ ಹೆಮ್ಮೆಯ ವಿಷಯ ನಮಗೆ. ನಮ್ಮ ತಂದೆಯವ್ರಿಗೆ ಚಿಕ್ಕ ವಯಸ್ಸಿಂದ ಸೈಂಟಿಸ್ಟ್ ಆಗ್ಬೇಕಂತ ತುಂಬಾ ಇಷ್ಟ ಇತ್ತು. ಸೊ ವೈಲ್ ಸರ್ವಿಂಗ್ ಇನ್ ಏರ್ ಫೋರ್ಸ್ ಫಾರ್ ಹಿಸ್ ಹಾರ್ಡ್ ವರ್ಕ್ ಹಿ ವಾಸ್ ಅವಾರ್ಡೆಡ್ ಇಂಜಿನಿಯರಿಂಗ್ ಡಿಗ್ರಿ. ಸೊ ಯೆಸ್, ಹಿ ಇಸ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ನೌ. ನಮ್ಮ ತಂದೆಯವರು ಮಾಡಿದ ದೇಶ ಸೇವೆ ನನಗೆ ಯಾವಾಗ್ಲೂ ಇನ್ಸ್ಪಿರೇಷನ್ ಆಗಿರುತ್ತೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ಡಾಟರ್ ಅಂಡ್ ಯೆಸ್ ಅಪ್ಪ, ವಿ ಆರ್ ಪ್ರೌಡ್ ಆಫ್ ಯು.
1: ಸೂರ್ಯನಾರಾಯಣ PR ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳಿದ್ರು. ನಿಮ್ಮ ಮನೆಯವರು, ಮಗ, ಮಗಳು ಎಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ,
4: ನಿಮಗೆ ಈ ಸೇವೆಯನ್ನ ಗುರುತಿಸಿ ಮೆಡಲ್ಗಳನ್ನ ಕೊಡ್ತಾರೆ.
0: ಹೌದು, ಮೆಡಲ್ಗಳು ಅಂತಂದ್ರೆ ನಾವು ಎಲ್ಲೆಲ್ಲಿ ಸೇವೆ ಮಾಡಿದ್ನಲ್ಲ ಆ ತರ. ನಾನು ನಾಗಾಲ್ಯಾಂಡ್ ಅಲ್ಲಿ ಇದ್ದೆ, ಅದಕ್ಕೆ ನಾಗಾ ಹಿಲ್ಸ್ ಸರ್ವಿಸ್ ಅಂತ ಬರುತ್ತೆ. ಅಸ್ಸಾಂ ಬೆಂಗಾಲ್ ಸೈಡ್ ಅಲ್ಲಿ ಇದ್ರೆ ಅಸ್ಸಾಂ ಬೆಂಗಾಲ್ ಸರ್ವಿಸ್ ಮೆಡಲ್ ಅಂತ ಬರುತ್ತೆ.

0: ಮತ್ತೆ
1: ಅಂದ್ರೆ ಇದೆಲ್ಲ ಕಠಿಣ ಪ್ರದೇಶಗಳು.
0: ಹೌದು, ಕಠಿಣ ಪ್ರದೇಶಗಳು. ಮತ್ತೆ ಫಾರಿನ್ ಸರ್ವಿಸ್ ಏನ್ ಜಾಫ್ನಾದಲ್ಲಿ ಅದನ್ನ ಮೆಡಲ್ ಬರುತ್ತೆ. ಮತ್ತೆ 9 ಇಯರ್ಸ್ ಲಾಂಗ್ ಸರ್ವಿಸ್ ಮೆರಿಟೋರಿಯಸ್ ಸರ್ವಿಸ್ ಅಂತ ಹೇಳಿ, ಮತ್ತೆ 15 ಇಯರ್ಸ್ ಮೆರಿಟೋರಿಯಸ್ ಮೆಡಲ್ಗಳು ಬರುತ್ತೆ. ನಾವು ಸ್ವಲ್ಪ ಜಾಸ್ತಿ ಜೋಪಾನ ಮಾಡಿ
1: ಹೀಗೆ ಒಂದು 20 ವರ್ಷದ ತುಂಬ ಜೀವನದ ಸರ್ವಿಸ್ ನಿಮ್ದು ಅಲ್ಲಿ ಭಾರತೀಯ ವಾಯುಸೇನೆಯಲ್ಲಿ. ತುಂಬಾ ಸಂತೋಷ ಆಗುತ್ತೆ, ನಿಮ್ಗೆ ಸಾಕಷ್ಟು ಅವಕಾಶಗಳು ಒದಗಿ ಬಂತು, ಅವೆಲ್ಲವನ್ನೂ ನೀವು ಚೆನ್ನಾಗಿ ನಿಭಾಯಿಸಿದ್ರಿ. ಭಾರತೀಯ ರಕ್ಷಣಾ ವ್ಯವಸ್ಥೆಯ ಸೊಬಗಿರುವುದೇ ಹೀಗೆ ನಿಮ್ ಹಾಗೆ ನಿಸ್ವಾರ್ಥತೆಯಿಂದ ದುಡಿಯುವಂತ ಏನು ಸೈನಿಕರಿರ್ತಾರಲ್ಲ ಅವರಿಂದ. ಸೈನಿಕರು ಅಂತ ಅಂದ್ರೆ ನಾನು ಹೇಳೋದು ಬಹಳ ಜನರಲ್ ಆಗಿ,
0: ಹೌದು,
1: ಸೇನೆಯನ್ನ ಸೇರೋರು ಎಲ್ಲರೂ ಸೈನಿಕರು. ಹಾಗಾಗಿ ಅಂತ ಒಂದು ದೊಡ್ಡ ವ್ಯವಸ್ಥೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ವಾಯುಸೇನೆ ಅನ್ನೋದು ಎಲ್ಲರ ಕನಸು, ಆಕಾಶದಲ್ಲಿ ಹಾರಾಡೋದು ಎಲ್ಲರ ಕನಸು. ಹಾಗೆ ನೀವೇನು ಕನಸು ಕಂಡಿದ್ರಿ ಅದನ್ನ ಸಾಕಾರಗೊಳಿಸ್ಕೊಂಡ್ರಿ. ನೀವೇ ಹೇಳದ ಹಾಗೆ ಕಣ್ಣಿಂದ ನೋಡಿದ ಒಂದು ಹೆಲಿಕಾಪ್ಟರ್ ಅಲ್ಲಿ ಕೂತ್ಕೊಳ್ಳುವಂತಹ ಅವಕಾಶವನ್ನ ನಿಮ್ಗೆ ವಾಯುಸೇನೆ ಕಲ್ಪಿಸ್ತು, ಮತ್ತೆ ಅದನ್ನ ಸುವ್ಯವಸ್ಥೆಯಲ್ಲಿ ಇಡುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಿಮ್ಮ ಹೆಗಲ ಮೇಲೆ ಹೊರಿಸ್ತು. ನಿಮ್ಮ ಈ ಎಲ್ಲ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ಜೈ ಹಿಂದ್ ಸರ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಮಾಡಿದೆ ಆಗಿದ್ದು ಎಂದು ಕೇಳದೆ ನಾವಿದ್ದು ಕೀಳು ಎನ್ನದೆ ಘಟನೆ ನಮ್ಮ ಕಂಡಿದೆ ಇತಿಹಾಸ ಶರಣು ಎಂದಿದೆ ನಾಡ ಸೇವಕರಿಗೆ ಹೇ ಹೇ

ಸರ್ಕಲ್ ಇನ್ಸ್ಪೆಕ್ಟರ್ ಚಲನಚಿತ್ರದ ಗೀತೆಯನ್ನ ಕೇಳಿದ್ರಿ. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೆ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4777 2237 4788 2237 4999 STD code 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.

0: ಹತ್ತು ಗಂಟೆ 30 ನಿಮಿಷಕ್ಕೆ ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
1: ಮೇರಿ ಭೀಗಿ ಭೀಗಿ ಸೀ ಪಲಕೂ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11 ಗಂಟೆಗೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಸಮಯ ಸರಿಯಾಗಿ 9:30
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 8:29:29.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೇಂದ್ರೀಯ ವಿದ್ಯಾಲಯ ಕೊಡಗು ಮಡಿಕೇರಿ ಇವರ ಪ್ರಕಟಣೆ. ಶೈಕ್ಷಣಿಕ ವರ್ಷ 2026-27 ಹೊಸ ಪ್ರವೇಶಕ್ಕೆ ಉಳಿಕೆ ಸೀಟುಗಳ ಹಂಚಿಕೆಗಾಗಿ ಪ್ರವೇಶ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಸೀಟುಗಳ ವಿವರ ಈಗ ಹೇಳುವಂತಿದೆ. ತರಗತಿ 1 ಸೀಟ್, ತರಗತಿ 2 6 ಸೀಟ್ಗಳು, ತರಗತಿ 5 4 ಸೀಟ್, ತರಗತಿ 7 2 ಸೀಟ್ಗಳು, ತರಗತಿ 8 1, ತರಗತಿ 9 1 ಸೀಟ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31-7 ಅಂದರೆ ಇಂದು. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ಸಮಯದಲ್ಲಿ ವಿದ್ಯಾಲಯವನ್ನು ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ 296300 0082.

ಆತ್ಮೀಯ ಶ್ರೋತೃಗಳೆಲ್ಲ, ನಿಮ್ಮ ಗೆಳತಿ ವಿಶಾಲಾಕ್ಷ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಪ್ಪ ಇವತ್ತು ಚಿತ್ರಚಿತ್ತಾರದಲ್ಲಿ ಏನು ವಿಷಯ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಳೆಗಾಲ ಬಂದಿದೆ, ಪ್ರಕೃತಿನ ಎಲ್ಲ ಕಡೆ ನೋಡುವಾಗ ನಮಗೆ ಬಹಳ ಸಂತೋಷನ ಕೊಡ್ತಾ ಇದೆ. ಹಾಗಾದರೆ ಪ್ರಕೃತಿಲಿ ಬರೀ ಏನಿದೆ, ಬೆಟ್ಟ ಗುಡ್ಡಗಳಿದೆಯಾ? ಇಲ್ಲ. ಪತಂಗ, ಪುಷ್ಪ, ಚಿಟ್ಟೆ, ಹೂ, ಹೀಗೆ ಎಲ್ಲ ರೀತಿಯ ಅಂಥದ್ದು ನಮ್ಮ ಪ್ರಕೃತಿಯಲ್ಲಿದೆ. ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಜುಲೈ ತಿಂಗಳ ಕೊನೆಯ ದಿನದಲ್ಲಿ ಇದ್ದೀವಿ ನಾವು. ಜುಲೈ ತಿಂಗಳ ಕೊನೆಯ ಪೂರ್ಣ ವಾರವನ್ನು ರಾಷ್ಟ್ರೀಯ ಪತಂಗಗಳ ವಾರ ಅಂತ ಇಡೀ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ರಾಷ್ಟ್ರೀಯ ಚಿಟ್ಟೆ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಪತಂಗಗಳ ಜೀವನ, ಸೌಂದರ್ಯ ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ಅರ್ಥೈಸಿಕೊಳ್ಳುವ ಭಾಗವಾಗಿದೆ. ಈ ಚಿಟ್ಟೆಗಳು ಯಾರು ನೋಡಿಲ್ಲ? ಎಲ್ಲರೂ ನೋಡಿದ್ದೀವಿ. ಅದರಲ್ಲೂ ಒಬ್ಬರು ನೋಡಿದಂತಹ ಚಿಟ್ಟೆ ಇನ್ನೊಬ್ಬರು ನೋಡಿರಲ್ಲ. ವಿವಿಧ ವರ್ಣಮಯ, ವಿವಿಧ ಆಕಾರದ ಅಲ್ವಾ, ವಿವಿಧ

ರೀತಿಯ ಚಿಟ್ಟೆಗಳನ್ನು ನಾವು ನೋಡಿರ್ತೀವಿ. ಚಿಟ್ಟೆಗಳ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಒಂದು NSL ಭಟ್ ಮತ್ತು ಇವರ ಸಾಹಿತ್ಯಕ್ಕೆ ಎಲ್ ವೈದ್ಯನಾಥನ್ ಸಂಗೀತ ಅಳವಡಿಸಿರುವ 7 ಸುತ್ತಿನ ಕೋಟೆ ಚಿತ್ರದ ಗೀತೆಯನ್ನು ಕೇಳೋಣ. ಇದನ್ನು ಹಾಡಿದ್ದಾರೆ ವಾಣಿ ಜೈರಾಮ್.

ದಾಖಲಿಸಲು ಈ ಋತುವಿಗೆ ವಿಶೇಷವಾದ ಮಹತ್ವವಿದೆ ಅಂತಾರೆ ಪತಂಗ ಅಧ್ಯಯನಕಾರರು. ಪತಂಗಗಳ ವೈವಿಧ್ಯತೆ ವಿಸ್ತರಣೆ ಹಾಗೂ ಪರಿಸರದಲ್ಲಿ ಆಗುತ್ತಿರುವಂತಹ ಬದಲಾವಣೆ ಅಧ್ಯಯನಕ್ಕೆ ಅನುಕೂಲಕರವೂ ಹೌದು. ಈ ಪಶ್ಚಿಮಘಟ್ಟ ಪ್ರದೇಶ ಪತಂಗಗಳ ವೈವಿಧ್ಯಕ್ಕೆ ಹೆಸರಾಗಿದೆ. ತಜ್ಞರ ಪ್ರಕಾರ ಪತಂಗನ ರಕ್ಷಿಸೋದು ಅಂದರೆ ಕೇವಲ ಒಂದು ಕೀಟವನ್ನು ಉಳಿಸೋದಲ್ಲ, ಇಡೀ ಪರಿಸರ ವ್ಯವಸ್ಥೆ ರಕ್ಷಿಸುವ ಕಾರ್ಯವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮಗಳು, ಪ್ರಕೃತಿ ನಡಿಗೆ, ಪತಂಗ ವೀಕ್ಷಣೆ ಮತ್ತು ಛಾಯಾಗ್ರಹಣ, ಈ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಪ್ರಕೃತಿ ಪ್ರೇಮ ಹಾಗೂ ಜೀವ ವೈದ್ಯ ಸಂರಕ್ಷಣೆ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತಿದೆ. ಈ ಪರಿಸರ ಮಾಲಿನ್ಯ, ಬೆಳಕಿನ ಮಾಲಿನ್ಯ ಹಾಗೂ ಅರಣ್ಯನಾಶದಿಂದ ಪತಂಗಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ರಾಮಾಚಾರಿ ಚಿತ್ರದ ಗೀತೆಯನ್ನು ಕೇಳೋಣ. ಮನು ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ

ಚಿಟ್ಟೆಗಳು ವಿಶ್ವದಲ್ಲಿ ಸುಮಾರು 1.6 ಲಕ್ಷಕ್ಕೂ ಹೆಚ್ಚು ಜಾತಿಗಳಲ್ಲಿ ಗುರುತಿಸಲ್ಪಟ್ಟಿದೆ. ನಮ್ಮ ಭಾರತದಲ್ಲೂ ಸಹ ಸಾವಿರಾರು ಪ್ರಭೇದಗಳು ಕಂಡುಬರುತ್ತವೆ. ಈ ಜುಲೈ ತಿಂಗಳು ಪತಂಗಗಳ ಚಟುವಟಿಕೆ ಹೆಚ್ಚಿರೋದ್ರಿಂದ ಅವುಗಳನ್ನು ವೀಕ್ಷಿಸಲು, ವೈವಿಧ್ಯತೆಯನ್ನು ತಿಳಿದುಕೊಳ್ಳಲು

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ
1: ಬ್ರೋ? ಇದು ಹರಿದಿದೆ.
0: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ ಬಿ ಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಈಗ ರೇಡಿಯೋ ಸಮಯ 9:45:18. ನಾವು ಚಿಟ್ಟೆ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ನಾವು ಸಣ್ಣ ವಯಸ್ಸಲ್ಲಿ ಚಿಕ್ಕವರಿದ್ದಾಗ ಹೆಲಿಕಾಪ್ಟರ್ ಚಿಟ್ಟೆ ಬಾಲಕ್ಕೆ ದಾರವನ್ನು ಕಟ್ಟಿ ಗಾಳಿಪಟದಿಂದ ಹಾರಿಸ್ಕೊಂಡು ಆಟ ಆಡ್ತಾ ಆಡ್ತಾ ದೊಡ್ಡವ್ರ ಕೈಲಿ ಬೈಸ್ಕೊಂಡಿದ್ದು ಹೊಡೆಸ್ಕೊಂಡಿದ್ದು ನೆನಪಿರಬೇಕಲ್ವಾ? ಬಣ್ಣ ಬಣ್ಣದ ಚಿಟ್ಟೆ ಕವನ ಪ್ರಾಥಮಿಕ ಶಾಲೆಗಳಲ್ಲಿ ಕಲಿತ ನೆನಪು ಸಹ ಇದೆ. ಈ ಏರೋಪ್ಲೇನ್ ಚಿಟ್ಟೆ ಎಳೆ ಕದಿರು ದಾಟಿದಾಗ ಆ ಎಳೆ ತೆನೆಗೆ ಹಾಲು ನೀಡಲು ಗುಂಪು ಗುಂಪಾಗಿ ಗದ್ದೆಗಳಿಗೆ ಧಾವಿಸಿ ಬರ್ತಾ ಇದ್ವು. ಆದರೆ ಈಗ ಗದ್ದೆಗಳೇ ಮಾಯವಾಗಿದ್ದರಿಂದ ಈ ಚಿಟ್ಟೆಗಳು ಕಾಣ್ತಾ ಇಲ್ಲ. ಚಿಟ್ಟೆಗಳು ಯಾವಾಗಲೂ ಹೂವಿನ ಹತ್ರನೇ ಇರುತ್ತೆ ಅಲ್ವಾ? ಅದು ಕವಿ ಕಣ್ಣಿಗೆ ಹೇಗೆ ಕಾಣಿಸುತ್ತೆ ಅಂದರೆ, ಹೂವಿನ ಹತ್ತಿರ ಏನಿದು ಗುಟ್ಟು? ಇಲ್ಲಿ ಚಿಟ್ಟೆ ಹೂವಿನ ಹತ್ತಿರ ಗುಟ್ಟು ಹೇಳುವಂತೆ ಕವಿ ಕಣ್ಣಿಗೆ ಮಾತ್ರ ಕಾಣಿಸೋಕ್ಕೆ ಸಾಧ್ಯ ಅಲ್ವಾ? ಚಿಟ್ಟೆ ಬಗ್ಗೆ ಇನ್ನಷ್ಟು ಮಾತಾಡೋಣ. ಈಗ ನಾಗಮಂಡಲ ಚಿತ್ರದ ಒಂದು ಸುಂದರ ಗೀತೆಯನ್ನು ಕೇಳೋಣ.

ನಾವು ಮಾತನಾಡುವಾಗ ಚಿಟ್ಟೆ ಮತ್ತು ಪತಂಗ ಅಂತ ಶಬ್ದಗಳನ್ನು ಬಳಸ್ತೀವಿ. ಹಾಗಾದರೆ ಚಿಟ್ಟೆ ಮತ್ತು ಪತಂಗಗಳು ಒಂದೇನಾ? ಅಲ್ಲ. ಪತಂಗಗಳು ಲೆಪಿಡೋಪರ್ ಕುಟುಂಬಕ್ಕೆ ಸೇರಿದ ಕೀಟಗಳು. ಅಂದರೆ ಚಿಟ್ಟೆಗಳಿಗಿಂತ ಮೊದಲೇ ಪತಂಗಗಳು ಭೂಮಿಯಲ್ಲಿದ್ದು ಅನ್ನೋದು ವಿಜ್ಞಾನಿಗಳ ವಾದ. ಈ ಪತಂಗದ ಶರೀರ ದಪ್ಪವಾದರೆ ಚಿಟ್ಟೆಗಳದು ಸಪೂರ. ರೆಕ್ಕೆಗಳನ್ನು ಎರಡೂ ಬದಿಗಳಿಗೆ ಬಿಡಿಸಿಡುವ ಅಥವಾ ಮಡಿಚಿಡುವ ಸ್ವಭಾವ ಪತಂಗಗಳದ್ದು. ಮೇಲೆತ್ತಿ ಅಥವಾ ಬಿಡಿಸಿ ಕುಳಿತುಕೊಳ್ಳೋದು ಚಿಟ್ಟೆಗಳಿಗೆ ಇಷ್ಟ. ಚಿಟ್ಟೆಗಳಲ್ಲಿ ಎರಡು ಆಂಟೆನಗಳು ಹತ್ತಿರವಿದ್ದು ನೇರವಾಗಿರುತ್ತೆ. ಆದರೆ ಪತಂಗಗಳಲ್ಲಿ ದೂರ ದೂರಕ್ಕಿರುವ ಆಂಟೆನಗಳ ತುದಿ ರಚನೆಯೇ ಬೇರೆ ಆಗಿರ್ತದೆ. ಈ ಮಕ್ಕಳಿಗೆ ಚಿಟ್ಟೆ ಹಾಗೂ ದುಂಬಿಗಳ ಪ್ರಭೇದಗಳನ್ನು ಪರಿಚಯಿಸಿ ಜೀವನ ಚಕ್ರದ ಪ್ರಮುಖ ಹಂತಗಳನ್ನು, ಸಂತಾನೋತ್ಪತ್ತಿ, ಅವುಗಳ ರೂಪಾಂತರ, ಹಾಗೆ ಪರಾಗಸ್ಪರ್ಶ ನಡೆಸುವ ರೀತಿ, ಇವನ್ನೆಲ್ಲ ನಾವು ಅವರಿಗೆ ತೋರಿಸಬೇಕಾಗಿದೆ. ಆದರೆ ಮಾನವನ ಸ್ವಾರ್ಥ ಮನೋಭಾವದಿಂದ ಈ ಜೀವ ಸಂಕುಲಗಳು ಅವನತಿಯತ್ತ ಸಾಗ್ತಾ ಇದೆ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಹೂವಿನ ಮೇಲೆ ಕುಳಿತ ಚಿಟ್ಟೆಗಳ ಫೋಟೋ ತೋರಿಸ್ಬೇಕಾಗತ್ತೆ. ಅದೇ ರೀತಿ ಹೂವಿನ ಮೇಲೆ ಕುಳಿತ ಚಿಟ್ಟೆಗಳ ಫೋಟೋ ತೆಗೆಯೋದು ಸಹ ತುಂಬ ಕಷ್ಟಕರ. ಚಿತ್ರ ತೆಗೆಯಲು ಹೊರಟಾಗ ಅಲ್ಲಿಂದ ಪಟ್ಟನೆ ಹಾರಿಹೋಗುತ್ತದೆ. ಅದು ಏನೇ ಇರಲಿ, ಪ್ರಕೃತಿ ನಿಯಮವನ್ನು ಮೀರಿರುವ ನಾವು ಮುಂದೆ ಚಿಟ್ಟೆಗಳನ್ನು ಗೋಡೆ ಮೇಲಿನ ಫಲಕದಲ್ಲಿ ಅಥವಾ ನಮ್ಮ ಮಕ್ಕಳಿಗೆ ಪರಿಚಯಿಸುವಾಗ ಚಿತ್ರದಲ್ಲಿ ಪರಿಚಯಿಸುವಂಥ ಸ್ಥಿತಿ ಬರಬಹುದು. ಹಾಗಾಗಿ ಪ್ರಕೃತಿಯ ಪ್ರತಿ ಜೀವಿಯ ಆಹಾರ ಸರಪಳಿಗೆ ಒಳಪಟ್ಟಿರ್ತದೆ. ಒಂದು ಜೀವಿ ಅವನತಿ ಹೊಂದಿದೆ ಅಂದರೆ ಆಹಾರ ಸರಪಳಿ ತುಂಡಾಗಿ ಇತರ ಜೀವಿಗಳಿಗೂ ಮಾರಕ ಆಗ್ತದೆ. ಹಾಗಾಗಿ ಪ್ರಕೃತಿಯ ನಿಯಮವನ್ನು ನಾವು ಬುದ್ಧಿಜೀವಿಗಳಾದ ಮನುಷ್ಯರು ಮೀರದೆ ಬದುಕೋಣ, ಹಾಗೆ ಈ ಚಿಟ್ಟೆಗಳನ್ನು ಸಂರಕ್ಷಿಸೋಣ. ನಮ್ಮ ಮಕ್ಕಳಿಗೆ ಹೇಗಿದೆ, ಏನು ಮಾಡಬೇಕು ಅನ್ನೋದನ್ನು ನಮ್ಮ ಮೂಲಕ ಹೇಳೋಣ ಅಲ್ವಾ. ಹಾಗಂತ ಹೇಳ್ತಾ ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸುವ ಬೆಳ್ಳಿ ಕಾಲುಂಗುರ ಚಿತ್ರದ ಚಿತ್ರ ಹಾಡಿರುವ ಈ ಗೀತೆಯೊಂದಿಗೆ ಇಂದಿನ ಚಿತ್ರ ಚಿತ್ತಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ಆತ್ಮೀಯ

0: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
1: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇ ಇಡಬಾರದು.
0: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
2: ಓಡುವ ನೀರನ್ನು ನಡೆಯುವ ಹಾಗೆ
1: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ
2: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
0: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ಈಗ ರೇಡಿಯೋ ಸಮಯ 10:53.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದುಷಿ ಕೆಜಿ ಕನಕಲಕ್ಷ್ಮಿ ಹಾಗೂ ವಿದ್ವಾನ್ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳೋಣ. ಮೊದಲಿಗೆ ವಿದುಷಿ ಕೆಜಿ ಕನಕಲಕ್ಷ್ಮಿ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಏಕದಂತಂ, ಬಿಲಹರಿ ರಾಗ, ಮಿಶ್ರ ಛಾಪುತಾಳ.

ವಿದುಷಿ ಕೆಜಿ ಕನಕಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ವಿದ್ವಾನ್ ಜಿ ಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿ ಪರಲೋಕ ಸಾಧನ, ಪೂರ್ವಿ ಕಲ್ಯಾಣಿ ರಾಗ.

ಪ್ರಿಯ ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಕೆಜಿ ಕನಕಲಕ್ಷ್ಮಿ ಹಾಗೂ ವಿದ್ವಾನ್ ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಕಂಪನಾಂಕ FM 103.1 MHz.

ಲಲಿತ ಕಲೆಗಳಲ್ಲಿ ಸಂಗೀತ ಎಲ್ಲರ ಹೃದಯಕ್ಕೂ ಆಹ್ಲಾದವನ್ನು ಉಂಟು ಮಾಡುವ ಕಲೆ. ಸಂಗೀತದ ಭಾಷೆ ಹೃದಯದ ಭಾಷೆ, ವಿಶ್ವಭಾಷೆ.

ಸಂಗೀತದ ಕುರಿತು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೀಗೆಂದಿದ್ದಾರೆ, ಇದು ಅಲ್ಲೋ ಬರೆದೇ ಗಾನ ಪಂಚಾಮೃತದ ಪಾನ.

ಮನುಷ್ಯನ ಅತ್ಯುನ್ನತ ಭಾವನೆಗಳಿಗೆ ವಾಹಕವಾಗುವುದು ಸಂಗೀತ. ಅದು ಬದುಕಿನ ಕಷ್ಟಗಳನ್ನು ಕ್ಷಣಕಾಲವಾದರೂ ಮರೆಸಿ ಸಮಾಧಾನ ನೀಡುವುದು. ಇದು ವಿದ್ವಾನ್ ಟಿ ಚೌಡಯ್ಯ ಅವರು ಹೇಳಿರುವ

0: ಪರಿಶುದ್ಧವಾದ ಸಂಗೀತವನ್ನು ಜನರಿಗೆ ಯಶಸ್ವಿಯಾಗಿ ತಲುಪಿಸುವುದು ಕಲಾವಿದನ ಮುಖ್ಯ ಕರ್ತವ್ಯ ಎಂದಿದ್ದಾರೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್.
1: ಸರಿಗಮಪದನ್ನಿ ವರಸತ ಸ್ವರ ವಿದ್ಯಾಲೋಲ.
2: ಸಂಗೀತ ಹೃದಯವನ್ನ ಮುಟ್ಟುವ, ಎದೆಯ ಭಾರವನ್ನ ಹಗುರಾಗಿಸುವ ಕಲೆ, ಮಾನವ ಸಂಸ್ಕೃತಿಯ ಅತ್ಯುನ್ನತ ಕಾಣಿಕೆ

0: ಈಗ ರೇಡಿಯೋ ಸಮಯ ಆಗಿದೆ 10:30:49.
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಪ್ರಿಯ ಶ್ರೋತೃಗಳೇ, ಮೊದಲಿಗೆ ಕೇಳೋಣ ಸಯ್ಯಾರ ಚಿತ್ರಕ್ಕೆಂದು ರಾಜಶೇಖರ್ ಅವರು ಸಾಹಿತ್ಯ ರಚಿಸಿರುವ ಈ ಗೀತೆ. ಸಂಗೀತ ನೀಡಿ ಹನ್ಸಿಕಾ ಪಾರೀಖ್ ಅವರೊಂದಿಗೆ ಹಾಡಿದ್ದಾರೆ ವಿಶಾಲ್ ಮಿಶ್ರಾ.

ಇನ್ನು ಕೇಳೋಣ ದರ್ಶನ್ ರಾವಲ್, ಜೋನಿತಾ ಗಾಂಧಿ ಹಾಗೂ ರೋಚಕ್ ಕೊಯ್ಲಿಯವರ ಸ್ವರಗಳಲ್ಲಿ ಧಡಕ್ ಟೂ ಚಿತ್ರದ ಈ ಗೀತೆ. ಗುರುಪ್ರೀತ್ ಸೈನಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರೋಚಕ್ ಕೊಯ್ಲಿ.

ಕೈಸರ್ ಉಲ್ ಜಫ್ರಿ ಹಾಗೂ ಸಂದೀಪ್ ಶ್ರೀವಾತ್ಸವ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತ ನೀಡಿರುವ ಮೆಟ್ರೋ ಇಂದಿನೂ ಚಿತ್ರದ ಗೀತೆ ಅರಿಜಿತ್ ಸಿಂಗ್ ಹಾಗೂ ಶಾಶ್ವತ್ ಸಿಂಗ್ ಅವರ ಧ್ವನಿಯಲ್ಲಿ.

ಪ್ರೀತಿಯ ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ನಮ್ಮನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 2285558 ಹಾಗೂ 2281219, ಕೋಡ್ ಸಂಖ್ಯೆ 08272. ಈಗ ಸಮಯ ಆಗಿದೆ 10:47:04. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ದುನ್ಕಿ ಚಿತ್ರದ ಈ ಗೀತೆ. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಇನ್ನು ಕೇಳೋಣ ಅಮಿತಾ ಭಟ್ಟಾಚಾರ್ಯ ಅವರು ಸಾಹಿತ್ಯವಿರುವ ಸ್ತ್ರೀ 2 ಚಿತ್ರದ ಗೀತೆ. ಮಧುವಂತಿ ಬಾಗ್ಚಿ ಹಾಗೂ ದಿವ್ಯಕುಮಾರ್ ಅವರೊಂದಿಗೆ ಸೇರಿ ಹಾಡಿದ್ದಾರೆ ಸಚಿನ್ ಜಿಗರ್, ಸಂಗೀತ ಕೂಡ ಸಚಿನ್ ಜಿಗರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.

0: ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರದಂದು ಪ್ರಸಾರವಾಗುವ ಈ ಕಾರ್ಯಕ್ರಮದ ಕೆಲವು ನಿಯಮಗಳನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೋಸ್ಕರ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ, ವೈಯಕ್ತಿಕ ಸಂಗತಿಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ, ಹಾಗೆಯೇ ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ಈ ಕಾರ್ಯಕ್ರಮ ಮಾಹಿತಿ ಮತ್ತು ಮನರಂಜನೆಗೆ ಮಾತ್ರ. ನೀವು ಕರೆ ಮಾಡಿದಾಗ ನಾವು ನುಡಿಗಟ್ಟುಗಳನ್ನು ಕೇಳ್ತೀವಿ, ನೀವು ಅದಕ್ಕೆ ಅರ್ಥ ಹೇಳಿ ವಾಕ್ಯ ರಚನೆ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು, ಆ ಹಾಡು ಯಾಕಾಗಿ ಇಷ್ಟ ಅಂತ ಹೇಳೋದನ್ನು ಮರಿಬೇಡಿ. ಹಾಗಾದರೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 228558 ಹಾಗೂ 228129, ಕೋಡ್ ಸಂಖ್ಯೆ 08272. ಆಗಲೇ ಒಬ್ರು ಶ್ರೋತೃ ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು? ಪುತ್ತೂರಿಂದ ಸರಸ್ವತಿ ತಿಮ್ಮಪ್ಪ ಅವರೇ, ನಮಸ್ತೆ, ಹೇಗಿದ್ದೀರಿ? ನಾವೆಲ್ಲರೂ ಚೆನ್ನಾಗಿದ್ದೇವೆ. ಏನ್ ಮಾಡಿದ್ರಿ ತಿಂಡಿ ಇವತ್ತು? ಪತ್ರೊಡೆ. ಸೊ ಮಳೆಗಾಲದಲ್ಲಿ ನೀವು ಪತ್ರೊಡೆ ಆಗಾಗ ಮಾಡ್ತಿರ್ತೀರಾ ಅನ್ಸುತ್ತಲ್ಲ. ಕಳೆದ ಸರ ಕರೆ ಮಾಡಿದಾಗನು ಪತ್ರೊಡೆ ಅಂತ ಹೇಳಿ ರೆಸಿಪಿ ಎಲ್ಲ ಹೇಳ್ಕೊಟ್ಟಿದ್ರಿ. ಹೌದು. ಇವತ್ತೇನ್ ಮಾಡಿದ್ರಿ? ಸಿಹಿ ಮಾಡಿದ್ರ, ಖಾರ ಮಾಡಿದ್ರ? ಆಯ್ತು. ನಿಮ್ಗೆ ಪತ್ರೊಡೆ ಅಂದ್ರೆ ತುಂಬಾ ಇಷ್ಟನಾ?
1: ಹೌದು ಮ್ಯಾಮ್, ನೀವೊಟ್ಟಿಗೆ ತಿನ್ನುವುದಂದ್ರೆ ತುಂಬಾ ಇಷ್ಟ. ಅಲ್ಲ,
0: ಯಾವ್ದ್ರೊಟ್ಟಿಗೆ?
1: ನಮ್ಮ ಆಷಾಢ ಮಾಸದಲ್ಲಿ ತಿಂತೇವೆಲ್ಲ ಮೇಡಮ್.
0: ಹಾ, ಹೌದು, ನಿಜ. ಸರಸ್ವತಿ ಇವತ್ತು ಯಾವ ಹಾಡು
1: ಕೇಳ್ತೇವೆ?
0: ಹೌದು, ಆಗ್ಲಿ. ಇವತ್ತು ಯಾವ ಗೀತೆಯನ್ನು ಕೇಳ್ಬೇಕು ಅಂತಿದ್ದೀರಾ?
1: ನೋಡಿ ಸ್ವಾಮಿ, ನಾನಿರೋದು ಈಗ ಚಿತ್ರದಿಂದ, ಲಕ್ಷ್ಮೀ ಲಕ್ಷ್ಮೀ ಅಂತ ಹೇಳಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ.
0: ಆಗ್ಲಿ, ಆ ಹಾಡನ್ನು ಪ್ರಸಾರ ಮಾಡ್ತೇವೆ.
1: ಎಲ್ಲರಿಗೂ ಶುಭವಾಗಲಿ ಮೇಡಮ್, ಇವತ್ತು ಶುಕ್ರವಾರ, ಲಕ್ಷ್ಮೀ ಪೂಜೆಯ ದಿನ.
0: ಹೌದು, ನಿಮಗೂ ಕೂಡ ಲಕ್ಷ್ಮೀ ಪೂಜೆ ಅಲ್ವಾ, ಶುಭಾಶಯಗಳು. ನಿಮ್ಗೆ ನುಡಿಗಟ್ಟು ಕೇಳ್ಬೇಕಲ್ಲ? ಇವತ್ತು ನಿಮ್ಮ ನುಡಿಗಟ್ಟು ಬಂದು ರಾಮಬಾಣ ಅಂತ.
1: ರಾಮಬಾಣ?
0: ಹೌದು. ಅದ್ರ ಅರ್ಥ ಗೊತ್ತಿದ್ಯಾ? ಅರ್ಥ ಹೇಳ್ಬಿಟ್ಟು ಮತ್ತೆ ವಾಕ್ಯ ಮಾಡಿ. ಕೇಳಿಸ್ತಿಲ್ಲ
1: ನೋಡಿ. ಔಷಧಿ
0: ಕೊಡುವುದಕ್ಕೆ
1: ರಾಮಬಾಣ ಅಂತ.
0: ರೋಗಕ್ಕೆ ಔಷಧಿ ಕೊಡೋದಕ್ಕೆ ರಾಮಬಾಣ ಅಂತ ಹೇಳ್ತಿದ್ದೀರಾ?
1: ಅಲ್ಲ, ಹುಷಾರಿಲ್ಲದಿದ್ರೆ ಮೇಡಮ್ ಅವರಿಗೆ ಒಂದು ಮದ್ದು ಮಾಡ್ತೇವಲ್ಲ.
0: ಹೌದು,
1: ಅದು ಮದ್ದಿನಲ್ಲಿ ಗುಣ ಆದ್ರೆ ರಾಮಬಾಣ ಅಂತ ಹೇಳ್ತೀವಿ.
0: ಹಾ, ನಿಜ. ಅದು ಖಚಿತ ಪರಿಹಾರ ಅಂತ ಬರುತ್ತೆ ಅದಕ್ಕೆ ಅರ್ಥ.
1: ಹೌದು, ಖಚಿತ ಪರಿಹಾರ. ಅದು ಮದ್ದಿನಲ್ಲಿ ಗುಣ ಆದ್ರೆ ಖಚಿತ ಪರಿಹಾರ ಅಂತ ಹೇಳ್ತೀವಿ.
0: ಹೌದು. ಹಾಗೇನೆ ನೀವು ರಾಮಬಾಣ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ರಾಮ ಯಾವಾಗ್ಲೂ ಗುರಿ ತಪ್ಪದ ಬಾಣವನ್ನ ಇಡ್ತಿದ್ರು, ಅದಕ್ಕೋಸ್ಕರ ಅದನ್ನು ರಾಮಬಾಣ ಅಂತ ಕರೀತಾರೆ. ಹೌದು. ನೀವು ಯಾವ್ದಾದ್ರು ವಾಕ್ಯ ಮಾಡ್ಬಹುದಾ?
1: ವಾಕ್ಯ ಅಂದ್ರೆ, ನಾವು ಯಾವ್ದಾದ್ರು ಕೆಲಸ ಮಾಡುವಾಗ ಅದಕ್ಕೆ ಒಂದು ಕೆಲಸದಲ್ಲಿ ಒಂದು ರೀತಿಯಲ್ಲಿ ಮಾಡಿ ಅದನ್ನು ಫಲ ತೆಗೆದ್ರೆ ಅದು ರಾಮಬಾಣದಾಗಿ ಆಗ್ತದೆ ಮೇಡಮ್. ಇಲ್ಲದಿದ್ರೆ ಆ ಫಲ ನಾವು ಕೆಲಸ ಮಾಡಿದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅದು ಹೋಯ್ತು ಅಂತ.
0: ಆಗ್ಲಿ, ಆಗ್ಲಿ, ಒಳ್ಳೇದಾಗ್ಲಿ. ತುಂಬಾ ಸಂತೋಷ ನಿಮ್ ಜೊತೆ ಮಾತಾಡಿ ಸರಸ್ವತಿ ಅವರೇ.
1: ಮಾತಾಡಿ ನನಗೆ ತುಂಬಾ ಸಂತೋಷ ಆಯ್ತು. ನಾನು ಎಲ್ಲರೂ ಕೇಳ್ತೇನೆ ಮೇಡಮ್.

0: ಹೇಳಿ.
1: ಶುಭ ದಿನ ನಿಮಗೆ. ನಿಮ್ಮ ನೆಚ್ಚಿನ ಗೀತೆನ ಪ್ರಸಾರ ಮಾಡ್ತಿದ್ದೇವೆ.
0: ಥ್ಯಾಂಕ್ ಯು ಮೇಡಮ್.
1: ಆಗಲಿ. ಶ್ರೋತೃಗಳೇ, ಈಗ ಸರಸ್ವತಿ ಅವರು ಕರೆ ಮಾಡಿ ಅವರ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಚಿತ್ರದ್ದು, ಭಾಗ್ಯದ ಲಕ್ಷ್ಮಿ ಅಂತ ಆ ಗೀತೆಯನ್ನು ಕೇಳಿ ಬರೋಣ.

ಶ್ರೋತೃಗಳಿಗೆ ಸರಸ್ವತಿ ಅವರು ಕೇಳಿರುವ ಗೀತೆ ಪ್ರಸಾರ ಆಗ್ತಿಲ್ಲ, ವಿಷಾದವಿದೆ. ಅದರ ಬದಲಾಗಿ ಕೃಷ್ಣಂ ಪರಂ ಪ್ರಾಣಯ ಸಖಿ ಚಿತ್ರದ ಈ ಗೀತೆ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರದ್ದು.

0: ಪ್ರೀತಿಯ ಶ್ರೋತೃಗಳೇ, ಈಗ ನಮ್ಮೊಂದಿಗೆ ಇದ್ದಾರೆ ನಮ್ಮ ಪ್ರೀತಿಯ ಶಕುಂತಲಾ ಮೇಡಮು. ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ದೀರಾ ಮೇಡಮ್, ಹಾಗಾದ್ರೆ ಏನೋ ವಿಷಯ ಇದ್ದೇ ಇರುತ್ತೆ.
1: ವಿಷಯ ಇದೆ. ಮೊದಲಿಗೆ ನಮಸ್ಕಾರ ಹೇಳ್ಬೇಕಲ್ವಾ?
0: ನಮಸ್ತೆ.
1: ನಮ್ಮ ಹಿರಿಯರು ಕಿವಿ ಮಾತು ಹೇಳಿರುವಂತಹದ್ದು, ಪದೇ ಪದೇ ಇದನ್ನು ಹೇಳ್ತಾ ಇದ್ರೆ ಶ್ರೋತೃಗಳಿಗೂ ಕಿರಿಕಿರಿ ಅಂತ ಅನ್ನಿಸ್ಬಿಡತ್ತೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಒಂದು ಗೀತೆಯನ್ನು ಕೇಳಿದ್ರು ಅಲ್ವಾ ಶ್ರೋತೃ? ಅದು ಪ್ರಸಾರ ಆಗಲಿಲ್ಲ, ಯಾಕಾಗಿ ಅಂತ ಸ್ಪಷ್ಟವಾಗಿ ಹೇಳಲಿಲ್ಲ. ಆಕಾಶವಾಣಿ ಅಂದರೆ ನಿಖರ ಮಾಹಿತಿ, ಯಾಕೆ ತಡವಾಗಿ ಬಂದ್ರಿ ಅಂತ ಕೇಳಿದ್ರಿ ಅಲ್ವಾ? ಕಳೆದ ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ಒಬ್ಬರು ಶ್ರೋತೃ, ಬಹುಶಃ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ಸನಾದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರು.
0: ಕೇಳಿದ್ರ?
1: ಒಂದು ಎರಡು ಸಾಲ ಅದನ್ನ ಪ್ರಸಾರ ಮಾಡೋಣ ಈಗ.
0: ಆಗ್ಲಿ ಮೇಡಮ್, ಆಗೋಣ, ಪ್ರಸಾರ ಮಾಡೋಣ.
1: ಒಂದು ಎರಡು ಸಾಲ ಕೇಳಿಸಿ ಅದ್ರ ಬಗ್ಗೆ ನಾವು ಹೇಳೋಣ.
0: ಓಕೆ. ಸೊ ಚಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಸನಾದಿ ಅಪ್ಪಣ್ಣ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಉಡುಪಿ ಜಯರಾಮ್ ಅವರ ಧ್ವನಿಯಲ್ಲಿ.

0: ಸನಾದಿ ಅಪ್ಪಣ್ಣ ಚಿತ್ರದ ಗೀತೆಯನ್ನು ಕೇಳಿದರು.
1: ಹೌದು,
0: ಅವರು ಒಂದು ಮಾತನ್ನು ಹೇಳಿದರು, ಭೀಮಸೇನ್ ಜೋಶಿಯವರು ನುಡಿಸಿದ್ರು ಅಂತ ಹೇಳಿದರು. ಕಡೆಯಲ್ಲಿ ನಾವು ಕಾರ್ಯಕ್ರಮದ ಕಡೆಯಲ್ಲಿ ಅದಕ್ಕೆ ಸ್ಪಷ್ಟನೆ ಮತ್ತು ನಿಖರ ಮಾಹಿತಿಯನ್ನು ಹೇಳಬೇಕಿತ್ತು, ಸರಿನಾ? ಇದರಲ್ಲಿ ಒಂದು ಸರಿಪಡಿಸಬೇಕಾದಂತಹದ್ದು ನಮ್ಮ ಕರ್ತವ್ಯ. ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಶಹನಾಯಿ ವಾದಕ, ಖ್ಯಾತ ಶಹನಾಯಿ ವಾದಕರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಭಾರತ ರತ್ನ ಪಡೆದಂತಹ ಮೂರನೆಯ ಶಾಸ್ತ್ರೀಯ ಸಂಗೀತಗಾರರು, ಇವರು ನುಡಿಸಿದ್ದಂತಹ ವಾದನವನ್ನು ಅದರಲ್ಲಿ ಬಳಸಿಕೊಳ್ಳಲಾಗಿತ್ತು. ಪಂಡಿತ್ ಭೀಮಸೇನ್ ಜೋಶಿ ಅಂತ ಹೇಳಿದ್ರು ಅವರು. ಏನು ಹೇಳಿದ್ರು ಹೇಳಿ? ಪಂಡಿತ್ ಭೀಮಸೇನ್ ಜೋಶಿಯವರು ನುಡಿಸಿದ್ದಂಥದ್ದು ಅಂತ ಹೇಳಿದ್ರು. ಆರಂಭದಿಂದ ನಾವು ಬರೆದಿಟ್ಕೊಂಡಿದ್ವಿ ಶ್ರೋತೃಗಳಿಗೆ ಇದು ಸ್ಪಷ್ಟ ಮಾಹಿತಿಯನ್ನು ಕೊಡಬೇಕು ಅಂತ. ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸ್ಕೊಳ್ಳೋದಾದರೆ ಸ್ವಲ್ಪ ನೆನಪಿಸ್ಕೊಳ್ಳೋಣ. ಇವರ ಪೂರ್ವಜರು ಬಿಹಾರಿನ ದುಮ್ರಾವೋ ಸಾಮ್ರಾಜ್ಯದವರೆಂದು ಹೇಳಲಾಗುತ್ತೆ ಮಾಹಿತಿಯ ಪ್ರಕಾರ. ಬಿಸ್ಮಿಲ್ಲಾ ಖಾನ್ ತಮ್ಮ ಚಿಕ್ಕಪ್ಪ ಅಲಿ ಬಕ್ಫ್ ವಿಲಾಯತ್ತು ಬಳಿ ಕಲಿತರೆಂದು ಹೇಳಲಾಗುತ್ತದೆ. ಅಲಿ ಬಕ್ಫ್ ವಿಲಾಯತರವರು ವಾರಣಾಸಿಯ ವಿಶ್ವನಾಥ ದೇವಾಲಯದೊಂದಿಗಿದ್ದವರು. ಇವರು ಕೀರ್ತಿ ಉತ್ತಂಗಕ್ಕೇರಿದರೂ ಇವರು ವಾರಣಾಸಿಯ ಸಾಮಾನ್ಯ ಜನರಂತೆ ಜೀವನ ನಡೆಸಿದವರು. ಜೀವನದ ಕೊನೆಯವರೆಗೂ ತಮ್ಮ ಓಡಾಟಕ್ಕಾಗಿ ಸೈಕಲ್ ರಿಕ್ಷಾವನ್ನೇ ಅವಲಂಬಿಸಿದರಂತೆ. ಬಿಸ್ಮಿಲ್ಲಾ ಖಾನ್ ಅವರಿಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಮತ್ತು ವಿಶ್ವಭಾರತಿ ವಿಶ್ವವಿದ್ಯಾಲಯ ಶಾಂತಿನಿಕೇತನಗಳಿಂದ ಗೌರವಪೂರ್ವಕ ಡಾಕ್ಟರೇಟ್ ಲಭಿಸಿದೆ. ನೋಡಿ, ಅವರ ಪೂರ್ವಜರ ಪರಿಚಯದೊಂದಿಗೆ ಇವರ ವಿವರವನ್ನು ಕೊಟ್ವಿ. ಮತ್ತೊಮ್ಮೆ ನಮ್ಮ ಶ್ರೋತೃಗಳಿಗೆ ಈ ಮುಖಾಂತರ ಹೇಳುವಂಥದ್ದು, ಯಾವುದೇ ಒಂದು ಸಂಗತಿಯನ್ನು ಹೇಳುವಾಗ

0: ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅದು ಸರಿ ಇದೆಯಾ ಎಂದು ವ್ಯಕ್ತಪಡಿಸಬೇಕು. ಗೊಂದಲ ಇದ್ದ ಸಂದರ್ಭದಲ್ಲಿ ಅದನ್ನು ಹೇಳಲು ಹೋಗಬಾರದು. ಈಗ ನಾವು ಪ್ರತಿದಿನ ವಾರ್ತಾ ಪ್ರಸಾರವನ್ನು ಕೇಳ್ತೀವಿ, ಅದರ ನಡುವೆ ನಿಖರ ಸುದ್ದಿ, ನಿಖರ ಮಾಹಿತಿ, ಆಕಾಶವಾಣಿ ಅಂತ ಅಂದ್ರೇ ಶ್ರವ್ಯ ಮಾಧ್ಯಮದಲ್ಲಿ ನಿಖರ ಮಾಹಿತಿಯನ್ನು ಕೊಡುವಂಥದ್ದು. ಹಲವು ಹಿರಿಯರು ಆಕಾಶವಾಣಿಯನ್ನು ಕೇಳುವಂತಹ ಉದ್ದೇಶವೇ ಅದು ಅಂತ ಹೇಳ್ತಾ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳೋಣ. ಕಲಾವಿದರ ಬಗ್ಗೆ ನಾವು ಗೌರವಪೂರ್ವಕವಾಗಿ ಮಾತನಾಡಬೇಕು. ನೋಡಿ, ಭಾರತ ರತ್ನರು ಅವರು ಏನೋ ಒಂದು ತಪ್ಪಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಅದನ್ನು ಸರಿಪಡಿಸಬೇಕಾಗಿತ್ತು. ಅದಕ್ಕಾಗಿ ವಿಷಾದವನ್ನು ವ್ಯಕ್ತಪಡಿಸೋಣ. ಇನ್ನು ಎರಡನೆಯ ಸಂಗತಿ, ನೀವು ತಡವಾಗಿ ಬಂದ್ರಿ ಅಂತ ಹೇಳಿದ್ರಿ. ತಡವಾಗಿ ಬಂದಿದ್ದು ಈ ಮಾಹಿತಿಯನ್ನು ಕಲೆ ಹಾಕೋದೇ ಒಂದು ಉದ್ದೇಶ ಆಗಿತ್ತು. ಸರಿನಾ? ಈಗ ನಿಮ್ಮ ತಿಂಡಿ ಏನಿವತ್ತು?
1: ನಮ್ಮ ತಿಂಡಿ ಇವತ್ತು ನೀರ್ದೋಸೆ ಮತ್ತೆ ಕೋಳಿ ಸಾರು. ಮ್ಯಾಮ್,
0: ವಿಶೇಷವಾದ ತಿನಿಸು ಅಲ್ವಾ? ಮಳೆಗಾಲದಲ್ಲಿ ನಮ್ಮ ಕೊಡಗಿನಲ್ಲಿ ವಿಶೇಷವಾದ ತಿನಿಸುಗಳನ್ನು ಸೇವಿಸುವುದು ಸಹಜ.
1: ಹೌದು
0: ಅಲ್ವಾ? ಒಂದು ಒಳ್ಳೆಯ ಸ್ವಾದ ಉಳ್ಳಂತಹ ಆಹಾರದ ಬಗ್ಗೆ ನೀವು ಹೇಳಿದ್ದೀರಿ. ಈ ಚಳಿಗಾಲದಲ್ಲಿ ನಾವು ಶೀತ, ನೆಗಡಿ, ಜ್ವರ ಇವುಗಳಿಂದ ಬಳಲ್ತೀವಿ, ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಏನನ್ನು ನೀವು ಸೇವಿಸ್ತೀರಿ, ಕೇಳಿದ್ದೀರಾ?
1: ಹಾ, ಆದಷ್ಟು ಮನೆಯಲ್ಲೇ ತಯಾರಿಸಿದ ಊಟನ ತಗೋಬೇಕಾಗುತ್ತೆ. ಮತ್ತೆ ಮನೆಯಲ್ಲೇ ತಯಾರ ಮಾಡುವಂತಹ ಮನೆ ಮದ್ದುಗಳಿರುತ್ತಲ್ವ, ಅದನ್ನ ತಗೊಂಡ್ರೆ ಒಳ್ಳೇದು.
0: ಮನೆಯಲ್ಲಿ ತಯಾರಿಸುವಂತಹ ಮನೆ ಮದ್ದು ಅಂತ ಹೇಳ್ತಾ ಇದ್ದೀರಾ, ಏನು ಹಂಗಂದ್ರೆ?
1: ಅಂದ್ರೆ ಹಿತ್ತಲಲ್ಲಿ ಸಿಗುವಂತ ಔಷಧೀಯ ಗಿಡಗಳಿಂದ ತುಳಸಿ ರಸ ತಗೋಬಹುದು, ಶುಂಠಿ ರಸ ತಗೋಬಹುದು. ಅದು ಸ್ವಲ್ಪ ಖಾರ ಅಂತ ಅನ್ಸಿದ್ರೆ ಸ್ವಲ್ಪ ಜೇನುತುಪ್ಪ ಹಾಕಿ ತಗೋಬಹುದು. ಇದರಿಂದ ಏನಾದ್ರೂ ಈ ಮಳೆಗಾಲದಲ್ಲಿ ನಿಮ್ಗೆ ಕೆಮ್ಮು ಶೀತ ಎಲ್ಲ ಇದ್ರೆ ಅದು ಸ್ವಲ್ಪ ಪರಿಹಾರ ಆಗುತ್ತೆ.
0: ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ.
1: ಹೌದು,
0: ನಾವು ಪ್ರತಿದಿನ ಆಹಾರದಲ್ಲಿ ಈ ರೀತಿ ಪ್ರಕೃತಿಯಲ್ಲಿ ಸಿಗುವಂತಹ ಲಭ್ಯವಿರುವಂತಹ ಆಹಾರವನ್ನ ಸೇವಿಸಿ ಎಷ್ಟೋ ಜನ ಔಷಧ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡಿದ್ದರ ಕಾರಣ ಅವರು ಮುಂಚಿತವಾಗಿ ಆಹಾರವನ್ನ ತಯಾರಿಸ್ತಾರಂತ. ಎಷ್ಟೋ ಜನ ಆಸ್ಪತ್ರೆ ಬಾಗಿಲನ್ನೇ ತಟ್ಟಿಲ್ಲ ಅಂತ ನಾವು ಕೇಳಿದ್ದೀವಿ.
1: ಹೌದು, ನಿಜ.
0: ಇದರ ಬಗ್ಗೆ ನಾವು ಒಂದಷ್ಟು ಮಾಹಿತಿ ಹೇಳ್ತೀನಿ ನಮ್ಮ ಶ್ರೋತೃಗಳಿಗೆ, ತಡ ಮಾಡಬಾರದು. ಯಾರು ಸಂಪರ್ಕದಲ್ಲಿದ್ದಾರೆ ನೋಡೋಣ.
1: ನಮಸ್ತೆ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ನಾನು ಈಗ ಶ್ರೀಧರ ಅಂತ ಹೇಳಿ ಮೇಡಮ್, ಸುಳ್ಯದಿಂದ.
1: ಹಾ, ಶ್ರೀಧರ್ ಅವರೇ, ಸುಳ್ಯದಿಂದ.
2: ಮೇಡಮ್ ಹೇಳಿದ,
1: ಹೌದು,
2: ನಾನು ಬಹಳ ಗಂಭೀರವಾಗಿ ತೆಗೆದುಕೊಳ್ತೇನೆ. ಎಲ್ಲಾ ಶ್ರೋತೃಗಳೊಂದಿಗೆ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ.
0: ನಿಖರವಾದ ಮಾಹಿತಿಯನ್ನ ಪಡೆಯದೆ ಅಂದು ನೀವು ಗೊಂದಲ ಮಾಡ್ಕೊಂಡ್ಬಿಟ್ರಿ ಅಲ್ವಾ ಶ್ರೀಧರ್ ಅವರೇ? ನಮಸ್ಕಾರ.
2: ಹೌದು, ನಮಸ್ತೆ ಮೇಡಮ್, ನಮಸ್ತೆ.
0: ಮತ್ತೆ ಸ್ವಲ್ಪ ಜೋರಾಗಿ ಮಾತನಾಡಿ. ಕೇಳಿಸ್ತಾ ಇದೆಯಾ?
2: ಹೌದು.
0: ಇವತ್ತೇನು ವಿಶೇಷ ಶ್ರೀಧರ್ ಸರ್ದು?
2: ವಿಶೇಷ ಏನಿಲ್ಲ ಮೇಡಮ್, ಮಳೆ ಬರ್ತಾ ಇದೆ. ಈಗ ಮಳೆಗಾಲದಲ್ಲಿ ಮಳೆ ಬರುವುದೇ ವಿಶೇಷವಾಗಿದೆ ನಮಗೆ.
0: ಅಲ್ಲ, ಈಗ ಮೊದಲು ನಿಮ್ಮ ಹಾಡು ಕೇಳ್ಬಿಡಿ.
2: ನನಗೆ ಇವತ್ತು ಎಸ್ ಜಾನಕಿಮ್ಮನವರೇ ಹಾಡಿದ್ ಮೇಡಮ್.
0: ಚಿತ್ರ
2: ರಾಮಚಾರಿಯಲ್ಲಿ ರಾಮಚಾರಿ ಹಾಡಿದ
0: ಹಾಡುವ ಲಾಲಿ ಹಾಡ ಕೇಳಮ್ಮ ಅಂತ. ಅಲ್ಲ ನೋಡಿ, ಇವಾಗ ಹಾಡು ಹೇಳುವಾಗ್ಲೂ ಕೂಡ ಅರ್ಧಕ್ಕೆ ನಿಲ್ಸ್ಬಿಡ್ತೀರಿ. ಪ್ರೀತಿಯಿಂದ ಹಾಡುವಾಗ ಅದಕ್ಕೆ ಹೇಳೋದು ಬರವಣಿಗೆ ಇಲ್ಲದೆ ನಾವು ಹಾಡಬಾರದು ಅಂತ ಅಲ್ವಾ? ನೀವು ಚೆನ್ನಾಗಿ ಹಾಡ್ತೀರಿ, ಹಾಡೋ ಪ್ರಯತ್ನ ಮಾಡ್ತೀರಿ. ಲೈನ್ ಸಿಕ್ಕಿದ್ರೆ ಅಲ್ಲ, ಈಗ ನೀವು ಹಿರಿಯರಿದ್ದೀರಾ ಅಲ್ವಾ, ನೀವು ಹಾಡ್ತೀನಿ ಅಂತ ಅಂದಾಗ ಒಂದ್ ಎರಡು ಸಾಲ ಬರ್ಕೊಂಡಿರ್ಬೇಕು. ಈಗ ನೋಡಿ, ಭಾನುವಾರ ಅಂತ್ಯಾಕ್ಷರಿ ಇದೆ, ಸ್ವರ ಸಾಂಗತ್ಯ, ಎಷ್ಟೋ ಶ್ರೋತೃಗಳು ಬರ್ದಿಟ್ಕೊಂಡಿದ್ದಾರೆ ಅಕ್ಷರಗಳು, ಈ ಅಕ್ಷರಗಳು ಸಿಕ್ಕಬಹುದು ಅಂತ. ಅಲ್ಲ, ಅದಕ್ಕೆ ಅವರು ಎಷ್ಟು ಅಕ್ಷರಗಳಿದೆ ಅಷ್ಟು ಅಕ್ಷರಗಳಲ್ಲಿ ಬರ್ಕೊಂಡಿದ್ದಾರೆ. ಸಾಮಾನ್ಯ ಲಾ ನಾ ವಾ ಜಾಸ್ತಿ ಬರುತ್ತೆ, ಕೇಳುವೆ ಹಾಡುವೆ.
2: ವಿವರಣೆ ಮಾಡಿ ಕೇಳಿ ನನಗೆ ಭಾರಿ ಖುಷಿ ಆಯ್ತು ಮೇಡಮ್. ನಂದು ತಪ್ಪಿದ್ರು ಅದಕ್ಕೆ ನಾನು ಶ್ರೋತೃಗಳಲ್ಲಿ ಕ್ಷಮೆ ಯಾಚಿಸ್ತಾ ಹೇಳ್ತಾ ಇದ್ದೇನೆ ಮೇಡಮ್.
0: ತುಂಬಾ ಸಂತೋಷ ಆಯ್ತು.

0: ಅಂದವಾಗಿ ನಿಮ್ಮ ಕರೆನೇ ಸಿಕ್ಕಿದೆ.
1: ಹೌದು,
0: ನೆನಪು ಇಟ್ಕೊಂಡು ನೆನಪಿಟ್ಕೊಂಡು
2: ಅವರು
0: ಕೇಳಿಸ್ಕೊಂಡ್ರಾ? ತುಂಬಾ ಸಂತೋಷ ಆಯ್ತು. ಶ್ರೋತೃಗಳಿಗೆ ಈ ವಿಷಾದ ತಲುಪಿದೆ ಅಂತ ಹೇಳೋಣ. ಈಗ ಒಂದು ನುಡಿಗಟ್ಟು ಹೇಳ್ತಾರೆ
3: ಶ್ರೀಧರ್ ಅವರೇ. ನಿಮ್ಗೆ ಇವತ್ತಿನ ನುಡಿಗಟ್ಟು ಬಂದು ಬೆಳಕಿಗೆ ಬರು.
2: ಬೆಳಕಿಗೆ ಬರು ಅಂತ ಹೇಳಿದ್ರೆ ಯಾವ್ದಾದ್ರೊಂದು ಏನಾದ್ರೂ ಒಬ್ರು ಅದು ಹೇಳುವಂತದಲ್ಲ, ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಅದು ಯಾರಿಗೂ ಗೊತ್ತಿಲ್ಲದೆ ಕೊನೆಯ ಕ್ಷಣದಲ್ಲಿ ಅದು ಬೆಳಕಿಗೆ ಬರ್ತದೆ.
0: ಸತ್ಯ ಬಲವಾಗಿ ಬೆಳಕಿಗೆ ಬರುವಂತಹದ್ದು.
2: ಹೌದು ಹೌದು
0: ಅಲ್ವಾ?
2: ಹೌದು,
0: ಸುದ್ದಿ ನೆನಪಾಗ್ಬಿಡುತ್ತೆ ನಮ್ಗೆ, ತಡವಾಗಿ ಬೆಳಕಿಗೆ ಬಂದಿದೆ ಅಂತ. ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಪ್ರತಿಭೆ ಎಂದೋ ಹೊರ ಬಂದಿದೆ, ಆದ್ರೆ ಬೆಳಕಿಗೆ ಬಂದಿದ್ದು ಈಗ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಧನ್ಯವಾದ ತಮ್ಮ ಒಂದು ಅಭಿನಂದನಾ ಪೂರ್ವಕ ಮಾತುಗಳಿಗೆ.
2: ಮೊನ್ನೆ ಕೇಳಿದ್ರೆ ಮೇಡಮ್ ನನ್ನ ಈ ಹಾಡು, ಮೇಡಮ್
0: ಯಾವುದು?
2: ನಮ್ಮ ಮೊಮ್ಮಕ್ಕಳಿಗೆ ನನ್ನ ಹೀಗೆ ಪ್ರಸಾರ ಮಾಡುವಂತ ಹಾಡು ನನ್ನ ಮೊಮ್ಮಕ್ಕಳಿಗೆ ಮತ್ತು ನಮ್ಮ ನಿರಂತರ ಕೇಳುಗರಾಗಿದ್ದಾರೆ ಅಬೂಬಕ್ಕರ್ ಪೆರಾಜೆ, ಅವರಿಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಮೇಡಮ್.
0: ತುಂಬಾ ಸಂತೋಷ, ಪ್ರಸಾರ ಮಾಡ್ತೇವೆ. ನಮಸ್ಕಾರ.
2: ಓಕೆ, ನಮಸ್ತೆ ಮೇಡಮ್, ನಮಸ್ತೆ.
0: ಈಗ ಸೋನಿಯವರೇ
3: ಹೇಳಿ.
0: ಈಗ ಅವರು ಹೇಳಿದ್ರು, ನಿಜವಾಗಿ ಅವರು ಆಕಾಶವಾಣಿಯನ್ನ ಕೇಳ್ತಾ ಇದ್ದಾರೆ ಅಲ್ವಾ? ಈಗ ನಾವು ಒಂದು ಯಾರೇ ಆಗ್ಲಿ, ನಾವು ಆರಂಭದಲ್ಲಿ ನಾವು ಹೇಳ್ತಾ ಇದ್ವಿ, ಯಾವುದೇ ವ್ಯಕ್ತಿಯ ಬಗ್ಗೆ ತಪ್ಪು ಮಾಹಿತಿ, ಹಗುರ ಮಾತು ಬೇಡ, ಸಂಬಂಧವಿಲ್ಲದ ವೈಯಕ್ತಿಕ ಸಂಗತಿಗಳನ್ನ ಹೇಳಬಾರದು ಅಂತ. ನಮ್ಮ ಆಕಾಶವಾಣಿ ಅಂತ ಅಂದಾಗ ಕಲಾವಿದರ ಬಗ್ಗೆ ಚರ್ಚೆ ಬರುತ್ತೆ. ಆಗ ನಮಗೆ ಆ ಸಂಗತಿಗಳು ಗೊತ್ತಿಲ್ಲ ಅಂದಾಗ ನಾವು ಅದರ ಕುರಿತಾಗಿ ವ್ಯಕ್ತಪಡಿಸಬಾರದು ಅನ್ನೋದು ತಪ್ಪಿನ ಅರಿವಾಗಿದೆ ಒಂದು. ಎರಡನೆಯದು, ತಾವು ಕೂಡ ಆಂಗ್ಲ ಪದದ ಬಳಕೆಯನ್ನು ಬಳಸದಿದ್ದರೆ ಒಳಿತು ಅಂತ ಹಲವರ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಈಗ ನೀವು ಕೊಟ್ರಿ ಸೋ ಚಿ ಉದಯಶಂಕರ್ ಅಂತ, ಅದು ಎಷ್ಟು ಅಭಾಸವಾಗಿ ಕೇಳಿಸುತ್ತೆ ಅಲ್ವಾ? ಹಾಗಾಗಿ ಮಾತನಾಡುವಾಗ ಸ್ವಲ್ಪ ನೋಡಿ, ನಾವು ಬರ್ಕೊಂಡು ಬಂದಿದ್ದೀವಿ, ಬರೆದ್ಕೊಂಡು ನೀವು ಕೂಡ ಬಂದಿದ್ದೀರಿ, ಅದೇ ಒಂದು ನಿಟ್ಟಿನಲ್ಲಿ ನೀವು ನುಡಿಗಟ್ಟಿಗೆ ವಾಕ್ಯ ಕಟ್ಟೋದನ್ನ ಮರ್ತು ಬಿಡ್ತೀರಾ?
3: ಇಲ್ಲ ಮೇಡಮ್, ಮರೆಯಲ್ಲ. ಇವಾಗ
0: ಹೇಳಿ,
3: ಬೆಳಕಿಗೆ ಬರು ಅಂದ್ರೆ ಅರ್ಥ ಪ್ರಸಿದ್ಧಿಗೆ ಬರೋದು ಹಾಗೂ ಸತ್ಯ ಬಯಲಾಗೋದು, ಎರಡು ಅರ್ಥಗಳಿವೆ. ನನ್ನ ವಾಕ್ಯ, ನನ್ನದೆಯ ಹಾಡು ಕಾರ್ಯಕ್ರಮದ ಮೂಲಕ ನಮಗೆ ಮರೆತು ಹೋಗಿದ್ದ ಹಲವಾರು ನುಡಿಗಟ್ಟುಗಳು
0: ಬೆಳಕಿಗೆ ಬರುತ್ತೆ. ಕಟ್ಬಿಟ್ರೆ ಹೇಗೆ ಶ್ರೋತೃಗಳಿಗೆ ಸಂಕ್ಷಿಪ್ತವಾಗಿ ಹೇಳಿ ಅಂತೀರಾ? ನೀವು ನೋಡಿದ್ರೆ ಎಷ್ಟು ಸಾಲುಗಟ್ಟಲೆ ಬರ್ಕೊಂಡ್ ಬಂದಿದ್ದೀರಲ್ಲ.
3: ನಮ್ಮ ಕಾರ್ಯಕ್ರಮದ ಮೂಲಕ ಮರೆತು ಹೋಗಿದ್ದ ಹಲವಾರು ನುಡಿಗಟ್ಟುಗಳು ಬೆಳಕಿಗೆ ಬರುತ್ತಿದೆ.
0: ಅದನ್ನ ಇನ್ನೂ ಚಿಕ್ಕದಾಗಿ ಹೇಳಿ, ಯಾಕೆಂದ್ರೆ ಶ್ರೋತೃಗಳಿಗೆ ಮಾದರಿಯಾಗಬೇಕು ಅಲ್ವಾ? ಶ್ರೋತೃಗಳು ಒಂದು ನೋಡಿ, ಅವರು ಶ್ರೀಧರ್ ಅವರು ಚಿಕ್ಕದಾಗಿ ಹೇಳಿದ್ರು, ಹಾಗೆ ನೀವು ಕೂಡ ಸ್ವಲ್ಪ ಚಿಕ್ಕದಾಗಿ ಬರೆದುಕೊಂಡು ಬಂದರೆ ಉತ್ತಮ ಅಂತ ಹೇಳ್ತಾ ಅವರ ಹಾಡನ್ನು ಕೇಳೋಣ. ಹಾಡಿನ ನಂತರ ಸ್ವಲ್ಪ ಮಾತಿದೆ, ಒಂದು ಅನುಭವದ ಪಾಕವನ್ನು ವಿವರಿಸಬೇಕು, ಹಾಗಾಗಿ ಅವರ ಹಾಡನ್ನು ಕೇಳೋಣ.
3: ಶ್ರೀಧರ ಅವರು ಸುಳ್ಯದಿಂದ ಕರೆ ಮಾಡಿದ್ರು. ಅವರ ಮೊಮ್ಮಕ್ಕಳಿಗಾಗಿ ಹಾಗೂ ಅಬೂಬಕ್ಕರ್ ಪೆರಾಜೆ ಅವರಿಗೋಸ್ಕರ ಎಸ್ ಜಾನಕಿ ಅವರು ಹಾಡಿರುವ ರಾಮಚಾರಿ ಚಿತ್ರದ ಗೀತೆ, ಹಂಸಲೇಖಾ ಅವರ ಸಾಹಿತ್ಯ ಹಾಗೂ ಸಂಗೀತ.
0: ರಾಮಾಚಾರಿ
3: ಚಿತ್ರದ ಗೀತೆ, ಹಂಸಲೇಖಾ ಅವರ ಸಾಹಿತ್ಯ ಹಾಗೂ ಸಂಗೀತ.

0: ಮತ್ತೊಮ್ಮೆ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಸ್ವಾಗತ. ಹೊಸ ಶ್ರೋತೃಗಳು ಕೂಡ ಕರೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನ ಹೇಳಬೇಕಲ್ಲ ಸೋನಿ?
1: ಹೌದು, ಮತ್ತೊಮ್ಮೆ ನಿಮ್ಗೆ ಎಲ್ಲರಿಗೋಸ್ಕರ ನಮ್ಮ ದೂರವಾಣಿ ಸಂಖ್ಯೆ ಹೀಗಿವೆ: 228558 ಹಾಗೂ 228129. ಕೋಡ್ ಸಂಖ್ಯೆ 08272.
0: ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ?
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು?
2: ಚೇರಂಬಾಣೆಯಿಂದ ಓಂ ಸೀನಾ.
1: ಚೇರಂಬಾಣೆಯಿಂದ ಓಂ ಸೀನಾ ಅವರು.
2: ಹೌದು ಮೇಡಮ್.
1: ಮೊದಲ ಬಾರಿ ಕರೆ ಮಾಡಿರೋದಾ ಈ ಕಾರ್ಯಕ್ರಮಕ್ಕೆ?
2: 4 ವರ್ಷದಿಂದ ಟ್ರೈ ಮಾಡಿ ಇವಾಗ ಸಿಕ್ಕಿದೆ.
0: ಓ, ತುಂಬಾ ಸಂತೋಷ ಆಯ್ತು. ನಿಮ್ಮ ಹೆಸರೇನು?
2: ಶ್ರೀನಿವಾಸ್ ಅಂತ. ಓಂ ಸೀನ್ ಅಂತ.

0: ಶ್ರೀನಿವಾಸ ಅಂತನಾ? ತುಂಬಾ ಖುಷಿ ಆಯ್ತು. ನಿಮ್ಮ ನೆಚ್ಚಿನ ಹಾಡು ಯಾವುದು? ಹಾಡು ಹೇಳ್ತೀರಾ?
1: ಮನವ ಕಾಣುವ ರೂಪತಿಯೇ ಬಯಕೆಯ
0: ಅಷ್ಟೇನಾ?
2: ಅಷ್ಟೇ ಮೇಡಮ್.
0: ಅಲ್ಲ, ಎರಡು ಸಾಲುಗಳನ್ನು ಹಾಡಿ ಅಂತ ಹೇಳಿದ್ವಿ, ಆದ್ರೂ ಕೂಡ ಪ್ರಯತ್ನ ಪಟ್ಟಿದ್ದೀರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಖಂಡಿತ ಭಾಗವಹಿಸಿ. ಏನು ನಿಮ್ಮ ಹವ್ಯಾಸ?
2: ನಮ್ದು ಕೆಲಸ ಮೇಡಮ್, ವರ್ಕ್ಶಾಪ್, ಗ್ಯಾರೇಜ್.
0: ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತೀರಾ? ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಯ್ತು. ಅವರಿಗಾಗಿ ಬರೆದಿದ್ದಂತಹ ನುಡಿಗಟ್ಟು ಯಾವುದು?
3: ಅವರಿಗಾಗಿ ಬರೆದಿದ್ದಂತಹ ನುಡಿಗಟ್ಟು, ಅವರು ಬಯಲುದಾರಿ ಚಿತ್ರದ್ದು ಕೇಳಿದ್ರು, ಹಾದಿ ತಪ್ಪಿಸು ಅಂತ ನುಡಿಗಟ್ಟಿತ್ತು.
0: ಹಾಗಿದ್ರೆ ಮುಂದಿನ ಶ್ರೋತೃಗೆ ಅದನ್ನ ಕೇಳೋಣ. ಅವರ ಹಾಡು ಪ್ರಸಾರಕ್ಕೆ ಮುನ್ನ ನೀವೇನೋ ಬರ್ಕೊಂಡು ಬಂದಿದ್ದೀರಿ, ಏನದು?
3: ಹೌದು ಮೇಡಮ್, ನಾನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು ಒಂದು ಕವಿತೆಯ ಸಾರಾಂಶ,
0: ಶಿವರುದ್ರಪ್ಪನವರ ಕವಿತೆಯ
3: ಸಾರಾಂಶನ ಬರ್ಕೊಂಡ್ ಬಂದಿದ್ದೆ. ಓದ್ಲಾ? ಓಕೆ. ನಮ್ಮ ಬದುಕು ಸುಂದರವಾದುದು, ಸಂತೋಷವಾದುದು, ನಾವ್ಯಾರೋ ಇದನ್ನು ಗಮನಿಸುವುದೇ ಇಲ್ಲ. ಸುಖ ಸಂತೋಷಕ್ಕಾಗಿ, ಕಷ್ಟ ಪರಿಹಾರಕ್ಕಾಗಿ ಯಾರನ್ನೋ ಕೇಳುತ್ತೇವೆ, ದೇವರನ್ನೂ ಬೇಡುತ್ತೇವೆ, ಏನನ್ನೋ ಕೊಟ್ಟು ಅಥವಾ ಬಲಿ ನೀಡಿ ಸುಖಕ್ಕಾಗಿ ಹುಡುಕಾಡುತ್ತೇವೆ. ಸುಖದ ಮೂಲ ಎಲ್ಲಿದೆ ಎಂಬುದನ್ನು ಚರ್ಚಿಸಿರಿ, ಬೆಲ್ಲದ ರುಚಿ ಹೇಗಿದೆ ಎಂದರೆ ಸಿಹಿ ಇದೆ ಎನ್ನುತ್ತೀರಿ, ಅದು ಹೇಗೆ ಗೊತ್ತಾಯಿತು ಎಂಬ ಪ್ರಶ್ನೆಗೆ ನಾನೇ ತಿಂದು ರುಚಿ ಅನುಭವಿಸಿದೆ ಎಂದು ಹೇಳುವಿರಿ. ನಾನೇ ಬೆಲ್ಲ ತಿಂದಂತೆ, ರುಚಿ ಅನುಭವಿಸಿದಂತೆ ನಮ್ಮ ಕಷ್ಟ ಸುಖಗಳಿಗೆ ನಾವೇ ಜವಾಬ್ದಾರರು, ಅದರ ಮೂಲ ನಮ್ಮಲ್ಲಿದೆ, ಇದನ್ನು ನಾವೇ ಸರಿ ಮಾಡಿಕೊಳ್ಳಬೇಕು. ನಮಗೆಲ್ಲ ಅತಿ ಅಭಿಮಾನವಿದೆ, ಗರ್ವ ಇದೆ, ನಾನು ಹೇಳಿದ್ದು ಸರಿ ಇದೆ, ನಾನು ಮಾಡಿದ್ದು ಅತ್ಯುತ್ತಮ ಎಂಬ ಕಲ್ಪನೆ ಇದೆ. ಹೀಗಾಗಿ ಇನ್ನೊಬ್ಬರೊಡನೆ ಹಂಚಿಕೊಂಡು ಹೊಂದಿಕೊಂಡು ಬದುಕದೇ ಕಷ್ಟಪಡುತ್ತೇವೆ, ದುಃಖ ಅನುಭವಿಸುತ್ತೇವೆ. ಆದುದರಿಂದ ಹೊಂದಿಕೊಂಡು ಹೋಗಬೇಕೆನ್ನುವುದೇ ಕವಿಯ ಆಶಯವಾಗಿದೆ.
0: ಅದು ಯಾವುದು ಕವಿತೆಯ ಕವಿತೆ ಅಂತ ನಾವು ನೋಡೋಣ. ಕೊಡಿ ಸ್ವಲ್ಪ ಲಾಸ್ಟ್ ಅಂತಂದ್ರೆ ಕಡೆಯ ಒಂದು ಸಾಲುಗಳು ಹೇಗಿದೆ ಅಂದ್ರೆ, ನಮಗೆಲ್ಲ ಅತಿ ಅಭಿಮಾನವಿದೆ, ಗರ್ವ ಇದೆ, ನಾನು ಹೇಳಿದ್ದು ಸರಿ ಇದೆ, ನಾನು ಮಾಡಿದ್ದು ಅತ್ಯುತ್ತಮ ಎಂಬ ಕಲ್ಪನೆ ಕೂಡ ಇದೆ. ಹೀಗಾಗಿ ಇನ್ನೊಬ್ಬರೊಡನೆ ಹಂಚಿಕೊಂಡು ಹೊಂದಿಕೊಂಡು ಬದುಕದೆ ಕಷ್ಟಪಡುತ್ತೇವೆ, ದುಃಖವನ್ನ ಅನುಭವಿಸುತ್ತೇವೆ. ಆದುದರಿಂದ ಹೊಂದಿಕೊಂಡು ಹೋಗಬೇಕೆನ್ನುವುದೇ ಕವಿಯ ಆಶಯವಾಗಿದೆ ಅಂತ. ಯಾಕಾಗಿ ಈ ಸಾಲುಗಳನ್ನ ಮತ್ತೆ ಓದಿದ್ದು ಗೊತ್ತಾ? ಒಂದು ಕಾರಣ ಇದೆ. ಈ ಕಷ್ಟ ಅನ್ನೋ ಪದದ ಹಿಂದೆ ಶ್ರಮ ಇರುತ್ತೆ. ಶ್ರಮದಿಂದ ಬದುಕುವ ಜೀವನ ನಿಜವಾದ ಜೀವನ ಅಂತ ಕವಿ ಹೇಳೋದಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಒಂದು ಮೊದಲ ಸಾಲು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೆವು ನಮ್ಮೊಳಗೆ ಅಂತ ಒಂದು ಘಟನೆ ಅಂತ ಹೇಳಿದೆ ಅಲ್ವಾ. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ನಾನು ಪ್ರಯಾಣ ಮಾಡುವಾಗ ನಿನ್ನೆ ಒಬ್ಬರು ಅಜ್ಜಿ ಹಿರಿಯ ಜೀವಿ ಅವರು ನಮ್ಮ ಪಕ್ಕ ಕೂತ್ಕೊಂಡಿದ್ರು. ಸ್ವಲ್ಪ ದೂರ ಹೋದಾಗ ಸೀಟ್ ಖಾಲಿಯಾಯಿತು, ಅಂದರೆ ಅದರ ಪಕ್ಕ ಅವರ ಪಕ್ಕ ಸೀಟ್ ಖಾಲಿಯಾಯಿತು. ಅಲ್ಲಿ ಬ್ಯಾಗ್ ಇಟ್ಟಿದ್ರು, ಮತ್ತೊಬ್ರು ಬಂದರು. ಆಗ ಅವರು ಬ್ಯಾಗ್ ಎತ್ಕೊಂಡ್ರು. ಇದರಲ್ಲಿ ಏನಿದೆ ವಿಶೇಷ ಅಂತ ನೀವು ಹೇಳ್ಬೋದು ಅಲ್ವಾ? ಕೇಳಬಹುದು,
3: ಇನ್ನು ಮುಂದೆ ಇರುತ್ತೆ ವಿಶೇಷ,
0: ಮುಂದೆ ಇದೆ. ಅವರು ಸ್ವಲ್ಪ ಆರಾಮಾಗಿ ಕೂತ್ಕೊಂಡ್ರಲ್ಲ, ಅವ್ರಿಗೂ ನಮಗೂ ಪರಿಚಯನೇ ಇಲ್ಲ. ಆದಾಗ್ಯೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ತಾಯಿಯ ರೀತಿ ಅಲ್ವಾ, ನಾವು ನೋಡಿದಾಗ ಮಾತನಾಡಿಸ್ತಾ ಇದ್ರೋದು ಹೇಗೆ? ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದೆ, ಆಗಲಿಲ್ಲ. ಈಗಾದರೂ ಮಾಡಿ ಮಾತನಾಡಿಸ್ಬೇಕು ಅಂತ ಅವರನ್ನು ಮಾತನಾಡಿಸ್ದೆ. ಅವಾಗ ಅವರ ಹೇಗಿದ್ರು ಅಂತ ಹೇಳಿಬಿಡ್ತೀನಿ. ಮೊದಲು ಕೈ ತುಂಬ ಹಸಿರು ಬಳೆ, ಎರಡೂ ಕೈಗೂ ಹಸಿರು ಬಳೆ, ಹಣೆ ತುಂಬ ಕುಂಕುಮ ಹಾಕ್ಕೊಂಡಿದ್ದಾರೆ, ಹಸಿರು ರೇಷ್ಮೆ ಸೀರೆಯನ್ನು ಉಟ್ಕೊಂಡಿದ್ದಾರೆ, ಜೊತೆಯಲ್ಲಿ ಒಂದು ಕಾಫಿ ಸೋಸುವಂತಹ ಏನು ಹೇಳ್ತಾರೆ ಅದು ಜಾಲ್ರಿ ಅಂತಾರೆ, ಅದನ್ನೊಂದು ಇಟ್ಕೊಂಡಿದ್ದಾರೆ, ಒಂದು ಬೆಂಕಿ ಪೊಟ್ಟಣ ಇಟ್ಕೊಂಡಿದ್ದಾರೆ, ಮತ್ತೆ ಒಂದಿಷ್ಟು ಸಕ್ಕರೆ, ಒಂದಿಷ್ಟು ಟೀ ಪೌಡರ್, ಅದಕ್ಕೆ ಒಂದು ಪುಟ್ಟ ಬ್ಯಾಗಲ್ಲಿ ಜೊತೆಲೇ ಇಟ್ಕೊಂಡಿದ್ದಾರಪ್ಪ ಅವರು. ಅದು ಹಾಗೆ ಇಟ್ಕೊಂಡಿದ್ರ ಎಲ್ಲಿಂದ ಅಂತಂದ್ರೆ, ಅವರು ನಂಜನಗೂಡಿನಿಂದ ಕೊಡಗಿನ ಕಡೆ ಬಂದಿದ್ರಂತೆ ಒಂದು ದೇವಾಲಯಕ್ಕೆ ಅಂತ. ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರ್ತಾರಂತೆ.

0: ಇಲ್ಲ ಅಲ್ಲಿ.
1: ಹೌದು,
0: ಆದ್ರೆ ಅವ್ರ ಜೊತೆಯಲ್ಲಿ ಇಟ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ನಾನು ಕೇಳಿದೆ, ಈ ಕಡೆ ಎಲ್ಲಿ ಬಂದಿದ್ರಿ ಅಮ್ಮ, ಇಷ್ಟು ಚಂದ ನೀವು ಏನು ಈ ಥರ ದಿರಿಸಿನ ಹಾಕೊಂಡಿದ್ದೀರಲ್ಲ ಅಂತ ಅವರು ಮಾತನಾಡಕ್ಕೆ ಶುರು ಮಾಡಿದ್ರು. ನಾನು ದೇವಸ್ಥಾನಕ್ಕೆ ಬಂದಿದ್ದೆ, ನನ್ನ ಮಕ್ಕಳು ಸೊಸೆ ಎಲ್ಲ ಹಿಂದೆ ಇದ್ದಾರೆ, ಮತ್ತು ನೀವು ಒಬ್ಬರೇ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತ. ಅದಕ್ಕೆ ಅವರು ಏನಂತ ಉತ್ತರ ಕೊಡಬೇಕು? ನಾನು ದೊಡ್ಡವಳು, ನಾನು ಅವ್ರ ಹತ್ರ ಹೋಗಿ ಕೂತ್ಕೊಳ್ಳೋದಲ್ಲ, ಅವರು ನಮ್ಮ ತಾಯಿ ನಮ್ಮ ಅತ್ತೆ ಅಂತ ಅವ್ರು ಬಂದು ಕೂತ್ಕೋಬೇಕಲ್ವಾ, ಅವರಿಷ್ಟ ಹಿಂದೆ ಕೂತಿದ್ದಾರೆ ಅಂತ ಅಂದರು. ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಕೂಡ ಆಯಿತು. ಜೊತೆಯಲ್ಲಿ ಅವರು ಹೇಳಿದ್ರು, ಹೀಗೆ ಮಾತಾಡ್ಕೊಂಡು ಹೋಗುವಾಗ ಅವರಿಗೆ 9 ಜನ ಮಕ್ಕಳಂತೆ, 9 ಜನರಲ್ಲಿ ಹಲವರು ಮೃತರಾಗಿದ್ದಾರೆ, ಇನ್ನು ಹೆಣ್ಣು ಮಕ್ಕಳ ಮನೆಯಲ್ಲಿ ಅವರು ಇದ್ದಾರಂತೆ. ಗಂಡು ಮಕ್ಕಳು ಇದ್ದಾರೆ, ಆದರೂ ಹೆಣ್ಣು ಮಕ್ಕಳ ಮನೆಯಲ್ಲಿ ಇದ್ದಾರೆ, ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಹಾಗಾದ್ರೆ ಇವ್ರು ನೋಡ್ಕೊಳ್ಳಲ್ವಾ ಅಂತ ಹೇಳಿದ್ರು. ಅವ್ರು ನೋಡ್ಕೊಳ್ತಾರೆ, ನೋಡ್ಕೊಳ್ಳಲ್ಲ ಅಂತ ಹೇಳಕ್ಕಾಗತ್ತಾ? ಅವ್ರು ನೋಡ್ಕೊಳ್ತಾರೆ, ನನಗೆ ಎಲ್ಲಿ ಆಪ್ತವಾಗುತ್ತೋ ನಾನು ಅಲ್ಲಿದ್ದೀನಿ, ಮಗಳು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಅಳಿಯ ಕೂಡ ತಾಯಿಯ ರೀತಿ ನನ್ನನ್ನು ನೋಡ್ಕೊಳ್ತಾರೆ, ತುಂಬ ಒಂಥರ ತುಂಬ ಪ್ರೀತಿ ಮಾಡ್ತಾರೆ ಅಂತ. ಅಂದರೆ ಪ್ರೀತಿಯಲ್ಲಿ ವ್ಯತ್ಯಾಸ ಆಯಿತು, ಹಾಗಾಗಿ ಮನಸ್ಸು ಆ ಕಡೆ ವಾಲ್ತು ಅಂತ ಹೇಳ್ಕೊಳ್ಳೋಣ. ಇನ್ನೊಂದು ಸಂಗತಿ ಅಂತ ಅಂದರೆ ಅವರು ಹೇಳುವಂಥದ್ದು, ಹೆಣ್ಣು ಮಕ್ಕಳು ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅಂದರು. ಆದರೆ ಇವತ್ತು ನಡೀತಾ ಇರೋದೇನು, ಭ್ರೂಣ ಹತ್ಯೆ ನಡೀತಾ ಇದೆ, ಇದು ಹೆಣ್ಣು ಮಗು ಅಂತ ಕಾಡಲ್ಲಿ ಬಿಸಾಕೋದು, ಹೊಳೆಯಲ್ಲಿ ಬಿಸಾಕೋದು, ಮತ್ತು ಇನ್ನೆಲ್ಲೋ ಪೊದೆ ಒಳಗಡೆ ಬಿಸಾಕೋದು, ಅದು ನನಗೆ ನೆನಪಾಯಿತು. ಹೆಣ್ಣು ಮಕ್ಕಳು ಇರೋದಕ್ಕೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಸೊಸೆಯರು ಕೂಡ ಹೆಣ್ಣು ಮಕ್ಕಳೇ ಅಲ್ವಾ, ಅವರು ಕೂಡ ನೋಡ್ಕೊಳ್ಬೇಕು. ಆದರೆ ಅವರವರ ವೈಯಕ್ತಿಕ ಸಂಗತಿಗಳು ಅಂತ ಅಂದ್ರೂ ಕೂಡ ಸಮಾಜದಲ್ಲಿ ಒಂದು ಮಾರ್ಗದರ್ಶಕರು ಅಂತ ಅಂದರೆ ಹಿರಿಯರು, ಹಿರಿಯ ಜೀವದ ಒಂದು ಬೆಲೆ ಕಟ್ಟೋಕ್ಕಾಗಲ್ಲ. ಆದರೆ ನಾವು ಅವ್ರನ್ನ ಗೌರವಿಸ್ಬೇಕು. ಅವರ ಮನಸ್ಸಿನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ಆತ್ಮೀಯತೆ, ಹೆಣ್ಣು ಮಕ್ಕಳಿದ್ರೆ ಮನೆ ಚಂದ, ಅವ್ರನ್ನ ಮದುವೆ ಮಾಡಿಕೊಟ್ಟ ಮೇಲೂ ಕೂಡ ನನ್ನನ್ನು ಸ್ವಲ್ಪ ನೋಡ್ಕೊಳ್ತಾರೆ, ಅದಕ್ಕೆ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಅಂದರು. ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಕಡಲೆಕಾಯಿ ಮಾರೋರು ಬಂದರು. ನಾನು ಕಳೆದ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೆ, ಒಂದು ಕಡಲೆಕಾಯಿ ಪ್ಯಾಕೆಟನ್ನು ಅವರಿಗೆ ಕೊಟ್ಟೆ. ಅವರು ಇಸ್ಕೊಂಡು ನಾನು ಹೇಳಿದೆ ನಿಮ್ಮ ಕೈಲಿ ಆಗಲ್ವಾ, ಅದನ್ನು ತೆಗ್ದು ಕೊಡ್ತೀನಿ ಅಂತ ತೆಗೆಸ್ಕೊಂಡ್ರು. ಅವ್ರ ತಾಳ್ಮೆ ತೆಗೆಸ್ಕೊಂಡ್ರು, ಅದನ್ನು ತೆಕ್ಕೊಂಡ್ರು. ಆಮೇಲೆ ನಾನೇನು ಮಾಡಿದೆ, ಒಂದು ಕಡಲೆಕಾಯಿನ ಅದು ತೆಗೆದು ಬೀಜನ ಕೊಟ್ಟೆ, ಅದನ್ನು ತಿಂದರು. ಬಾಯಿಗೆ ತಿನ್ನಕ್ಕಾಗ್ಲಿಲ್ಲ ಅವ್ರಿಗೆ,
1: ಅಲ್ಲಿಲ್ವಾ,
0: ಅಲ್ಲಿಲ್ಲ, ಬಾಯಿಗೆ ಹಾಕೊಂಡು
1: ಅಲ್ಲಿಲ್ದಿರೋರ್ಗೆ ಕಡಲೆಕಾಯಿ
0: ಅಲ್ಲ ಕೇಳಿ ಹೇಳ್ತೀನಿ, ಅಲ್ಲೇ ಇರೋದು. ಅದನ್ನು ಬಾಯಿಗೆ ಹಾಕ್ಕೊಂಡು ಅದನ್ನು ಮತ್ತೆ ನನಗೆ ವಾಪಸ್ ಕೊಟ್ಟರು. ಯಾಕೆ ಅಂದರೆ ನೀವು ಕೊಡುವಾಗ ನಾನು ಬೇಡ ಅಂತ ಅನ್ನಬಾರ್ದು, ನನಗೆ ತಿನ್ನಕ್ಕಾಗಲ್ಲ ಅಂತ ಹೇಳಬಾರ್ದು. ದೇವರು ನೋಡ್ತಾ ಇರ್ತಾನೆ, ಆಯ್ತಾ, ಪರೀಕ್ಷೆ ಮಾಡ್ತಾ ಇರ್ತಾನೆ. ಅವ್ರು ಹೇಳಿದ್ದು ನಮ್ಮ ಶ್ರೋತೃಗಳ ಜೊತೆ ಹಂಚ್ಕೊಳ್ಳುವಂಥದ್ದು. ಇನ್ನೊಂದೇನು ಅಂತಂದರೆ, ಜೊತೆಗೆ 10 ರೂಪಾಯಿನೂ ಕೂಡ ಕೊಡ್ತಾ ಇದ್ದಾರೆ. ನಾನು ಯಾಕೆ ಅಂತ ಕೇಳಿದೆ, ನೀವು ಪ್ರೀತಿಯಿಂದನೇ ಕೊಟ್ಟಿರಬಹುದು, ನಾನು ಬಳಸ್ತಾ ಇಲ್ಲ ಅದನ್ನು, ನಿಮ್ಮ ಋಣ ನನಗೆ ಯಾಕೆ ಅಂತ ಅಂದುಕೊಂಡು 10 ರೂಪಾಯಿನ ನನ್ನ ಕೈಗೆ ಕೊಟ್ಟರು. ಇದರಿಂದ ಕಲಿಬೇಕಾದಂಥದ್ದು ಏನು?
1: ಸ್ವಾಭಿಮಾನನೂ ಇದೆ ಅಂತ ಹೇಳಿ,
0: ಸ್ವಾಭಿಮಾನನೂ ಇದೆ, ಮತ್ತೆ ಋಣ ಅಂತ ನಾವು ಹೇಳ್ತೀವಲ್ಲ, ಒಬ್ಬರ ಬಳಿ ನಾವು ಪಡೆದುಕೊಂಡಾಗ ಅದನ್ನ ನಿಯತ್ತಾಗಿ ನಾವು ವಾಪಸ್ ಕೊಡಬೇಕು. ಅವರು ನೋಡಿ, ಅವರು ಪರಿಚಯ ಇಲ್ಲ, ಕಡಲೆಕಾಯಿ ಈಸ್ಕೊಂಡ್ರು, ಅವರು ಒಂದೆರಡು ಕಾಳನ್ನ ತಿಂದ್ರು, ನನಗೆ ತಿನ್ನಕ್ಕಾಗಲ್ಲ ಅಮ್ಮ. ಮತ್ತೆ ಈಗ ನಮ್ಮಂಥವ್ರಾಗಿದ್ರೆ ಏನ್ ಮಾಡ್ತಿದ್ವಿ, ಗಳಗಳಗಳ ಅಂತ ಮಾತಾಡ್ಬಿಡ್ತಾ ಇದ್ವಿ. ಆದರೆ ಅವರು ಹಿರಿಯ ಜೀವ, ಅಷ್ಟು ಹೇಳಿ ಮೈಸೂರಿನ ತನಕ ಖುಷಿ ಖುಷಿಯಾಗಿ ಮಾತನಾಡ್ಕೊಂಡು ಬಂದು ಹೆಣ್ಣು ಮಕ್ಕಳ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ಮಾತನಾಡಿದ್ರು. ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯಿರಿ, ತಡೆಯೋಣ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ, ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅಂತ ನಮ್ಮ ಮನೆಗಳಲ್ಲಿ ಹೇಳ್ತಾ ಇರ್ತಾರೆ. ಮಕ್ಕಳು ಎಷ್ಟರ ಮಟ್ಟಿಗೆ ಕೇಳ್ತಾರೆ, ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಸೋನಿ, ನಮ್ಮ ಶ್ರೋತೃಗಳ ಮನೆಗಳಲ್ಲೂ ಇರ್ತಾರೆ. ಅವರು ಕೇಳಲ್ಲ, ಕೇಳದ ಪರಿಣಾಮ ಏನೆಲ್ಲ ಆಗಬಹುದು ಅಂತ ಈಗ ಅವರೇ ಕಣ್ಣಾರೆ ನೋಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗ್ತಾ ಇದೆ ಪರಿಸ್ಥಿತಿಗಳು, ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ, ಮತ್ತು ಪರೀಕ್ಷೆಗಳಲ್ಲಿ ಕಡಿಮೆ ಅಂಕ ಬಂದಿದೆ ಅಂತ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇವೆಲ್ಲವನ್ನು ತಡೆಯಬೇಕಾದರೆ ನಾವು ಸ್ವಲ್ಪ, ಈಗ ಅಜ್ಜಿ ಕತೆ ಏನು ಹೇಳಿದೆ, ಹಿರಿಯರ ಒಂದು ನಿಯಮ ಏನಿದೆ, ಹಿರಿಯರ ಅಣತೆಯಂತೆ ನಾವು ಪಾಲಿಸುವುದನ್ನು ಕರ್ತವ್ಯವಾಗಿ ಮಾಡಿಕೊಳ್ಬೇಕು ಅಂತ ಇದರ

0: ನಾವು ಕಲಿಯಬೇಕಾದಂಥದ್ದು ಹಲವು ಇದೆ ಅಂತ ಹೇಳಬಹುದು. ಜೊತೆಗೆ ಪ್ರಕೃತಿಯ ಋಣ ಏನಿದೆ ಅದನ್ನು ತೀರಿಸೋದಕ್ಕೆ ಈ ಒಂದು ಜನ್ಮ ಸಾಲದು ಅಂತ ಹೇಳ್ತಾರೆ. ನಮ್ಗೆ ಏನೆಲ್ಲ ಕೊಡ್ತಾ ಇದೆ ಹೇಳಿ?
1: ಎಲ್ಲ ಕೊಡ್ತಿದೆ.
0: ಇಲ್ಲ ಅಂದ್ರೆ
1: ಉಸಿರಾಡಕ್ಕೆ ಗಾಳಿ, ಇರ್ಲಿಕ್ಕೆ ಭೂಮಿ, ಮತ್ತೆ ನಮ್ಮ ಆಹಾರನ ಬೆಳೆಸೋದಕ್ಕೆ ಭೂಮಿ ಕೊಡ್ತಾ ಇದೆ. ಸೋ ಇಲ್ಲ, ಪ್ರಕೃತಿ ಋಣನ ತೀರ್ಸೋಕೆ ಆಗಲ್ಲ,
0: ಸಾಧ್ಯ ಇಲ್ಲ. ನಾವು ಒಂದು ಮಾಹಿತಿ ನಾವು ಓದಿದ್ವಿ, ಅದು ಸ್ಪಷ್ಟ ಮಾಹಿತಿ ಇಲ್ಲದಿರಬಹುದು, ಆದರೆ ಅದು ಒಂದು ನಮ್ಮೆಲ್ಲರಿಗೂ ಮಾದರಿ. ಹಿರಿಯ ಜೀವ ಅಂತೆ ಅವರು ಹೇಳಿದಂಥದ್ದು, ಈ ಪ್ರಕೃತಿಯ ಋಣವನ್ನು ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಪ್ರಕೃತಿಗೆ ನಾವು ಏನೆಲ್ಲ ಮಾಡಬಹುದು, ಸ್ವಚ್ಛತೆಯಿಂದ ಕಾಪಾಡುವಂಥದ್ದು, ಅಲ್ಲೆಲ್ಲೂ ಉಗುಳದೆ ನಮ್ಮ ಮನೆಯಂತೆ ರಸ್ತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಮತ್ತು ಅವರು ತುಂಬ ಒಂದು ರೀತಿಯಲ್ಲಿ ಒಂದು ವಿಶ್ವಕೋಶ ಇದ್ದ ಹಾಗೆ ಆ ವ್ಯಕ್ತಿ, ಪಶ್ಚಿಮ ಬಂಗಾಳ ಅಥವಾ ಇದು ಒಂದು ಓದಿದ್ದು. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರ ಮಾಹಿತಿಯನ್ನು ಸಂಗ್ರಹಿಸೋಣ. ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ?
1: ಇದು ಶ್ರೀನಿವಾಸ್ ಅವರು ಕೇಳಿದ ಹಾಡು ಪ್ರಸಾರ ಮಾಡೋದ ಮೇಡಮ್, ಅಥವಾ ಈ ಕರೆ ತಗೊಳ್ಳೋದ?
0: ಕರೆ ತಗೊಳ್ಳೋಣ.
1: ಅಲ್ವಾ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಸಾವಿರ ಸರಿ, ಅಂಕಿ ಅಂಶಗಳ ಮಹತ್ವ ವಿರುಸ್ಬಿಟ್ರಿ ನೀವು,
1: ಒಂದು ನುಡಿಗಟ್ಟೆ ಹೇಳ್ಬಿಟ್ರಿ. ಯಾರಿದು?
0: ಸಾವಿರ ಸಾರಿ ರಿಂಗ್ ಆಯ್ತು ಅಂತ ನಾವು ಮಾಹಿತಿ ಕೊಡುವಾಗ ಅವರನ್ನ ಕಾಯಿಸಬಾರ್ದು ಅನ್ನೋದು ಒಂದು ಉದ್ದೇಶ ಅಷ್ಟೆ. ದೀರ್ಘವಾಗಿರಬಹುದು, ಆದಾಗ್ಯೂ ಕೂಡ ಒಂದು ಮಾಹಿತಿ. ಹಲವು ಶ್ರೋತೃಗಳು ಕರೆ ಮಾಡಲ್ಲ, ಆದ್ರೆ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಾರೆ. ವಾಣಿಯವರಲ್ವಾ? ವಾಣಿಯವರ ಇವತ್ತು ಏನ್ ತಿಂಡಿ?
1: ರೊಟ್ಟಿ ಜೊತೆ ಏನು?
0: ಹಾ ಹಾ ಹಾ. ಆಯಾ ಕಾಲದಲ್ಲಿ ಏನೆಲ್ಲ ಸಿಗುತ್ತೆ ಪ್ರಕೃತಿಯಿಂದ ಅದನ್ನ ಬಳಸ್ಬೇಕು ಅಂತ ಹೇಳ್ತಾರಲ್ವಾ, ಋತುಮಾನದಂತೆ.
1: ವಾಣಿ ಅವ್ರಿಗೆ ಯಾವ ಹಾಡ್ ಬೇಕಿತ್ತು ಇವತ್ತು?
2: ನನಗೆ ಮೇಡಮ್ ಬಾಳ ಬಂಧನ ಚಿತ್ರದಿಂದ ಇಲ್ಲದಂತ ರಾಜನಿಗೆ ಮುಟ್ಟಿನಂತ ರಾಣಿ ಅಂತ ಒಂದು ಹಾಡು ಉಂಟು, ಅದು ಒಳ್ಳೆ ಒಂದು ಕಥೆಯ ರೂಪಕ್ಕೆ ಹಾಡು ಇರ್ಬೇಕು.
0: ಚಿನ್ನದಂತ ನಾಡಿಗೆ,
2: ಚಿನ್ನದಂತ ನಾಡಿಗೆ ಮುಟ್ಟಿನಂತ ರಾಜ ಅಂತ.
0: ಹಾ ಹಾ ಹಾ. ಯಾವ ಚಿತ್ರದದು?
2: ಬಾಳಬಂಧನ ಅಂತ.
0: ಬಾಳಬಂಧನ
2: ಅದು ಕಳೆದವರ ಮೊನ್ನೆ ಬುಧವಾರ ಮೇಡಮ್ ನಾಯಿಯ ಬಗ್ಗೆ ಮಾತಾಡುವಾಗ ಅದಾಯ್ತು, ಆ ನಾಯಿ
0: ಸಾಕಿದ್ರಿಗಿಂತ
2: ನಾಯಿಯೇ ಮೇಲು ಅಂತ.
0: ಹಾ ಹಾ. ಕೇಳ್ತೀರಾ ಅಲ್ಲ ನೀವು ನಿರಂತರವಾಗಿ? ಇತ್ತೀಚೆಗೆ ಪ್ರಸಾರವಾದಂತಹ ಯಾವ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು?
2: ನಾನು ಕಾರ್ಯಕ್ರಮ ಕರೆಂಟ್ ಇದ್ರೆ ಮಾತ್ರ ಕೇಳಕ್ ಆಗೋದು ಮೇಡಮ್, ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದಿಂದ ಕರೆಂಟ್ ಇರೋದಿಲ್ಲ. ಕೇಳ್ತಾ ಇರ್ತೀನಿ ಎಲ್ಲ ಕಾರ್ಯಕ್ರಮವನ್ನು.
0: ಕೇಳ್ತಾ ಇರ್ತೀರಿ, ಕರೆಂಟ್ ಇದ್ದಾಗ ಖಂಡಿತ ಕೇಳ್ತೀರಾ ಅಲ್ವಾ?
2: ಇದ್ದಾಗ ರೇಡಿಯೋದ ಹತ್ರ ಕೂತ್ಕೊಳ್ತೀನಿ, ಕರೆಂಟ್ ಇಲ್ಲದಿರುವಾಗ ಕಷ್ಟ ಆಗ್ತದೆ. ನಮ್ಮದು ಮಳೆಗಾಲ ಇರುತ್ತೆ ಮೇಲೆ ಜೂನ್ ಅಕ್ಟೋಬರ್ ವರೆಗೆ ಕರೆಂಟ್ ಇರೋದು ಕಷ್ಟ
0: ಅಲ್ಲ. ಈಗ ಒಂದು ಪ್ರಶ್ನೆ ನಿಮ್ಗೆ. ಹಲೋ,
2: ಹಲೋ ಹೇಳಿ
0: ವಾಣಿಯವರೇ. ಬಹಳ ಹಿಂದೆ ಅಂದ್ರೆ 10 ವರ್ಷಗಳ ಹಿಂದೆ ಇದ್ದಂತ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಏನು ವ್ಯತ್ಯಾಸ?
2: ವ್ಯತ್ಯಾಸ ಅಂದ್ರೆ ಮಳೆಗಾಲ ಈಗಿನ ಕಡೆ
0: ಅಲ್ಲ, ಈಗ ಕರೆಂಟ್ ಹೋಗ್ತಾ ಇತ್ತಲ್ವಾ?
2: ಕರೆಂಟ್ ಹೋಗ್ತಿತ್ತು,
0: ಈಗಲೂ
2: ಹೋಗ್ತಾ ಇದೆ ಮೇಡಮ್. ಗಾಳಿ ಬಂದ್ರೆ ಹೋಗುತ್ತೆ,
0: ಅಷ್ಟು ಸಮಯ ಇರಲ್ಲ ಅಂತ ಅನ್ಸುತ್ತಲ್ವಾ?
2: ಇಲ್ಲ ಇಲ್ಲ, ಹೋಗುತ್ತೆ. ನಾವು ಟಿವಿ ನೋಡ್ಕೊಂಡಿದ್ರು, ರೇಡಿಯೋ ಕೇಳ್ಕೊಂಡಿದ್ರು, ಕರೆಂಟ್ ಹೋಗುತ್ತೆ. ಅದಕ್ಕೆ ಏನ್ ಮಾಡಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ. ನಾನು ಹೇಳೋದು ನಮ್ಮ ಕೈಯಲ್ಲಿ ಯಾವುದು ಇಲ್ಲ, ನಮ್ಮದು ಅಂತ ನಾವು ಹೇಳ್ತೀವಿ, ಎಲ್ಲವೂ ನಮ್ಮ ಕೈಯಲ್ಲಿ ಯಾವುದು ಇಲ್ಲ.
0: ಹೌದು ಹೌದು, ಅದು ಎಷ್ಟು ಮಂದಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋದೇ ಪ್ರಶ್ನಾರ್ಹ ಅಲ್ವಾ?
2: ಅದೇ, ಈಗ ನಮ್ಮದು ಅಂತ ಈಗ ಮೊಬೈಲ್ ಅಂತ ಹೇಳ್ತೀವಿ ನಾವು, ನಾವು ಆ ದುಡ್ಡು ಹಾಕದಿದ್ರೆ ಅದು ನಮ್ಮದಲ್ಲ.
0: ಹೌದು ಹೌದು,
1: ಎಷ್ಟು ಒಳ್ಳೆ ಮಾತು.
0: ಹೌದು, ಒಬ್ರು ತಜ್ಞರು ಹೇಳಿದ್ರು ಅಲ್ಲಿ ಹಾಕುವಂತಹ ಮಾಹಿತಿ ನಮ್ಮಂತ ಮನುಷ್ಯರೇ ಅಲ್ವೇ ಅಂತ. ಅಲ್ವಾ, ಹಾಗಾಗಿ ಹೆಚ್ಚು ಮೊಬೈಲ್ನಲ್ಲಿ ನೀವು ಕಾಲ ಕಳಿಬೇಡಿ, ಸಮಯವನ್ನ ಅಲ್ಲಿ ಕೊಡಬೇಡಿ ಅಂತ ಒಬ್ರು ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ರು. ಆ ಮಾತು ನೆನಪಾಯ್ತು. ಈಗ ನುಡಿಗಟ್ಟು ಹೇಳ್ತಾರೆ
1: ವಾಣಿಯವರೇ, ನಿಮ್ಗೆ ಇವತ್ತಿನ ನುಡಿಗಟ್ಟು ಹಾದಿ ತಪ್ಪಿಸು ಅಂತ.
2: ಹಾದಿ ತಪ್ಪಿಸು ಅದು.

0: ಒಬ್ರು ಕೆಟ್ಟ ಒಳ್ಳೆ ದಾರಿಯಲ್ಲಿ ಹೋಗೋರಿಗೆ ಕೆಟ್ಟ ದಾರಿಯನ್ನು ತೋರಿಸ್ತಾರೆ, ಕೆಟ್ಟ ದಾರಿಯಲ್ಲಿ ತುಳಿದು ಆದಿ ತಪ್ಪುವ ನಿರ್ಧಾರ ಅಂತ.
1: ಅಲ್ಲ, ಈಗ ಇನ್ನೊಂದು ರೀತಿ ಹೇಳಿ, ಬೆಳವಣಿಗೆಯ ರೂಪದಲ್ಲಿ
0: ಒಳ್ಳೆ ದಾರಿಯಲ್ಲಿ ನಡಿಬೇಕು, ನಾವು ಮುನ್ನಡಿಬೇಕು, ಕೆಟ್ಟ ದಾರಿಯಲ್ಲಿ ಆದಿ ತಪ್ಪಿಸುವಂತ ಒಳ್ಳೇದು ಒಳ್ಳೆ ದಾರಿಯಲ್ಲಿ ನಡಿಬೇಕು, ಮುನ್ನಡಿಬೇಕು.
1: ಅಲ್ಲ, ಅದು ಅರ್ಥ ಆಯ್ತು.
0: ಗುರಿ ಮುಟ್ಟಲಿಕ್ಕೆ
1: ಅಲ್ಲ, ನೀವು ಒಂದು ವಾಕ್ಯ ಹೇಳಿ.
0: ನಾವು ನಮ್ಮ ಆದಿ ತಪ್ಪಿಸಬಾರದು, ಯಾರನ್ನು ಕೂಡ ಆದಿ ತಪ್ಪಿಸಬಾರದು.
1: ನೋಡಿ, ಇದು ಸರಿಯಾದಂತಹ ಒಂದು ವಾಕ್ಯ ಅಂತ ಹೇಳ್ಬೋದು.
0: ಅದನ್ನೇ ಗುರಿ ಮುಟ್ಟಬೇಕು.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗತ್ತೆ. ಧನ್ಯವಾದ, ನಮಸ್ಕಾರ. ಈಗ ಸೋನಿಯವರೇ, ಈಗ ನೀವು ಹೇಳ್ಬೇಕಲ್ಲ ವಾಕ್ಯ.
2: ಹೌದು, ಹಾದಿ ತಪ್ಪಿಸು ಅಂದ್ರೆ ತಪ್ಪು ದಾರಿಗೆ ಎಳೆ ಅಂತ ಬರುತ್ತೆ. ಇಂದಿನ ಯುವಕರು ಹಾದಿ ತಪ್ಪದೆ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತೀನಿ.
1: ದೀರ್ಘವಾದಂತಹ ವಾಕ್ಯವನ್ನೇ ಕಟ್ತಾ ಇದ್ದೀರಿ ಇವತ್ತು. ಇವತ್ತಿನ ವಿಶೇಷ, ಶುಕ್ರವಾರದ ವಿಶೇಷ. ಈಗ ಅವರ ನೆಚ್ಚಿನ ಹಾಡನ್ನ ಕೇಳೋಣ.
2: ಆಯ್ತು. ವಾಣಿ ಅವರ ನೆಚ್ಚಿನ ಹಾಡು ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಬಾಳ ಬಂಧನ ಚಿತ್ರದ್ದು, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ.

ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು ಚಿಣ್ಣರ ಲೋಕ. ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ 5:00 ಯಿಂದ 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿ

ಆಶಿತ ಬೆಳಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ ಪ್ರತಿ ಭಾನುವಾರ ಸಂಜೆ 5:00-5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು ತವರ ನೆನಪುಗಳ ಮೆಲುಕು ಮಾತು ಮಲ್ಲಿಗೆ ಒಂದಿಷ್ಟು ಮಾಹಿತಿ ಮನಸ್ಸಿಗೆ ಪ್ರತಿ ಮಂಗಳವಾರ ಬೆಳಗ್ಗೆ 11:00-12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ ಮಾತಂದ್ರೆ ಮಾತು ನೆನೆಯೋಣ ಅಮ್ಮನ ಕೈ ತುತ್ತು ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು ಪ್ರತಿ ಗುರುವಾರ ಬೆಳಗ್ಗೆ 11:00-12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ ಮಿಶ್ರ ಹಾಡುಗಳ ಗಾನಲೋಕ ಪ್ರತಿ ಶನಿವಾರ ಬೆಳಗ್ಗೆ 11:00-12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

0: ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರ ಸಾಂಗತ್ಯ. ಇದು ಅಂತ್ಯಾಕ್ಷರಿ. ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ 2 ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ಲ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಹಾಡು ಸೌಮ್ಯ.
3: ಸೋನಿಯವರೇ, ಸಮಯ ಯಾರನ್ನು ಕಾಯಲ್ಲ ಅಲ್ವಾ?
4: ಸಮಯ ಮುಗಿಯಕ್ ಆಗ್ತಾ ಇದೆ.
3: ಎಷ್ಟು ಸಮಯ ಹೇಳಿ ಸ್ಟುಡಿಯೋ ಸಮಯ?
4: ಈಗ ಸಮಯ 11:10 ಸೆಕೆಂಡ್ಗಳು.
3: ಈ ಕಾರ್ಯಕ್ರಮದ ನಂತರ ಏನಿದೆ?
4: ಈ ಕಾರ್ಯಕ್ರಮದ ನಂತರ
3: 12 ಗಂಟೆಗೆ
4: ಪ್ರದೇಶ ಸಮಾಚಾರ ಇದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 12:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಚಿನ್ನ ನಗದೀಕರಣ ಯೋಜನೆ, ಈ ಕುರಿತು ಭಾಗವಹಿಸುತ್ತಾರೆ ರಾಯಚೂರು ಜಿಲ್ಲೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್. ಹಾಗೆ 12:10 ಕನ್ನಡದಲ್ಲಿ ವಾರ್ತೆ, 12:20 ದೇಶಭಕ್ತಿ ಗೀತೆಗಳು, 12:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಿದೆ.
3: ನೇರ ಪ್ರಸಾರದ ಕಾರ್ಯಕ್ರಮ.
4: ಹೌದು.
3: ಇನ್ನು ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ?
4: ಇಂದಿನ ಕಾರ್ಯಕ್ರಮದ ಕಡೆಯ
3: ಶ್ರೋತೃ.
4: ನಮಸ್ತೆ, ಯಾರು?
5: ನಮಸ್ತೆ, ನಾನು ದಿನೇಶ್ ಹಾಲೇರಿ, ಸೋಮವಾರಪೇಟೆಯಿಂದ ಮಾತಾಡ್ತಾ ಇದ್ದೀನಿ.
4: ದಿನೇಶ್ ಹಾಲೇರಿ ಅವರೇ, ಸೋಮವಾರಪೇಟೆಯಿಂದ, ಹೇಗಿದ್ದೀರಿ?
5: ಮೇಡಮ್ ಚೆನ್ನಾಗಿದ್ದೀನಿ, ಪ್ರತಿಯಾಗಿ ಅದನ್ನೇ ಬಯಸ್ತಾ ಇದ್ದೀನಿ ನಿಮ್ಮಿಂದ.
4: ಹೌದು, ನಾವು ಕೂಡ ಚೆನ್ನಾಗಿದ್ದೇವೆ. ಇವತ್ತು ಯಾವ ಗೀತೆ ಬೇಕಿತ್ತು, ಯಾವ ಚಿತ್ರದ್ದು?
5: ಮೇಡಮ್, ನನಗೆ ಅನಕೂಲ ಕಾದಂಬರಿ ಆಧಾರಿತ ಸಂಧ್ಯಾದಾಗ ಚಿತ್ರದಲ್ಲಿ ಭೀಮಸೇನ್ ಜೋಶಿ ಹಾಡಿದ ಹಿಂದೂಸ್ತಾನಿ ಶೈಲಿ ಹಾಡು ನಂಬಿದೆ ನಿನ್ನ ನಾದ ದೇವತೆ ಹಾಡು ಪ್ರಸಾರ ಮಾಡಿ ಮೇಡಮ್.
4: ಆಗ್ಲಿ, ಯಾಕೆ ಈ ಗೀತೆ ಇಷ್ಟ ಅಂತ ಕೇಳ್ಬೋದಾ ದಿನೇಶ್ ಅವರೇ?
5: ಅಂದ್ರೆ ಹೇಳ್ತೀನಿ ಮೇಡಮ್. ಏನಾಯ್ತಂದ್ರೆ, ಇವತ್ತು ಬೆಳಿಗ್ಗೆ ಅವರೊಬ್ರು ಸ್ವಲ್ಪ ಗೊಂದಲ ಮಾಡ್ಕೊಂಡಿದ್ರು ಬಿಸ್ಮಿಲ್ಲಾ ಖಾನ್ಗೂ ಮತ್ತು ಭೀಮಸೇನ್ ಜೋಶಿ ಅವರಿಗೂ.
3: ಹೌದು,
5: ಅದನ್ನ ಹೇಳಬೇಕು ಅಂದ್ರೆ ನೀವೇ ಹೇಳಿದ್ರಿ.
3: ಹೌದಾ?
5: ಇದಕ್ಕೆ

0: ಇವತ್ತಿನಾಯ್ತು, ಭೀಮಸೇನ್ ಜೋಶಿ ಇವತ್ತಿನಾಯ್ತು, ಅದಕ್ಕೆ ಹಾಡಿನ ಪ್ರಸಾರ ಮಾಡಿ ಕೇಳ್ಕೊಳ್ತಾ ಇದ್ದೀನಿ.
1: ಖಂಡಿತ, ನಿಮ್ಮ ಕಾಳಜಿಗೆ ಅಭಿನಂದನೆಗಳು, ಧನ್ಯವಾದಗಳು ಕೂಡ. ಒಂದು ನುಡಿಗಟ್ಟು ಹೇಳ್ತಾರೆ, ನುಡಿಗಟ್ಟು.
2: ದಿನೇಶ್ ಅವರೇ, ನಿಮ್ಮ ನುಡಿಗಟ್ಟು ಟೋಪಿ ಹಾಕು ಅಂತ.
1: ನಿಮಗಾಗಿ ನುಡಿಗಟ್ಟು,
2: ನಿಮಗಾಗಿ ನುಡಿಗಟ್ಟು ಟೋಪಿ ಹಾಕು.
0: ಮೋಸ ಮಾಡ್ತಾರೆ, ಮೋಸ ಮಾಡ್ತಾರೆ, ತಪ್ಪು ದಾರಿ ಹೇಳಿದ್ದಾರೆ.
1: ಅಲ್ಲ, ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೋ ಅಲ್ಲಿ ತನಕ ಮೋಸ ಮಾಡ್ತಾರಂತೆ.
0: ಇದಾರೆ ಮೇಡಮ್, ಇವತ್ತು ಇದಾರೆ, ಮುಂದೆ ಇರ್ತಾರೆ. ಇವತ್ತು ಇದಾರೆ, ಮುಂದೆ ಇರ್ತಾರೆ.
1: ಅಲ್ಲ, ಇರ್ತಾರೆ, ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ?
0: ಅದು ಏನ್ ಮಾಡಕ್ಕೆ, ಟೋಪಿ ಹಾಕಿದಾಗ ಅನುಭವಿಸ್ಬೇಕು.
1: ಅಲ್ಲ, ಎಚ್ಚರಿಕೆ ತಗೊಳ್ಬೇಕು ಅಂತ ಯಾಕೆ ಹೇಳ್ತಾ ಇಲ್ಲ ನೀವು? ಎಚ್ಚರಿಕೆ ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇಲ್ಲ?
0: ಎಚ್ಚರಿಕೆ ತಗೋಬೇಕು, ನಿಜ ಒಪ್ಪತ್ತೀವಿ. ಆದ್ರೆ ಒಂದ್ಸಲ ನಾವು ಟೋಪಿ ಹಾಕೊಂಡ್ಮೇಲೆ ನಮಗೂ ಸಿಟ್ಟು ಬರ್ತದೆ, ಅವ್ರಿಗೂ ಟೋಪಿ ಹಾಕಿ.
1: ಆಗಲ್ಲ, ಅದು ಸೀರಿಯಸ್ ಆಗಿ ತಗೊಳ್ಬೇಡಿ. ನಾವು ಸ್ವಲ್ಪ ಎಚ್ಚರಿಕೆಯಿಂದ, ಯಾಕೆಂದ್ರೆ ನಾವು ಹೇಳ್ತೀವಲ್ವ, ಇದು ನಮ್ಮ ಸಮಯ, ಇದು ನಮ್ಮ ವಸ್ತು, ನಮ್ಮ ಇಷ್ಟ ಅಂತ. ಒಂದ್ ಗಾದೆ ಮಾತು ನೆನ್ಪಿದ್ಯಾ? ಹಲೋ, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ ಅಲ್ವಾ? ನಮ್ಮ ಜನಪದರು ಹೇಳಿರುವಂತಹ ಎಲ್ಲ ಗಾದೆಗಳಾಗಬಹುದು, ಜನಪದ ಗೀತೆಗಳಾಗಬಹುದು, ನಮಗಾಗಿ ಒಂದು ಎಚ್ಚರಿಕೆ ನುಡಿಯನ್ನ ಕೊಟ್ಟಿರ್ತಾರೆ. ಅದನ್ನ ನಾವು ನಿರ್ಲಕ್ಷ್ಯ ಮಾಡ್ತೀವಿ ಅಲ್ವಾ? ಒಪ್ಕೊಳ್ಬೇಕಲ್ವಾ? ಟೋಪಿ ಹಾಕು ಅಂತ ಕೊಟ್ಟಿದ್ರಿಂದ ಇಷ್ಟೆಲ್ಲ ವಿಷಯ ಆಯ್ತು. ಇವರಿಗೂ ಕೂಡ ಧನ್ಯವಾದಗಳು ಹೇಳಬೇಕು. ಒಂದು ಕಿವಿ ಮಾತು ಹೇಳೋ ಹಾಗಾಯ್ತು. ದಿನೇಶ್ ಅವರೇ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದ.
2: ಧನ್ಯವಾದ ದಿನೇಶ್ ಅವರೇ,
1: ನಮಸ್ಕಾರ. ಈಗ ನೀವು ಹೇಳ್ಬೇಕಲ್ವಾ,
2: ಟೋಪಿ ಹಾಕುವುದು ಅಂದ್ರೆ ವಂಚಿಸೋದು ಹಾಗೂ ಮೋಸ ಮಾಡೋದು ಅಂತ. ಮುಗ್ಧರಿಗೆ ಟೋಪಿ ಹಾಕುವುದು ತಪ್ಪು. ಸಣ್ಣ ವಾಕ್ಯ ಮ್ಯಾಮ್.
1: ಬುದ್ಧಿವಂತರಿಗೆ ಟೋಪಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ.
2: ಹಾಗೇನಿಲ್ಲ, ಬುದ್ಧಿವಂತರಿಗೂ ಹಾಕಬಹುದು.
1: ನೀವು ಅರ್ಥ ಹೇಳ್ಬಿಟ್ಟಿದ್ದೀರಾ, ವಂಚನೆ ಮಾಡುವುದು ಮೋಸ ಮಾಡುವುದು ಅಂತ. ಹಾಗಾಗಿ ನಾವು ಯಾರಿಗೂ ಕೂಡ ಮೋಸ ಮಾಡಬಾರ್ದು, ನಾವು ಕೂಡ ಮೋಸ ಹೋಗಬಾರ್ದು ಅಂತ
2: ಹೇಳ್ಬಾರ್ದು. ಈಗ ದಿನೇಶ್ ಅವರು ಸೋಮಾರ್ಪೇಟೆಯ ಹಾಲೇರಿಯಿಂದ ಕರೆ ಮಾಡಿದ್ರು. ಅವರಿಗೋಸ್ಕರ ಅವರ ನೆಚ್ಚಿನ ಗೀತೆ ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿ ಸಂಧ್ಯಾರಾಗ ಚಿತ್ರದ್ದು. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಸಮಯದ ಅಭಾವ ಪೂರ್ಣ ಹಾಡನ್ನ ಕೇಳಿಸಲಾಗಲಿಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ. ಮತ್ತೊಬ್ಬ ಶ್ರೋತೃ ಕೂಡ ಕರೆಯನ್ನ ಮಾಡಿದ್ರು, ಒಂದು ಗೀತೆಯನ್ನ ಕೇಳಿದ್ರು, ಅದನ್ನು ಕೂಡ ಪ್ರಸಾರ ಮಾಡೋಕ್ಕಾಗಲಿಲ್ಲ. ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಪ್ರಸಾರ ಮಾಡೋಣ. ಸೋನಿಯವರೇ, ಇನ್ನು ಸಮಯ ಆಗ್ತಾ ಇದೆ.
1: ಸಮಯ ಆಗ್ತಿದೆ. ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಶ್ರೋತೃಗಳಿಗೂ ತುಂಬಾ ಧನ್ಯವಾದಗಳು.
0: ಕರೆ ಸಿಕ್ಕಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದ್ ಬೇಡ. ಪ್ರಯತ್ನ ಪಟ್ಟವರಿಗೆಲ್ಲ ನಾವು ಧನ್ಯವಾದಗಳನ್ನ ಹೇಳೋಣ. ಮರಳಿ ಯತ್ನವ ಮಾಡುವಂತ ಅವರು ಮತ್ತೆ ಮತ್ತೆ ಪ್ರಯತ್ನ ಮಾಡ್ಲಿ.
1: ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಲೋಕೇಶ್ ಹಾಗೂ ಉದಯ್ ಕುಮಾರ್ ಅವರದ್ದು, ನಿರ್ವಹಣೆ ಎಂ ಶಕುಂತಲಾ,
0: ಪ್ರಸ್ತುತಿ ಕೂಡ ಸೋನಿ
1: ಅಮ್ಮಂಡ ಸೋನಿ
0: ಪೂರ್ಣ ಹೆಸರು. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಶುಭವಾಗಲಿ. ಆರೋಗ್ಯವೇ ಭಾಗ್ಯ ಅಂತ ಒಂದು ಮಾತನ್ನು ಹೇಳ್ತಾ ಆರೋಗ್ಯವನ್ನು ಕಾಪಾಡುವತ್ತ ನಾವು ಒಂದು ಹೆಜ್ಜೆಯನ್ನ ಇಡೋಣ. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ, ಶುಭ ಸಮಯ.
1: ನಮಸ್ಕಾರ. ಮುಂದಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಟೆಲಿ ಐಸಿಯು ವ್ಯವಸ್ಥೆಗಾಗಿ ಡಿಜಿಟಲೈಸ್ ಆಗಲಿವೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕಾರ್ಯ ಆರಂಭಗೊಂಡಿದೆ. ಉಳಿದ 180 ತಾಲೂಕು ಜಿಲ್ಲಾಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಿಸಲಾಗುವುದು ಎಂದರು. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ಮೂಲಸೌಕರ್ಯಕ್ಕಾಗಿ 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸಚಿವರು ಹೇಳಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಹೊಂದಿರುವ ಕೂಲಿ ಕಾರ್ಮಿಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕೂಲಿ, ತನ್ಮೂಲಕ 47,750 ರೂಪಾಯಿ ದೊರೆಯಲಿದೆ ಎಂದು ಕೋಲಾರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರವೀಣ್ ತಿಳಿಸಿದ್ದಾರೆ. ಬಾಗೇವಾಡಿ ತಾಲೂಕು ಅಧಿಕಾರಿಗಳಿಗೆ ಬರ ಪರಿಸ್ಥಿತಿ ಎದುರಿಸಲು ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗ ಒದಗಿಸುವಂತೆ ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಮೈಸೂರಿಗೆ ಆಗಮಿಸಲಿದ್ದಾರೆ. ನಗರದಲ್ಲಿ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ. ಪ್ರಧಾನಮಂತ್ರಿ ಅವರಿಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದ 1.5 ಅಡಿ ಎತ್ತರದ 8.5 ಕಿಲೋಗ್ರಾಂ ತೂಕದ ಸ್ವಾಮಿ ವಿವೇಕಾನಂದರ ಪ್ರತಿಮೆ ನೀಡಿ ಗೌರವಿಸಲಾಗುವುದು ಎಂದು ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಜಿ ಮಹಾರಾಜ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಸ್ವದೇಶಿ ದರ್ಶನ್ 2.0 ಯೋಜನೆಯಡಿ ಬೀದರ್ನನ್ನು ಪಾರಂಪರಿಕ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಲ್ಲಿಸಿದ್ದ ಪ್ರಸ್ತಾವಕ್ಕೆ ಕಳೆದ ವರ್ಷ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ರಾಜ್ಯಸಭಾ ಸದಸ್ಯ ಅಜಯ್ ಮಾಕನ್ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ, ಮಕ್ಕಳ ಮೇಲೆ ದೌರ್ಜನ್ಯ, ಜೀತ ವಲಸೆ ಕಾರ್ಮಿಕರ ಶೋಷಣೆ, ಬಾಲ್ಯ ವಿವಾಹ, ಮಾದಕ ವಸ್ತು ಸಾಗಣೆ ತೊಡೆದುಹಾಕಲು ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕ ಸರ್ಕಾರ ಕ್ರಮಬದ್ಧ ಕಾರ್ಯವಿಧಾನ ಮಾರ್ಗಸೂಚಿ ಹೊರಡಿಸಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ ಸಭಾಂಗಣದಲ್ಲಿ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳೆಯರಿಗೆ ಕೆಲಸದ ಸ್ಥಳದಲ್ಲಿ ಸುರಕ್ಷಿತ ವಾತಾವರಣ ಕಲ್ಪಿಸುವುದು ಕಡ್ಡಾಯ. ಪ್ರತಿಯೊಂದು ಸಂಸ್ಥೆ ಆಂತರಿಕ ದೂರು ಸಮಿತಿ ರಚಿಸಿ ಮಹಿಳೆಯರ ದೂರುಗಳನ್ನು ಗೌಪ್ಯ ಹಾಗೂ ನ್ಯಾಯಯುತವಾಗಿ ಪರಿಶೀಲಿಸುವಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದರು. ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಜರುಗಿದ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕುರಿತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ವಾರ್ತಾ ಶಾಖೆ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಿತ್ತು. ಜಿಲ್ಲಾಧಿಕಾರಿ ಶ್ರೀರೂಪ ಕಾರ್ಯಾಗಾರ ಉದ್ಘಾಟಿಸಿದರು. ನಶೆಮುಕ್ತ ಭಾರತ ಅಭಿಯಾನದ ಕುರಿತು ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್, ಧರ್ತಿಯಾಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಕುರಿತು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಭಿಂದ್ಯಾ ಪಾಲ್ಗೊಂಡು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ನಾಡಿದ್ದು ಭಾನುವಾರದಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಇಂದು ಕೊನೆ ದಿನವಾಗಿದೆ. ಕಚೇರಿ ಸಮಯ ಸಂಜೆ 5:30 ಬೆಳೆ ವಿಮೆ ನೋಂದಣಿ ಮಾಡಬಹುದು ಎಂದು ಕೃಷಿ ಇಲಾಖೆ ತಿಳಿಸಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಇದುವರೆಗೆ 20,40,392 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ.

ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಸಮರ್ಪಕವಾಗಿ ನಿಭಾಯಿಸುತ್ತಿರುವ ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಭಿನಂದಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಇದೀಗ ಬೀದರಿನ ಜನನಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕಾರ್ಯಕ್ರಮ ವೈವಿಧ್ಯ. ಮೊಟ್ಟ ಮೊದಲಿಗೆ ಶ್ರೀಮತಿ ಗೀತಾಂಜಲಿ ಎಸ್ ಪಾಟೀಲ್ ಅವರಿಂದ ಕವನ ವಾಚನ.
2: ಕವನದ ಶೀರ್ಷಿಕೆ ಆತ್ಮಶುದ್ಧಿ. ಕಡುಕೆಂದಾವರೆ ನೇಸರ ನೆದೆಯಲ್ಲಿ ಧಗ ಧಗ ಉರಿಯಲಿ ಉಳಿದೀತೆ, ಸಾವಿರ ನೋವಿನ ಶರಧಿಯ ನಡುವಲ್ಲಿ ನಗುವಿನ ಅಲೆ ಬಳಿಸುಳಿದೀತೆ. ಅರಿವಿನ ಕಣ್ಣನ್ನು ತೆರೆಯದೇ ಇದ್ದರೆ ಜ್ಞಾನದ ಬೆಳಕು ಹರಿದೀತೆ. ಅರಿಷಡ್ವರ್ಗದ ನರ್ತನ ಮೆರೆಯಲು ಮನದಲ್ಲಿ ಶಾಂತಿಯು ಉದಿಸೀತೆ. ಸೊಬಗನು ತುಂಬಿದ ಬೆಳ್ಳಿ ಮೋಡವು ಇಳೆಯದೆಯಲ್ಲಿ ಮಳೆ ಸುರಿಸೀತೆ. ಉದಕವೇ ಇಲ್ಲದ ಕೃತಕ ಕಣಿವೆಯು ಬೆಳೆಯನ್ನು ಹಸನು ಮಾಡೀತೆ. ಮರಗಿಡ ಬೆಳೆಸದೆ ಪರಿಸರ ಉಳಿಸದೆ ಶುದ್ಧ ಗಾಳಿಯು ದೊರೆತೀತೆ. ಪರರಿಗೆ ಒಳಿತನು ಬಯಸದ ಪ್ರಾರ್ಥನೆ ಹರಿಹರ ರೆದೆಯನ್ನು ಮುಟ್ಟೀತೆ. ಬಿತ್ತುವೆ ಒಂದು ಬೇಡುವೆ ಒಂದು ಒಲಿವನು ಹೇಗೆ ಭಗವಂತ. ನಿರ್ಮಲ ನಡೆನುಡಿ ಒಂದಾಗಿರಲು ಬರದೇ ಇರುವನು ಅವನೆಂತ. ಇನ್ನೊಂದು ಕವನ ಶೋಷಣೆಯ ರೂಪಗಳು. ಮೌಢ್ಯಕ್ಕೆ ಬಲಿಯಾಗಿ ಬದುಕು ನರಳಿತು, ಹುಚ್ಚು ಸಂಪ್ರದಾಯ ನೆನೆದು ಮನವು ಕೆರಳಿತು. ಜಾತಿ ಯಾವುದಾದರೇನು ಮನುಜರಲ್ಲವೇ, ಆಚಾರದ ಶುದ್ಧಿ ಇರಲು ಕುಲಜರಲ್ಲವೇ. ಅರ್ಥವಿರದ ನಂಬಿಕೆಗಳು ಹೆಣ್ಣ ಪಾಲಿಗೆ, ಶೋಷಣೆಯ ಹೊಸರೂಪದಿ ಗಂಡಿನ ನಡಿಗೆ. ದೇವದಾಸಿ ಪದ್ಧತಿಯ ದೇವತಂದನೆ, ವ್ಯಭಿಚಾರಕ್ಕೆ ನವನಾಮವ ದೇವ ಕೊಟ್ಟನೆ. ದಾಸಿ ಅವಳು ಆದರೂನು ಅವನು ದೇವನೇ, ಕಾಯ ಶುದ್ಧಿ ಇರದವನು ಮತಿಯ ಮರೆತನೆ. ಹೆಣ್ಣು ಕುಲದ ಅಪಮಾನಕ್ಕೆ ಸಂಸ್ಕೃತಿ ನೆಪವೇ, ನಾರಿ ಪೂಜ್ಯಳೆಂಬ ನುಡಿಯು ಕೇವಲ ಜಪವೇ. ಮನಕ್ಕೆ ನೂರು ಪೆಟ್ಟು ಕೊಟ್ಟು ಕ್ಷಮಿಸು ಎಂದರು, ಹತ್ತು ಹಲವು ಗಾಯ ಮಾಡಿ ಮುಲಾಮು ತಂದರು. ನೂರು ವೇಷ ನೋಡಿ ಮನವು ರೋಸಿ ಹೋಗಿದೆ, ಗಂಡಿನ ಸ್ವಾರ್ಥಕ್ಕೆ ಬದುಕು ಘಾಸಿಗೊಂಡಿದೆ. ಪಡೆದು ನೋಡು ಒಮ್ಮೆ ಹೆಣ್ಣ ಜನ್ಮವ ಶಿವನೇ, ಅವಳೆದೆಯ ತಲ್ಲಣಗಳ ಅರಿಯಲು ಹರನೆ. ಸಮಾನತೆಯ ಬದುಕು ಬೇಡ ಮನ್ನಣೆ ಸಿಗಲಿ, ಶೋಷಣೆಗಳ ಸರಣಿ ನಿಂತು ನೆಮ್ಮದಿ ಸಿಗಲಿ. ಮತ್ತೊಂದು ಕವನ ಭಾವಲೋಕ. ಭಾವದ ಅಗಸದಲ್ಲಿ ಎಷ್ಟೊಂದು ಚುಕ್ಕಿಗಳು ಮನದುಂಬಿ ನೋಡುತ್ತಿರೆ ಜಗವೆಲ್ಲ ಸೊಗಸು. ಬಳಿ ತೆರಳಿ ಕರಪಿಡಿದು ಹಾಡುತ್ತಾ ನಲಿಯುತ್ತಾ ನೆಲೆ ನಿಲ್ಲುವೆನು ಎಂಬ ಮಾತೆಂದು ಕನಸು. ಅಳುವ ಚುಕ್ಕಿಯೇ ಒಂದು, ನಗುವ ಚುಕ್ಕಿಯೇ ಒಂದು, ಪರರೆದೆಯ ಹಿಗ್ಗಿನಲ್ಲಿ ಹಿಗ್ಗಾಯಿತು ಮತ್ತೊಂದು. ಒಲವ ಸೂಸುವುದೊಂದು, ದ್ವೇಷ ಕಾರುವುದೊಂದು, ಮೈತ್ರಿಯ ಮಲ್ಲಿಗೆಯ ಕಂಪು ಹರಡುವುದೊಂದು. ಬದುಕೆಂಬ ರಂಗಶಾಲೆಯ ತುಂಬ ಪಾತ್ರಗಳು, ಸಮಯಕ್ಕೆ ಅನುವಾಗಿ ಬದಲಾಗೋ ವೇಷಗಳು. ನಂಬಲಿ ಏನನ್ನು ನಂಬದಿರಲೇನನ್ನು, ಎಲ್ಲ ನನ್ನೊಳಗಿರಲು ನಾನೆಂಬ ಮಾಯೆಯನು. ನಾನೆಂಬ ಪಾಷಾಣ ನನ್ನೊಳಗೆ ಉದಯಿಸಲು ಮೆಲ್ಲ ಮೆಲ್ಲನೆ ಮುಳುಗುತ್ತಿಹುದೆನ್ನ ನೌಕೆ. ನಾನು ನಾನೆಂದೆನ್ನುವ ಅಂದ ಚಂದದ ಅರಿಯು ಸಂಬಂಧಗಳ ಸೂತ್ರ ನುಂಗೀತು ಜೋಕೆ. ನನ್ನೊಳಗೆ ಅವಿತಿದ್ದು ನನ್ನತನವನ್ನು ಕೊಲ್ಲುವ ದ್ವೇಷದ ಭಾವಗಳು ಮರೆಯಾಗಲಿ, ಒಲವ ರಸಗಳು ಎಲ್ಲ ಸಮನಾಗಿ ಜೊತೆ ಬೆರೆತು ಬಾಳ ಹಾದಿಯ ಸೊಗಸು ಚಿರವಾಗಲಿ, ಬಾಳ ಹಾದಿಯ ಸೊಗಸು ಚಿರವಾಗಲಿ.
1: ಧನ್ಯವಾದಗಳು ಗೀತಾಂಜಲಿ ಪಾಟೀಲ್. ಇದೀಗ ಶ್ರೀಮತಿ ಕಸ್ತೂರಿ ಪಟ್ಪಳ್ಳಿ ಇವರಿಂದ ವಚನ ಸಾಹಿತ್ಯದಲ್ಲಿ ಶಿವಶರಣೆಯರ ಸೌಂದರ್ಯ ಪ್ರಜ್ಞೆ.
3: ಎಲ್ರಿಗೆ ಶರಣ ಶರಣಾರ್ಥಿಗಳು. ಶಿವಶರಣರ ವಚನಗಳಲ್ಲಿ ಸೌಂದರ್ಯ ಪ್ರಜ್ಞೆ.

0: ಹೊರಗೆ ನೋಡಿದರೆ ಕಲ್ಲು, ಒಳಗೆ ನೋಡಿದರೆ ಶಿವ. ಒಳನೋಟವಿಲ್ಲದೆ ಅರಿಯಲಾಗದು. ಗುಹೇಶ್ವರ ಅಲ್ಲಮ್ಮ ಪ್ರಭುವಿನ ವಚನದಲ್ಲಿ ಹೊರಗಿನ ರೂಪಕ್ಕಿಂತ ಒಳಗಿನ ಆತ್ಮ ಜ್ಞಾನವೇ ಮುಖ್ಯ ಎಂಬ ಸಂದೇಶವನ್ನು ಸಾರುತ್ತದೆ. ಬಾಹ್ಯ ಸೌಂದರ್ಯ ಕ್ಷಣಿಕ, ಆತ್ಮ ಸೌಂದರ್ಯ ಶಾಶ್ವತ. ಸೌಂದರ್ಯ ಪ್ರಜ್ಞೆ, ಆತ್ಮಜ್ಞಾನ ಮತ್ತು ಆಂತರಿಕ ದಿವ್ಯತೆ. ಶಿವಶರಣರ ವಚನಗಳಲ್ಲಿ ಸೌಂದರ್ಯ ಪ್ರಜ್ಞೆ ಎಂದರೆ ಕೇವಲ ಬಾಹ್ಯ ಸೌಂದರ್ಯವಲ್ಲ, ಮನಸ್ಸಿನ ಶುದ್ಧತೆ, ಭಕ್ತಿ ಕಾಯಕ, ದಾಸೋಹ, ಸಮಾನತೆ, ಸತ್ಯನಿಷ್ಠೆ ಮತ್ತು ಆತ್ಮಾನುಭವ, ಇವೇ ನಿಜವಾದ ಸೌಂದರ್ಯವೆಂದು ಶರಣರು ಪ್ರತಿಪಾದಿಸಿದ್ದಾರೆ. ಬಸವಣ್ಣನವರ ವಚನದಲ್ಲಿ ಕಳಬೇಡ, ಕೊಳಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ವಚನದಲ್ಲಿ ನೈತಿಕ ಬದುಕಿನ ಸೌಂದರ್ಯವನ್ನು ಬಸವಣ್ಣನವರು ವಿವರಿಸಿದ್ದಾರೆ. ಸತ್ಯ, ಅಹಿಂಸೆ, ವಿನಯ, ಸಹನೆ ಮತ್ತು ಶುದ್ಧ ಮನಸ್ಸೇ ಮನುಷ್ಯನ ನಿಜವಾದ ಅಲಂಕಾರವೆಂದು ತಿಳಿಸುತ್ತಾರೆ. ಇಲ್ಲಿ ಸೌಂದರ್ಯವು ರೂಪದಲ್ಲಲ್ಲ, ಗುಣದಲ್ಲಿ ಅಡಗಿದೆ. ಸೌಂದರ್ಯ ಪ್ರಜ್ಞೆ ಅಂದರೆ ಅಂತರಂಗದ ಪಾವಿತ್ರ್ಯವೇ ಪರಮ ಸೌಂದರ್ಯ. ಅಕ್ಕ ಮಹದಿಯವರ ವಚನದಲ್ಲಿ ನನ್ನೊಳಗಿರುವ ಚನ್ನಮಲ್ಲಿಕಾರ್ಜುನನೇ ನನ್ನ ಸೌಂದರ್ಯ, ನನ್ನ ಸಂಪತ್ತು, ಅಕ್ಕ ಮಹಾದೇವಿಯ ದೃಷ್ಟಿಯಲ್ಲಿ ದೇವರೊಂದಿಗಿನ ಏಕತ್ವವೇ ನಿಜವಾದ ಸೌಂದರ್ಯ ಪ್ರಜ್ಞೆ. ದೇಹದ ಅಲಂಕಾರಕ್ಕಿಂತ ಭಕ್ತಿಯ ಅಲಂಕಾರವೇ ಶ್ರೇಷ್ಠ. ಸೌಂದರ್ಯ ಪ್ರಜ್ಞೆ ಭಕ್ತಿ ಮತ್ತು ಆತ್ಮ ಸಮರ್ಪಣೆಯಾಗಿದೆ. ಸಿದ್ದರಾಮೇಶ್ವರ ವಚನ ಕಾಯಕವೇ ಕೈಲಾಸ, ದುಡಿಮೆ ಮತ್ತು ಪ್ರಾಮಾಣಿಕ ಬದುಕು ಮನುಷ್ಯನನ್ನು ಪವಿತ್ರಗೊಳಿಸುತ್ತದೆ. ಶ್ರಮದಲ್ಲಿಯೇ ಜೀವನ ಸೌಂದರ್ಯ ಅಡಗಿದೆ. ಸೌಂದರ್ಯ ಪ್ರಜ್ಞೆ ಎಂದರೆ ಕಾಯಕ ಮತ್ತು ಕರ್ತವ್ಯ ನಿಷ್ಠೆ. ಬಟ್ಟೆ ಬಿಳಿದರೆ ಮನವು ಬಿಳಿಯದು, ಮನವು ಬಿಳಿದರೆ ಬಟ್ಟೆ ಬಿಳಿಯದಿದ್ದರೂ ಏನು, ರಾಮನಾಥನೇ ಸಾಕ್ಷಿ. ಬಾಯ ಶುದ್ಧಿಗಿಂತ ಅಂತರಂಗದ ಶುದ್ಧಿಯೇ ಶ್ರೇಷ್ಠ. ದೇಹದ ಅಲಂಕಾರದಲ್ಲಿ ಮನುಷ್ಯನ ಸೌಂದರ್ಯವೇ ದೇವರಿಗೆ ಪ್ರಿಯ. ಸೌಂದರ್ಯ ಪ್ರಜ್ಞೆ ಎಂದರೆ ಅಂತರಂಗದ ನಿರ್ಮಲತೆ ಕಂಡು ಬರುತ್ತದೆ. ಇದು ದೇವರ ದಾಶಿಮಯ್ಯರವರ ವಚನ. ಚನ್ನಬಸವಣ್ಣ ದಯವಿಲ್ಲದ ಧರ್ಮ ಯಾವುದು? ದಯವೇ ಧರ್ಮದ ಮೂಲ, ಕೂಡಲ ಚನ್ನ ಸಂಗಮ ದೇವ. ಕರುಣೆ, ಪ್ರೀತಿ ಮತ್ತು ಮಾನವೀಯತೆ ಜೀವನದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ದಯವಿಲ್ಲದ ಭಕ್ತಿ ನಿರರ್ಥಕ. ಸೌಂದರ್ಯ ಪ್ರಜ್ಞೆ ಎಂದರೆ ದಯೆ ಮತ್ತು ಮಾನವೀಯತೆ. ಇನ್ನು ಅಂಬಿಗರ ಚೌಡಯ್ಯನವರ ವಚನದಲ್ಲಿ ನಡೆಯೇ ನಿನ್ನ ನಾಮ, ನುಡಿಯೇ ನಿನ್ನ ನಾಮ, ಕಾಯಕವೇ ನಿನ್ನ ಪೂಜೆ. ಜೀವನದ ಪ್ರತಿಯೊಂದು ಕಾಯಕವು ದೇವಾರಾಧನೆಯಾಗಬೇಕು. ಸರಳ ಜೀವನವೇ ಶ್ರೇಷ್ಠ ಸೌಂದರ್ಯ. ಸೌಂದರ್ಯ ಪ್ರಜ್ಞೆ ಎಂದರೆ ಕಾಯಕ ಮತ್ತು ಸರಳತೆ. ಗಂಗಾಂಬಿಕೆಯವರ ವಚನದಲ್ಲಿ ವಚನ ಭಕ್ತಿಯ ಹೂವನ್ನು ಮನದಲ್ಲಿ ಅರಳಿಸು, ದೇವನು ಅಲ್ಲಿಯೇ ನೆಲೆಸುವೆನು. ಹೂವಿನ ಅಲಂಕಾರಕ್ಕಿಂತ ಭಕ್ತಿಯ ಹೂವೇ ಶ್ರೇಷ್ಠ. ದೇವರು ನಿರ್ಮಲ ಹೃದಯದಲ್ಲೇ ವಾಸಿಸುತ್ತಾನೆ. ಸೌಂದರ್ಯ ಪ್ರಜ್ಞೆ ಎಂದರೆ ಭಕ್ತಿಯ ಸೌಂದರ್ಯವಾಗಿದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಶಿವಶರಣರ ವಚನಗಳಲ್ಲಿ ಸೌಂದರ್ಯ ಪ್ರಜ್ಞೆ ಎಂದರೆ ಅಂತರಂಗದ ಶುದ್ಧತೆ, ದಯೆ ಮತ್ತು ಕರುಣೆ ಕಾಯಕದ ಪಾವಿತ್ರ್ಯ, ಸಮಾನತೆ ಭಕ್ತಿ, ಆತ್ಮಜ್ಞಾನ, ಸರಳ ಜೀವನ, ಇವುಗಳೇ ನಿಜವಾದ ಸೌಂದರ್ಯವೆಂದು ಶಿವಶರಣರು ಬೋಧಿಸುತ್ತಾರೆ. ಅವರ ವಚನಗಳು ಇಂದಿಗೂ ಮಾನವ ಜೀವನಕ್ಕೆ ನೈತಿಕತೆ ಮತ್ತು ಆಧ್ಯಾತ್ಮಿಕ ಸೌಂದರ್ಯದ ದಾರಿದೀಪಗಳಾಗಿವೆ. ಧನ್ಯವಾದಗಳು.
1: ಇದೀಗ ರೂಪಾ ಪಾಟೀಲ್ ಅವರಿಂದ ಎರಡು ಕವನ ವಾಚನ. ಮೊದಲ ಕವನದ ಶೀರ್ಷಿಕೆ ಮಹಿಳೆಯ ವಿವಿಧ ಮಜಲುಗಳು. ಹುಟ್ಟಿದ ಕ್ಷಣದ ಮಗಳಾಗಿ ಮುದ್ದು ಮೊಗ್ಗಾಗುವಳು, ತಂದೆ ತಾಯಿಯ ಕಣ್ಣಿನ ಕನಸಾಗಿ ಬೆಳೆಯುವಳು, ಸಹೋದರಿಯಾಗಿ ಸ್ನೇಹದ ನೆರಳಾಗಿ ನಿಲ್ಲುವಳು, ಸಖಿಯಾಗಿ ಜೀವನದ ಹಾದಿಯಲ್ಲಿ ಜೊತೆಯಾಗುವಳು. ಹುಟ್ಟಿದ ಕ್ಷಣದ ಮಗಳಾಗಿ ಮುದ್ದು ಮೊಗ್ಗಾಗುವಳು, ತಂದೆ ತಾಯಿಯ ಕಣ್ಣಿನ ಕನಸಾಗಿ ಬೆಳೆಯುವಳು, ಸಹೋದರಿಯಾಗಿ ಸ್ನೇಹದ ನೆರಳಾಗಿ ನಿಲ್ಲುವಳು, ಸಖಿಯಾಗಿ ಜೀವನದ ಹಾದಿಯಲ್ಲಿ ಜೊತೆಯಾಗುವಳು. ಹೆಂಡತಿಯಾಗಿ ಮನೆಯ ದೀಪವ ಬೆಳಗಿಸುವಳು, ಹೆಂಡತಿಯಾಗಿ ಮನೆಯ ದೀಪವ ಬೆಳಗಿಸುವಳು, ತಾಯಿಯಾಗಿ ಮಮತೆಯ ಸಾಗರವ ಹರಿಸುವಳು, ತಾಯಿಯಾಗಿ ಮಮತೆಯ ಸಾಗರವ ಹರಿಸುವಳು. ಕೆಲಸದ ಕ್ಷೇತ್ರದಿ ಸಾಧನೆಯ ಶಿಖರವ ಏರುವಳು, ಕೆಲಸದ ಕ್ಷೇತ್ರದಿ ಸಾಧನೆಯ ಶಿಖರ ಏರುವಳು. ಸಮಾಜದ ಬದಲಾವಣೆಗೆ ದಾರಿದೀಪವಾಗುವಳು. ತ್ಯಾಗ, ಸಹನೆ, ಪ್ರೀತಿ, ಧೈರ್ಯದ ರೂಪವೇ ಮಹಿಳೆ. ಜೀವನದ ಪ್ರತಿಯೊಂದು ಮಜಲಿಗೂ ಬೆಳಕೇ ಮಹಿಳೆ. ಅವಳ ನಗು ಮನೆಗೆ ನಂದಾ ದೀಪ, ಅವಳ ಕನಸು ದೇಶದ ಭವಿಷ್ಯದ ದೀಪ, ಅವಳ ಕನಸು ದೇಶದ ಭವಿಷ್ಯದ ದೀಪ. ಗೃಹಿಣಿಯಾಗಿ ಸಂಸಾರದ ಚಕ್ರ ತಿರುಗಿಸುವಳು, ಗೃಹಿಣಿಯಾಗಿ ಸಂಸಾರದ

0: ತಿರುಗಿಸುವವಳು ತಾಯಿಯಾಗಿ ಪ್ರೀತಿಯ ಅಮೃತ ಉಣಬಡಿಸುವಳು, ತಾಯಿಯಾಗಿ ಪ್ರೀತಿಯ ಅಮೃತ ಉಣಬಡಿಸುವಳು. ಸಾಧಕಿಯಾಗಿ ಲೋಕದ ಎತ್ತರ ಮುಟ್ಟುವಳು, ಸಾಧಕಿಯಾಗಿ ಲೋಕದ ಎತ್ತರ ಮುಟ್ಟುವಳು. ಶಕ್ತಿಯ ಪ್ರತೀಕವಾಗಿ ಇತಿಹಾಸ ಬೆಳೆಯುವಳು, ಶಕ್ತಿಯ ಪ್ರತೀಕವಾಗಿ ಇತಿಹಾಸ ಬರೆಯುವಳು. ಎರಡನೇ ಕವನದ ಶೀರ್ಷಿಕೆ ತಾಯಿಯ ಪ್ರೀತಿ. ತಾಯಿಯ ಮಡಿಲೆಂದರೆ ಮಮತೆಯ ದೇವಾಲಯ, ಅವಳ ಮಾತೆಂದರೆ ಬದುಕಿನ ಮಾರ್ಗದರ್ಶನ. ತಾಯಿಯ ಮಡಿಲೆಂದರೆ ಮಮತೆಯ ದೇವಾಲಯ, ಅವಳ ಮಾತೆಂದರೆ ಬದುಕಿನ ಮಾರ್ಗದರ್ಶನ. ಅವಳ ಕಣ್ಣಲ್ಲಿ ಪ್ರೀತಿಯ ಗಂಗೆಯೇ ಹರಿಯುವುದು, ಅವಳ ಕಣ್ಣಲ್ಲಿ ಪ್ರೀತಿಯ ಗಂಗೆಯೇ ಹರಿಯುವುದು. ಅವಳ ಹೃದಯದಲ್ಲಿ ಕ್ಷಮೆಯ ಸಮುದ್ರವೇ ತುಂಬಿರುವುದು, ಅವಳ ಹೃದಯದಲ್ಲಿ ಕ್ಷಮೆಯ ಸಮುದ್ರವೇ ತುಂಬಿರುವುದು. ನಾವು ನಗಲು ಸಾವಿರ ನೋವು ಮರೆಸುವಳು, ನಾವು ನಗಲು ಸಾವಿರ ನೋವು ಮರೆಸುವಳು. ನಾವು ಬೆಳೆಯಲು ತನ್ನ ಬದುಕನ್ನೇ ಅರ್ಪಿಸುವಳು, ನಮ್ಮ ಕನಸುಗಳಿಗೆ ತನ್ನ ರೆಕ್ಕೆಗಳನ್ನು ಕೊಡುವಳು, ನಮ್ಮ ಕನಸುಗಳಿಗೆ ತನ್ನ ರೆಕ್ಕೆಗಳನ್ನು ಕೊಡುವಳು. ನಮ್ಮ ಯಶಸ್ಸಿನಲ್ಲಿ ತನ್ನ ಸಂತೋಷ ಕಾಣುವಳು. ಮಕ್ಕಳ ತಪ್ಪುಗಳನ್ನು ಕ್ಷಮಿಸುವ ಮೊದಲ ವ್ಯಕ್ತಿ, ಮಕ್ಕಳ ಸೋಲಿನಲ್ಲಿ ಧೈರ್ಯ ತುಂಬುವ ಮೊದಲ ಶಕ್ತಿ. ಮಕ್ಕಳ ತಪ್ಪುಗಳನ್ನು ಕ್ಷಮಿಸುವ ಮೊದಲ ವ್ಯಕ್ತಿ, ಮಕ್ಕಳ ಸೋಲಿನಲ್ಲಿ ಧೈರ್ಯ ತುಂಬುವ ಮೊದಲ ಶಕ್ತಿ. ಜಗವೆಲ್ಲ ಕೈಬಿಟ್ಟರೂ ಕೈ ಹಿಡಿಯುವ ನೆರಳು, ಜಗವೆಲ್ಲ ಕೈಬಿಟ್ಟರೂ ಕೈ ಹಿಡಿಯುವ ನೆರಳು. ಪ್ರೀತಿಗೆ ಬೆಲೆ ಕಟ್ಟಲಾಗದ ಒಡಲು, ಪ್ರೀತಿಗೆ ಬೆಲೆ ಕಟ್ಟಲಾಗದ ಒಡಲು. ವಯಸ್ಸು ಹೆಚ್ಚಿದರೂ ಪ್ರೀತಿ ಕಡಿಮೆಯಾಗದು, ಕೂದಲು ಬೆಳ್ಳಗಾದರೂ ಕಾಳಜಿ ನಿಲ್ಲದು. ವಯಸ್ಸು ಹೆಚ್ಚಿದರೂ ಪ್ರೀತಿ ಕಡಿಮೆಯಾಗದು, ಕೂದಲು ಬೆಳ್ಳಗಾದರೂ ಕಾಳಜಿ ನಿಲ್ಲದು. ಮಕ್ಕಳ ಸುಖಕ್ಕಾಗಿ ದೇವರಲ್ಲಿ ಬೇಡುವಳು, ಮಕ್ಕಳ ಸುಖಕ್ಕಾಗಿ ದೇವರಲ್ಲಿ ಬೇಡುವಳು. ತನ್ನ ಆಯುಷ್ಯನೇ ಅವರಿಗೆ ಕೊಡು ಎಂದು ಪ್ರಾರ್ಥಿಸುವಳು, ತನ್ನ ಆಯುಷ್ಯವನ್ನೇ ಅವರಿಗೆ ಕೊಡು ಎಂದು ಪ್ರಾರ್ಥಿಸುವಳು. ತಾಯಿ ಎಂದರೆ ಬದುಕಿನ ಮೊದಲ ಪಾಠಶಾಲೆ, ತಾಯಿ ಎಂದರೆ ಬದುಕಿನ ಮೊದಲ ಪಾಠಶಾಲೆ. ಮೊದಲ ಗುರು, ಮೊದಲ ಗೆಳತಿ, ಮೊದಲ ದೇವತೆ. ಮೊದಲ ಗುರು, ಮೊದಲ ಗೆಳತಿ, ಮೊದಲ ದೇವತೆ. ಅವಳ ಪ್ರೀತಿ ಅಮೃತದ ಧಾರೆ, ಅವಳ ಪ್ರೀತಿ ಅಮೃತದ ಧಾರೆ. ಅವಳ ಆಶೀರ್ವಾದವೇ ಬದುಕಿನ ಉಸಿರು, ಅವಳ ಆಶೀರ್ವಾದವೇ ಬದುಕಿನ ಉಸಿರು. ಧನ್ಯವಾದಗಳು. ಇದೀಗ ಡಾಕ್ಟರ್ ಜಗದೇವಿ ತಿಪ್ಪಶೆಟ್ಟಿ ಅವರಿಂದ ವಚನಕಾರ್ತೆ ಅಮ್ಮುಗೆ ರಾಯಮ್ಮ ಅವರ ಪರಿಚಯ.
1: ಎಲ್ಲರಿಗೂ ಶರಣು ಶರಣಾರ್ಥಿ. ನಾನು ಅಮ್ಮುಗೆ ರಾಯಮ್ಮನ ಒಂದೆರಡು ವಚನಗಳ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಅಮ್ಮುಗೆ ರಾಯಮ್ಮರಲ್ಲಿ ಇಬ್ಬರು ಅಮ್ಮುಗೆ ರಾಯಮ್ಮರನ್ನು ಕಾಣ್ತೀವಿ. ಅದರಲ್ಲಿ ರಾಯಸದ ಮಂಚಣ್ಣನ ಪುಣ್ಯಸ್ತ್ರೀ ರಾಯಮ್ಮ, ಅವಳು ಒಂದು ವಚನವನ್ನು ಬರೆದಿದ್ದಾಳೆ. ಇನ್ನೊಬ್ಬ ವಚನಕರ್ತಿ ಅಮ್ಮುಗೆ ದೇವಯ್ಯಗಳ ಪುಣ್ಯಸ್ತ್ರೀ ರಾಯಮ್ಮ ಅಂತ ತಿಳ್ಕೊಂಡು ಅವರು 116 ವಚನಗಳನ್ನು ಬರೆದಿದ್ದಾರೆ. ಹೀಗಾಗಿ ನಾನಿವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದಂದರೆ ಅಮ್ಮುಗೆ ದೇವಯ್ಯಗಳ ಪುಣ್ಯಸ್ತ್ರೀಯಾಗಿರ್ತಕ್ಕಂಥ ರಾಯಮ್ಮ ಅವರು 116 ವಚನಗಳನ್ನು ಬರೆದು ಇವರ ಕಾಲ 1160. ಇದು ಸಿದ್ಧರಾಮ ಚಾರಿತ್ರದಲ್ಲಿ ಸಹ ಉಲ್ಲೇಖಿಸಲಾಗಿದೆ. ಶಿವಲಿಂಗ ಕವಿಯ ಅಮ್ಮುಗೆ ದೇವಯ್ಯಗಳ ಸಾಂಗತ್ಯ ಮತ್ತು ಜನಪದ ಕಾವ್ಯದಲ್ಲಿ ಸಹ ಇದು ಪ್ರಕಟವಾಗಿರುವುದನ್ನು ನಾವು ಕಾಣ್ತೀವಿ. ಹೀಗಾಗಿ ಇವರ ವಚನಗಳಲ್ಲಿ ಬಹಳಷ್ಟು ವಸ್ತು ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ಅದರಲ್ಲಿ ವಚನಗಳಲ್ಲಿ ವ್ರತ, ನಿಷ್ಠೆ, ಭಕ್ತಿ, ಅಧ್ಯಾತ್ಮ ಮುಂತಾದ ಅನೇಕ ವಿಷಯಗಳ ಕಡೆ ಅವರು ಗಮನ ಹರಿಸಿರುವುದನ್ನು ನಾವು ಕಾಣ್ತೀವಿ. ಹೀಗಾಗಿ ಅಮ್ಮುಗೆ ರಾಯಮ್ಮ ಬಹಳ ನಿಷ್ಠುರವಾದಿಯಾಗಿದ್ದಾಳೆ. ತೋರಿಕೆ ಭಕ್ತಿಯನ್ನ ಕಟುವಾಗಿ ವಿಡಂಬಿಸಿದ್ದಾಳೆ. ಕಲ್ಯಾಣದಲ್ಲಿ ಬರುವ ಶಿವಪುರದ ಕೆರೆಯ ದಂಡೆಯ ಮೇಲಿರುವ ಶಿವಲಿಂಗ ದೇವಸ್ಥಾನದಲ್ಲಿ ಉಳಿದುಕೊಂಡಿದ್ದರು. ಅಲ್ಲಿ ಇವರ ಕಾಯಕ ಅಂದ್ರೆ ನೇಗೆ ಕಾಯಕ ಮಾಡ್ತಾ ಇದ್ರು. ಗಂಡ ಹೆಂಡತಿ ಇಬ್ರು ನೇಗೆ ಕಾಯಕದಲ್ಲಿ ತೊಡಗಿಕೊಂಡಿದ್ರು. ಇವರ ಇಷ್ಟಲಿಂಗವನ್ನು ನಂಬಿರುವ ಶರಣೆಯಾಗಿದ್ದಾಳೆ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಶರಣ ಸಿದ್ಧಾಂತಕ್ಕೆ ಬದ್ಧಳಾಗಿ ಬದುಕುತ್ತಿದ್ದಳೆಂಬುದನ್ನು ತಿಳಿದು ಬರುತ್ತದೆ. ಹಾಗಾಗಿ ಇವರ ಒಂದು ವಚನವನ್ನು ನಾವು ನೋಡಬೇಕಾದ್ರೆ, ನಾನೇ ಗುರುವಾದ ಬಳಿಕ ಇನ್ನಾರ ನೆನೆವನಯ್ಯ, ನಾನೇ ಲಿಂಗವಾದ ಬಳಿಕ ಇನ್ನಾರ ನೆನೆವನಯ್ಯ, ನಾನೇ ಜಂಗಮವಾದ ಬಳಿಕ ಇನ್ನಾರ ನೆನೆವನಯ್ಯ, ನನಗೆ ಗುರುವಾದಾತನು ನೀನೇ, ಎನಗೆ ಲಿಂಗವಾದಾತನು ನೀನೇ, ಎನಗೆ ಜಂಗಮವಾದಾತನು ನೀನೇ, ಎನಗೆ ಪಾದೋದಕ ಪ್ರಸಾದವಾದಾತನು ನೀನೇ, ಅಮುಗೇಶ್ವರ ಲಿಂಗವಾಗಿ ಎನ್ನ ಕರಸ್ಥಲಕ್ಕೆ ಬಂದಾತ ನೀನೇ ಪ್ರಭುವೆ ಎನ್ನುವ ಈ ಒಂದು ವಚನದಲ್ಲಿ ರಾಯಮ್ಮ ಗುರು ಲಿಂಗ ಜಂಗಮವಾದ ಬಳಿಕ ಇನ್ನಾರ ನೆನೆವನಯ್ಯ ಎಂದು ಪ್ರಶ್ನಿಸಿದ್ದಾಳೆ. ಗುರುಲಿಂಗ ಜಂಗಮ ಬೇರೆ ಬೇರೆಯಾದರೆ ನೆನೆಲಿಕ್ಕೆ ಬರದು. ಗುರುಲಿಂಗ ಜಂಗಮದ ಹಂತ ತಾನೇ ಆದ ಬಳಿಕ ನೆನೆಯಲು ಏನೂ ಇಲ್ಲ. ಮೊದಲು ಬೇರೆಯಾದಾಗ ನೆನಲಿಕ್ಕೆ ಬರ್ತದೆ, ಆದರೆ ಎರಡೂ ಒಂದೇ ಆದ ಮೇಲೆ ಇಲ್ಲಿ ನೆನೆಯಲಿಕ್ಕೆ ಬರುವುದಿಲ್ಲ ಎಂದು ತಿಳ್ಕೊಂಡು ಅಮುಗೇಶ್ವರವನ್ನ ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ. ಈಗ ಅವಳ ಎರಡನೇ ಒಂದು ವಚನವನ್ನು ನೋಡಬೇಕಾದ್ರೆ, ಮರ್ತ್ಯದಲ್ಲಿ ಹುಟ್ಟಿದವರೆಲ್ಲರೂ ಇಷ್ಟಲಿಂಗ ಸಂಬಂಧಿಗಳೇ,

0: ಗುರುವಿನಲ್ಲಿ ಉಪದೇಶ ಪಡೆದವರೆಲ್ಲೂ ಎಲ್ಲರೂ ವಿರಕ್ತರಾಗಬಲ್ಲರೆ? ಲಿಂಗವನರಿಯದೆ ಲಿಂಗೈಕ್ಯರೆಂಬ ಅಂಗವಿಕಾರಿಗಳ ಕಂಡಡೆ ಹೊದ್ದದು ಎನ್ನ ಮನ. ಈ ಎರಡು ವಚನಗಳಲ್ಲಿ ರಾಯಮ್ಮ ಗುರುಲಿಂಗದ ಮಹತ್ವವನ್ನು ಹೇಳುತ್ತಲೇ ದಾಂಭಿಕರನ್ನು ವಿಡಂಬನೆ ಮಾಡಿದ್ದಾಳೆ. ಈ ಜಗತ್ತಿನಲ್ಲಿ ಎಲ್ಲರೂ ಹುಟ್ಟುತ್ತಾರೆ, ಅವರೆಲ್ಲರೂ ಇಷ್ಟಲಿಂಗ ಸಂಬಂಧಿಗಳೇ ಆಗಿರೋದಿಲ್ಲ. ಮೊದಲನೇ ಪ್ರಶ್ನೆ ಅವಳದೇನೆಂದರೆ, ಅನೇಕರು ಗುರುವಿನ ಉಪದೇಶವನ್ನು ಪಡೆಯುತ್ತಾರೆ, ಆದರೆ ಅದರಂತೆ ನಡೆಯುವುದು ಅಲ್ಲಿ ಮುಖ್ಯವಾಗುತ್ತದೆ. ಹಾಗಾಗಿ ಇಲ್ಲಿ ಯಾರು ನಡೆಯುವುದಿಲ್ಲವೋ ಅವರು ಅಂಗವಿಕಾರಿಗಳಾಗ್ತಾರೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಗುರುವಿನ ಉಪದೇಶವನ್ನು ಪಡೆದ ನಂತರ ಮುಂದೆ ಪ್ರಶ್ನೆ ಹಾಕ್ತಾಳೆ, ಹುಟ್ಟಿದಾಕ್ಷಣ ಲಿಂಗವಂತರಾಗುವುದಿಲ್ಲ, ಅರಿವು ಆಚರಣೆ ಮೂಲಕ ಲಿಂಗವಂತರಾಗುತ್ತಾರೆ ಎಂದು ತಿಳಿಸಿದ್ದಾಳೆ. ಅದೇ ರೀತಿ ಗುರುವಿನಿಂದ ಉಪದೇಶ ಪಡೆದಾಕ್ಷಣ, ಕಾವಿಯನ್ನು ಧರಿಸಿದಾಕ್ಷಣ ಅವರು ವಿರಕ್ತರಾಗುವುದಿಲ್ಲ. ಅದರಂತೆ ಕಾವಿಯನ್ನು ಧರಿಸಿ ಆ ಕಾಯವಿಕಾರವಾಗದೇ ಇದ್ರೆ ಮಾತ್ರ ಅವರು ಜಂಗಮರಾಗ್ತಾರೆ. ಆದರೆ ಕಾಯವಿಕಾರಕ್ಕೆ ಒಳಗಾಗುವವರನ್ನ ಗಾವಿನರು ಎಂದು ವಿಡಂಬಿಸಿದ್ದಾಳೆ. ಇಂತಹ ವೇಷಧಾರಿಗಳನ್ನು ಅವಳು ಕಂಡು ಸಿಡಿಮಿಡಿಗೊಂಡಿದ್ದಾಳೆ. ಅದಕ್ಕೆ ಅಂಥವರನ್ನ ಕಂಡು ನಾಚಿತ್ತೆನ್ನವನ ಅಂತ ತಿಳ್ಕೊಂಡು ಮುಂದಿನ ಒಂದು ವಚನದಲ್ಲಿ ಸಹ ಅವಳು ಹೇಳ್ತಾರೆ, ಲಿಂಗವನರಿಯದೆ ಲಿಂಗೈಕ್ಯರೆನ್ನುವರು ಅಂಗವಿಕಾರಿಗಳೆಂದು ಕರೆದಿದ್ದಾಳೆ. ಅರಿದು ಆಚರಿಸಿದನೆಂಬುದು ಕೂಡ ಅಹಂಭಾವವೇ ಆಗುತ್ತದೆ. ರಾಯಮ್ಮ ಮೊದಲು ಲಿಂಗವನ್ನರಿಯಬೇಕು ಎಂದು ತಿಳಿಸಿದ್ದಾಳೆ. ಲಿಂಗದಲ್ಲಿ ಸ್ಥಾವರಲಿಂಗ, ಇಷ್ಟಲಿಂಗ, ಗುಡಿಯಲಿಂಗ, ಹಿಡಿಯಲಿಂಗ, ಅನೇಕ ಲಿಂಗಗಳಿಗಿಂತಲೂ ಆಚಾರಲಿಂಗ ಮುಖ್ಯವೆಂದು ಇಲ್ಲಿ ತಿಳಿಸಿದ್ದಾಳೆ. ಸುಮ್ಮನೆ ಡಾಂಬಿಕ ಲಿಂಗ ಪೂಜೆ ಮಾಡುವವರನ್ನು ಶರಣರು ಮೆಚ್ಚುವುದಿಲ್ಲವೆಂದು ಅವಳು ಸ್ಪಷ್ಟಪಡಿಸಿದ್ದಾಳೆ. ಅರಿವು ಆಚರಣೆ ಬಂದಾಗ ಮಾತ್ರ ಅದಕ್ಕೊಂದು ಮಹತ್ವ ಬರುತ್ತದೆ. ಜ್ಞಾನ ಮತ್ತು ಕ್ರಿಯೆ ಎರಡು ಒಂದಾಗಬೇಕೆಂದು ಹೇಳಿದ್ದಾಳೆ. ಅರಿವುಳ್ಳ ಗುರುವಿಗೆ ಹಂಗೇಕೆ, ಅರಿವುಳ್ಳ ಲಿಂಗದ ಹಂಗೇಕೆ, ಅರಿವುಳ್ಳವಂಗೆ ಜಂಗಮದ ಹಂಗೇಕೆ ಅಂತ ತಿಳ್ಕೊಂಡು, ಅರಿವು ಇದ್ದಾಗ ಗುರುವಿನ ಹಂಗು ಇರೋದಿಲ್ಲ, ಲಿಂಗದ ಹಂಗು ಇರೋದಿಲ್ಲ, ಮತ್ತು ಜಂಗಮದ ಹಂಗೂ ಇರೋದಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಈ ವಚನದಲ್ಲಿ ಹೇಳ್ತಾ ಏನಂತ ಅಂದ್ರೆ, ಬಹಳ ಅರಿವಿಗೆ ಮಹತ್ವ ಕೊಟ್ಟಿರೋದನ್ನ ನಾವು ಕಾಣ್ತೀವಿ. ಈ ಅರಿವುಳ್ಳಂಗೆ ಎಂಬ ಪದವು 5 ಸಾಲುಗಳಲ್ಲಿ ಬಂದಿದೆ. ಎಲ್ಲಾ ಸಾಧನೆಗೂ ಅರಿವು ಆಚಾರಗಳೇ ಪ್ರಮುಖ ಕಾರಣವಾಗಿವೆ ಎಂದು ಹೇಳಿರುವ ರಾಯಮ್ಮ ಅರಿವೆಂಬುದು ಅತ್ಯಂತ ಮಹತ್ವ ಎಂಬುದು ತಿಳಿಸಿದ್ದಾಳೆ. ಅರಿವು ಜಾಗೃತಗೊಂಡಾಗ ತನ್ನೊಳಗಡೆಯೂ ಗುರು ಕಾಣಿಸಿಕೊಳ್ಳುತ್ತಾನೆ. ಆಚರಣೆಯಲ್ಲಿ ತೊಡಗಿಸಿಕೊಂಡಾಗ ಒಳಗಡೆಯೇ ಆಚಾರಲಿಂಗ ಕಾಣಿಸುತ್ತದೆ. ಅನುಭವದೆತ್ತರಕ್ಕೇರಿದಾಗ ತಾನೇ ಜಂಗಮನಾಗುತ್ತಾನೆ. ಹೀಗೆ ಗುರು, ಲಿಂಗ, ಜಂಗಮಗಳನ್ನು ಕುರಿತಂತೆ ರಾಯಮ್ಮ ಹೊಸ ರೀತಿಯಲ್ಲಿ ಚಿಂತನೆ ನಡೆಸಿದ್ದಾಳೆ. ಧನ್ಯವಾದಗಳು.
1: ಇದೀಗ ಕಸ್ತೂರಿ ಪಟ್ಪಳ್ಳಿ ಅವರಿಂದ ಒಂದು ಜಾನಪದ ಗೀತೆ.

0: ಇದೀಗ ಕೀರ್ತಿಲತಾ ಹೊಸಾಳೆ ಅವರಿಂದ ಲೇಖನ ವಾಚನ. ಆಧುನಿಕ ಸಮಾಜದಲ್ಲಿ ತಾಯಿಯ ಪಾತ್ರ.
1: ಎಲ್ಲರಿಗೂ ಶರಣು ಶರಣಾರ್ಥಿ. ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ತಾಯಿಯೇ ಮನೆಯ ಮಹಾಲಕ್ಷ್ಮಿ. ಹೆಣ್ಣು ಪೂಜಿಸುವ ಸಮಾಜದಲ್ಲಿ ಸಮೃದ್ಧಿ ತುಂಬಿರುತ್ತದೆ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಚನ್ನಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅರ್ಧನಾರೀಶ್ವರ ಕಲ್ಪನೆಯಲ್ಲಿ ಶಿವ

0: ಸಾಕ್ಷಾತ್ ಪಾರ್ವತಿಗೆ ತನ್ನ ಅರ್ಧಸ್ಥಾನವನ್ನು ಕೊಟ್ಟು ಹೆಣ್ಣಿನ ಮಹಿಮೆಯನ್ನು ತುಂಬಾ ಮಹತ್ವವಾಗಿ ಹೆಚ್ಚಿಸಿದ್ದಾರೆ. ಪ್ರಾಚೀನ ಸಂಸ್ಕೃತಿಯಿಂದ ನಾವು ಹೆಣ್ಣಿನ ಸ್ಥಾನಮಾನವನ್ನು ನೋಡುತ್ತಾ ಬಂದಾಗ ಪ್ರಾಚೀನ ಕಾಲದಿಂದಲೂ ಕುಟುಂಬ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲಿದಾಗ ಪಿತೃಪ್ರಧಾನ ಕುಟುಂಬಗಳಾದರೂ ಮಾತೃದೇವೋಭವ ಎಂದು ಹೇಳುವ ನಾವು ಮೈತ್ರಿ ಗಾರ್ಗಿಯಿಂದ ಅಕ್ಕ ಮಹಾದೇವಿ ಕಲ್ಯಾಣದ ಶರಣೀಯರು ಜೀಜಾಬಾಯಿ ಸಾವಿತ್ರಿಬಾಯಿ ಫುಲೆ ಪುತ್ತಳಿಬಾಯಿ ಅಂತಹ ಮಹಾನ್ ತಾಯಂದಿರು ನಮ್ಮ ಭಾರತೀಯ ಸಂಸ್ಕೃತಿಯ ಇಲ್ಲಿ ಸಂಸ್ಕಾರಗಳು ಮಕ್ಕಳಲ್ಲಿ ತುಂಬುವುದರ ಮೂಲಕ ಸಮಾಜದಲ್ಲಿ ಮೇಲ್ಛೂಮಿಯಲ್ಲಿ ನಿಂತಿದ್ದಾರೆ. ಆಧುನಿಕ ಸಮಾಜದಲ್ಲಿ ಈ ನಾವು ಬಹಳಷ್ಟು ಮಾತುಗಳನ್ನು ಕೇಳ್ತಾ ಇರ್ತೀವಿ. ನಮ್ಮ ಅಜ್ಜಿಯಂದಿಯರು ನಮಗೆ ಅವಾಗವಾಗ ಹೇಳ್ತಾ ಇರ್ತಾರೆ, ಮಕ್ಕಳೇ ನಿಮ್ಮ ಹಣೆ ಬರಹ ತುಂಬ ಚೆನ್ನಾಗಿದೆ, ಕಾಲಕಾಲಕ್ಕೆ ತಕ್ಕಂತೆ ಹೆಣ್ಣುಮಕ್ಕಳ ಸ್ಥಾನಮಾನ ಗೌರವಗಳಲ್ಲಿ ಸುಧಾರಣೆಗಳಾಗುತ್ತಾ ಬಂದಿವೆ. ಹೇಗೆಂದರೆ ಅಜ್ಜಿಯ ಕಾಲದಿಂದ ಅಜ್ಜಿಯ ಬದುಕಿನಗಿಂತ ನಮ್ಮಮ್ಮನ ಬದುಕು ತುಂಬ ಚೆನ್ನಾಗಿದೆ, ನಮ್ಮಮ್ಮನ ಬದುಕಿನಗಿಂತ ಈಗ ನಮ್ಮ ಬದುಕು ತುಂಬ ಚೆನ್ನಾಗಿದೆ ಅಂತ ಹೇಳುವುದರಲ್ಲಿ ಅನೇಕ ಪ್ರಕಾರದ ಸೌಲಭ್ಯಗಳು ನಮ್ಮ ಮಹಿಳೆಯರಿಗೆ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಪರಿವರ್ತಿತ ಸಮಾಜದಲ್ಲಿ ಕುಟುಂಬಕ್ಕಷ್ಟೇ ಸೀಮಿತಗೊಳ್ಳದೆ ಸಮಾಜದ ಪ್ರಗತಿಪರ ಅಂಶಗಳಾದ ಶಿಕ್ಷಣ, ಉದ್ಯೋಗ, ವಿಜ್ಞಾನ, ರಾಜಕೀಯ, ಸಾಹಿತ್ಯ, ಕಲೆ, ಕ್ರೀಡೆ, ಉದ್ಯಮ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಮಹಿಳೆ ಪ್ರವೇಶಿಸದ ಕ್ಷೇತ್ರವಿಲ್ಲ ಎನ್ನುವ ಹಾಗೆ ಶಿಕ್ಷಣದ ಪ್ರಭಾವದಿಂದ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆ ದಾಪುಗಾಲು ಹಾಕಿದ್ದಾಳೆ. ಸಮಬಾಳು ಸಮಪಾಲು ಪುರುಷರಿಗೆ ಸಮಳಾಗಿ ಕಾರ್ಯನಿರ್ವಹಿಸಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಿದ್ದಾಳೆ.
1: ಇದೀಗ ಶಾಂತಾ ಎಸ್ ವಿ ಶೆಟ್ಟಿಯವರಿಂದ ಕವನ ವಾಚನ.
2: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಮೊದಲ ಕವನ ಸಂಸಾರದ ಸಪ್ತಸ್ವರ. ಸಂಸಾರವೆಂಬುದು ಸಂಗೀತ ವೀಣೆ, ಸಂಸಾರವೆಂಬುದು ಸಂಗೀತ ವೀಣೆ, ಸಪ್ತ ಸ್ವರಗಳಿಂದ ಅರಳಿದ ಗೀತೆ, ಸಪ್ತ ಸ್ವರಗಳಿಂದ ಅರಳಿದ ಗೀತೆ. ಪ್ರೀತಿಯು ಅದರ ಮೊದಲ ಸ್ವರ, ಪ್ರೀತಿಯು ಅದರ ಮೊದಲ ಸ್ವರ. ವಿಶ್ವಾಸವೇ ಅದರ ಜೀವಾಧಾರ, ವಿಶ್ವಾಸವೇ ಅದರ ಜೀವಾಧಾರ. ಸಹನೆಯ ತಾಳವು ತಪ್ಪದಿರಲಿ, ಸಹನೆಯ ತಾಳವು ತಪ್ಪದಿರಲಿ, ಸ್ನೇಹದ ರಾಗವು ನಿಲ್ಲದಿರಲಿ, ಸ್ನೇಹದ ರಾಗವು ನಿಲ್ಲದಿರಲಿ. ಗೌರವದ ಗಾನವು ಮನೆ ತುಂಬಲಿ, ಗೌರವದ ಗಾನವು ಮನೆ ತುಂಬಲಿ, ಮಮತೆಯ ಮಧುರತೆ ಮನ ತುಂಬಲಿ, ಮಮತೆಯ ಮಧುರತೆ ಮನ ತುಂಬಲಿ. ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರ ಬೆಳಕು, ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರ ಬೆಳಕು, ಒಬ್ಬರ ಮಾತಲ್ಲಿ ಮತ್ತೊಬ್ಬರ ಒಲುಮೆ, ಒಬ್ಬರ ಮಾತಲ್ಲಿ ಮತ್ತೊಬ್ಬರ ಒಲುಮೆ. ಕಷ್ಟದ ಮೋಡವು ಕವಿದಾಗಲೂ, ಕಷ್ಟದ ಮೋಡವು ಕವಿದಾಗಲೂ, ಕೈ ಬಿಡದ ಧೈರ್ಯ ಜೊತೆಯಾಗಿರಲಿ, ಕೈ ಬಿಡದ ಧೈರ್ಯ ಜೊತೆಯಾಗಿರಲಿ. ಸುಖದ ಹೂಗಳು ಅರಳಿದಾಗ, ಸುಖದ ಹೂಗಳು ಅರಳಿದಾಗ ವಿನಯದ ಪರಿಮಳ ಹರಡಲಿ, ವಿನಯದ ಪರಿಮಳ ಹರಡಲಿ. ಕ್ಷಮೆಯೇ ಕಳಶವು ತುಂಬಿ ತುಳುಕಲಿ, ಕರುಣೆಯೇ ಪ್ರೀತಿಯ ಕಿರಣವು ನಿತ್ಯ ಹೊಳೆಯಲಿ, ಕರುಣೆಯೇ ಪ್ರೀತಿಯ ಕಿರಣವು ನಿತ್ಯ ಹೊಳೆಯಲಿ. ಕೈಯಲ್ಲಿ ಕೈ ಇಟ್ಟು ನಡೆದ ಹೆಜ್ಜೆ, ಕೈಯಲ್ಲಿ ಕೈ ಇಟ್ಟು ನಡೆದ ಹೆಜ್ಜೆ, ಕಾವಲೆಂದಿಗೂ ಅಳಿಸಲಾಗದ ಹೆಜ್ಜೆ, ಕಾವಲೆಂದಿಗೂ ಅಳಿಸಲಾಗದ ಹೆಜ್ಜೆ. ದಾಂಪತ್ಯವೆಂಬ ದೈವಿಕ ಬಂಧ, ದಾಂಪತ್ಯವೆಂಬ ದೈವಿಕ ಬಂಧ, ಧರ್ಮ ಪ್ರೀತಿ ಸತ್ಯದ ಸುಗಂಧ, ಧರ್ಮ ಪ್ರೀತಿ ಸತ್ಯದ ಸುಗಂಧ. ಹೃದಯಗಳು ಒಂದಾಗಿ ಹಾಡುವ ಗಾನ, ಹೃದಯಗಳು ಒಂದಾಗಿ ಹಾಡುವ ಗಾನ, ಅದೇ ಜೀವನದ ಅಮೃತ ಗಾನ, ಅದೇ ಜೀವನದ ಅಮೃತ ಗಾನ. ನನ್ನ ಎರಡನೆಯ ಕವನ ಭೂಮಿ ತಾಯಿಯ ಕುರಿತು. ಭೂಮಿ ತಾಯಿ ಮಮತೆಯೇ ಭುವನಕ್ಕೆ ಆಧಾರಳು, ಭೂಮಿ ತಾಯಿಯ ಮಮತೆಯೇ ಭುವನಕ್ಕೆ ಆಧಾರಳು. ಜೀವಜಾಲ ಪಾತಕಿ ಜಗದಳು ಶ್ರೇಷ್ಠಳು, ಜೀವಜಾಲ ಪಾತಕಿ ಜಗದಳು ಶ್ರೇಷ್ಠಳು. ಹಸಿರು ಹೊದಿಕೆ ಹೊದ್ದು ಹೂವಿನ ನಗುಚೆಲ್ಲಿ, ಹಸಿರು ಹೊದಿಕೆ ಹೊದ್ದು ಹೂವಿನ ನಗುಚೆಲ್ಲಿ, ನದಿಗಳ ಹರಿಯೊಳಗೆ ಜೀವಧಾರೆ ನೀಡು, ನದಿಗಳ ಹರಿಯೊಳಗೆ ಜೀವಧಾರೆ ನೀಡು. ಬೆಟ್ಟ ಗುಡ್ಡ ತೋರಿ, ಬೆಟ್ಟ ಗುಡ್ಡ ತೋರಿ ಬಲವನ್ನು ಬೋಧಿಸು, ಮರ ಗಿಡ ಬೆಳೆಸು ನೆರಳನ್ನು ಹಂಚಿಸು, ಮರ ಗಿಡ ಬೆಳೆಸಿ ನೆರಳನ್ನು ಹಂಚಿಸು. ಧ್ಯಾನದ ಹೊಲಗಳಲ್ಲಿ ಸಂಪಾದನೆ ಸುರಿಸು, ಧಾನ್ಯದ ಹೊಲಗಳಲ್ಲಿ ಸಂಪಾದನೆ ಸುರಿಸು, ರೈತನ ಬೆವರಿಗೆ ಫಲವನ್ನು ನೀಡಿಸು, ರೈತನ ಬೆವರಿಗೆ ಫಲವನ್ನು ನೀಡಿಸು. ತಾಯಿಯ ಮಡಿಲಂತೆ ಎಲ್ಲರನ್ನೂ ಪೊರೆಯು, ತಾಯಿಯ ಮಡಿಲಂತೆ ಎಲ್ಲರನ್ನೂ ಪೊರೆಯು. ಅವಳನ್ನು ಕಾಪಾಡಿ ಭವ್ಯ ಭವಿಷ್ಯ ಕಟ್ಟೋಣ, ಅವಳನ್ನು ಕಾಪಾಡಿ

0: ಈ ಭವ್ಯ ಭವಿಷ್ಯ ಕಟ್ಟೋಣ.
1: ಇದುವರೆಗೂ ಬೀದರ್ನ ಜನನಿ ಸಾಹಿತ್ಯ ಮತ್ತು ಸಂಸ್ಕೃತಿ ವೇದಿಕೆ ವತಿಯಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಗೀತಾಂಜಲಿ ಎಸ್ ಪಾಟೀಲ್, ಶ್ರೀಮತಿ ಕಸ್ತೂರಿ ಪಟ್ಪಳ್ಳಿ, ಶ್ರೀಮತಿ ರೂಪಾ ಪಾಟೀಲ್, ಡಾಕ್ಟರ್ ಜಗದೇವಿ ತಿಶೆಟ್ಟಿ, ಶ್ರೀಮತಿ ಕೀರ್ತಿಲತಾ ಹೊಸಾಳೆ, ಶ್ರೀಮತಿ ಶಾಂತಾ ಎಸ್ ವಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12:30:35.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಹೆಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬೆಳೆ ಸಮೀಕ್ಷೆ ಈ ಕುರಿತು ಮಾತನಾಡಲಿದ್ದಾರೆ ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ನೀವು ಕೂಡ ಕರೆ ಮಾಡಿ ಭಾಗವಹಿಸಬಹುದು. ದೂರವಾಣಿ ಸಂಖ್ಯೆಗಳು ಹೀಗಿವೆ: 0800-223-7077 ಅಥವಾ 2-2-3-7-0-4-8-8 ಅಥವಾ 2-2-3-7-0-4-9-9. ಕೆಲವು ಪ್ರಕಟಣೆಗಳು. ರಕ್ಷಣಾ ಸಚಿವಾಲಯದ ಕೇಂದ್ರೀಯ ಸೈನಿಕ ಮಂಡಳಿ KSPU ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಮಕ್ಕಳಿಗೆ ಕೇಂದ್ರೀಯ ಮೀಸಲಾತಿ ಕೋಟಾದ ಅಡಿಯಲ್ಲಿ MBBS ಹಾಗೂ BDS ಸೀಟುಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಹ ಅಭ್ಯರ್ಥಿಗಳು 21 ಜುಲೈ 2026 28 ಆಗಸ್ಟ್ 2026 KSP ವೆಬ್ಸೈಟ್ www.ksb.gov.in ಇದರಲ್ಲಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಸೀಟು ಹಂಚಿಕೆಯನ್ನು ಅರ್ಹತೆ ಹಾಗೂ ರಕ್ಷಣಾ ಸಚಿವಾಲಯದ ಮೀಸಲಾತಿ ನೀತಿಯನ್ನು ಆಧರಿಸಿ ಮಾಡಲಾಗುವುದು. ಅರ್ಹತಾ ಮಾನದಂಡಗಳು, ಅಗತ್ಯ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸುವ ಮಾರ್ಗಸೂಚಿಗಾಗಿ ಅರ್ಜಿದಾರರು www.ksb.gov.in ಅನ್ನು ಭೇಟಿ ನೀಡಿ ತಿಳಿಯಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಮತ್ತು ಪುನರ್ವತಿ ಇಲಾಖೆ ಮಡಿಕೇರಿ ಇವರು ತಿಳಿಸಿರುತ್ತಾರೆ. ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ವಕೀಲ ಶಿಷ್ಯವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. 2026-27 ಸಾಲಿನಲ್ಲಿ ಅಲ್ಪಸಂಖ್ಯಾತರ, ಮುಸ್ಲಿಂ, ಸಿಖ್, ಪಾರ್ಸಿ, ಜೈನ್, ಬೌದ್ಧ ಸಮುದಾಯದ ಕಾನೂನು ಪದವೀಧರರಿಗೆ ನುರಿತ ವಕೀಲರಿಂದ ತರಬೇತಿ ನೀಡಲು ಮಾಸಿಕ ₹5,000 ತರಬೇತಿ ಭತ್ಯೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿರುತ್ತದೆ. ಅರ್ಜಿಗಳನ್ನು ದಿನಾಂಕ 29 ಆಗಸ್ಟ್ 2026 - 31 ಆಗಸ್ಟ್ 2026 ಸಲ್ಲಿಸುವುದಾಗಿದೆ. ಹೆಚ್ಚಿನ ಮಾಹಿತಿ ಪಡೆಯಬಯಸುವ ಅಭ್ಯರ್ಥಿಗಳು ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖಾ ಕಚೇರಿಯನ್ನು ಸಂಪರ್ಕಿಸಲು ಸೂಚಿಸಿದೆ. ಇಲ್ಲವಾದಲ್ಲಿ ಇಲಾಖಾ ವೆಬ್ಸೈಟ್ www.dom.karnataka.gov.in ನಿಂದ ಅಲ್ಪಸಂಖ್ಯಾತರ ಎಲ್ಲ ಅರ್ಹ ವಿದ್ಯಾರ್ಥಿ ವೇತನ ಮತ್ತು ಇತರೆ ಸೌಲಭ್ಯಗಳ ಮಾಹಿತಿಯನ್ನು ಪಡೆದು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಲಾಗಿದೆ.

12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂಧಿವಾತ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸಂಗೀತಾ ಕೆಎನ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಮ್ಯಾಮ್.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
3: ಥ್ಯಾಂಕ್ ಯು.
2: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತೆ ಏನೇನು ಚಿಕಿತ್ಸೆಗಳು ಈಗ ಲಭ್ಯ ಇದೆ ಅನ್ನೋದ್ರ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಕಾಲ್ನೋವು, ಕೈ ನೋವು, ಗಂಟು ನೋವು ಅದೆಲ್ಲ ಬರೋದು ಬಹಳ ಸಹಜ ಅಂತ ನಾವು ಅನ್ಕೊಂಡಿದ್ವಿ, ಆದ್ರೆ ಅದು ಯಾವಾಗ ಸಂಧಿವಾತ ಅಂತ ನೀವು ವೈದ್ಯರು ಅದನ್ನ ನಿರ್ಧಾರ ಮಾಡ್ತೀರಾ?
3: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಮೇಡಮ್. ಸೊ ಸಂಧಿವಾತದಲ್ಲೂ ನೋವಿರುತ್ತೆ, ತುಂಬಾ ಹೆಚ್ಚು ಕೆಲಸ ಮಾಡೋರಲ್ಲೂ ಕೈಕಾಲ್ ನೋವಿರುತ್ತೆ, ಬಟ್ ಕೈಕಾಲ್ ನೋವು ಅಂದಾಕ್ಷಣ ಅದು ಸಂಧಿವಾತ ಆಗಿರೋದಿಲ್ಲ. ಸೊ ಸಂಧಿವಾತ ಏನಾದ್ರೂ ಇದ್ರೆ ಅದ್ರ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ಮೇಲೆ ಅಥವಾ ಸುಮಾರು ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಕೀಲ್ಗಳಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಬಿಗಿತಾ ಇರುವಂತದ್ದು, ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಜೊತೆಗೆ ಕೀಲುಗಳಲ್ಲಿ ಊತನ ನಾವು ಕಾಣಬಹುದು, ಅಭ್ಯಾಸ ಆಗಿ ಕಾಣಿಸ್ತಾ ಇರುತ್ತೆ. ಜೊತೆಗೆ ಕೆಲವು ಕೀಲ್ಗಳು ಮುಟ್ಟದಾಗ ಬಿಸಿ ಇರುತ್ತೆ. ಇದು ಸಂಧಿವಾತ ಇರುವಂತಹ ಒಂದು ಮೇನ್ ಲಕ್ಷಣ. ಅಂದ್ರೆ ಆರ್ಥ್ರೈಟಿಸ್ ಅಂತ ನಾವೇನ್ ಕರಿತೀವಿ, ಜಾಯಿಂಟ್ ಪೇನ್ ಅನ್ನೋದು ಕೀಲು ನೋವು, ಆರ್ಥ್ರೈಟಿಸ್ ಅನ್ನೋದು ಸಂಧಿವಾತ. ಸೊ ಇದೆರಡನ್ನ ಮೊದ್ಲು ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದು ರೆಸ್ಟ್ ತಗೊಂಡ್ಮೇಲೆ ಹೆಚ್ಚಿದ್ದು, ಕೆಲಸ ಮಾಡಕ್ ಶುರು ಮಾಡಾದ್ಮೇಲೆ ಅಥವಾ ಕೀಲು ನಾವು ಮೂವ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ನೋವು ಕಡಿಮೆ ಆಗುವಂತದ್ದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಬಿಸಿನೀರಲ್ಲಿ ಕೈ ಅಥವಾ ಕಾಲುಗಳನ್ನ ಇಟ್ಕೊಂಡ್ಮೇಲೆ ನೋವು ಸ್ವಲ್ಪ ಕಡಿಮೆ ಆಗುವಂತದ್ದು. ಮತ್ತೆ ಜನರಲಿ ಪೇನ್ ಕಿಲ್ಲರ್ಸ್ ಎಲ್ಲ ಸಿಗುತ್ತಲ್ಲ, ಅದನ್ನ ತಗೊಂಡ್ ಮೇಲೇನು ನೋವು ಕಡಿಮೆ ಆಗುವಂತದ್ದು. ಅದ್ರದ್ದು ಕೆಲಸ ಆಲ್ಮೋಸ್ಟ್ 8-10 ಗಂಟೆ ಕಾಲ ಇದ್ರೆ, 8-10 ಗಂಟೆ ಕಾಲ ಕಳೆದ ನಂತರ ಪುನಃ ನೋವು ಕಾಣಿಸ್ಕೊಳ್ಳುವಂಥದ್ದು. ಸೊ ಇದು ಹೆಂಗಸಲ್ಲೇನೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ 9 ರೋಗಗಳಲ್ಲಿ ಸಂಧಿವಾತ ಇರುವಂತದ್ದು ಅದು 9 ಪಟ್ಟು ಹೆಂಗಸಲ್ಲಿ ಕಾಣುತ್ತೆ. ಬಟ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಅನ್ನುವಂತ ಕಾಯಿಲೆನಲ್ಲಿರುವಂತ ಸಂಧಿವಾತ ಅಥವಾ ಆರ್ಥ್ರೈಟಿಸ್ ಅದು 4 ಪಟ್ಟು, ಅಂದ್ರೆ ಒಬ್ಬ ಗಂಡಸಕ್ಕೆ ಬಂದ್ರೆ 4 ಜನ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಬಹುದು.
2: ಏನ್ ಕಾರಣ ಇರ್ಬೋದು ಇದು? ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಹಿಂಗೆ ಪಾರ್ಶಾಲಿಟಿ? ರೋಗದಲ್ಲಿನೂ ಪಾರ್ಶಾಲಿಟಿ ಇದೆಯಲ್ಲ ಮೇಡಮ್?
3: ಹೌದು, ರೋಗದಲ್ಲೂ ಪಾರ್ಶಾಲಿಟಿ ಯಾಕೆ ಅಂತ ಹೇಳಿದ್ರೆ, ನಾವು ಹೆಣ್ಮಕ್ಳಲ್ಲಿ XX ಕ್ರೋಮೋಸೋಮ್ಸ್ ಅಂತ ಇದೆ ಮೇಡಮ್, 2 X ಕ್ರೋಮೋಸೋಮ್ಸ್ ಅಂತ ಇರುತ್ತೆ. ಗಂಡಸರಲ್ಲಿ XY ಅಂತ ಕ್ರೋಮೋಸೋಮ್ ಇರುತ್ತೆ. ಒಂದು ಎಕ್ಸ್ಟ್ರಾ ಲಿಂಬ್ ಆಫ್ ಎಕ್ಸ್ ಕ್ರೋಮೋಸೋಮ್ ಅಂತ ನಾವೇನ್ ಕರಿತೀವಿ, ಆ ಲಿಂಬ್ ಏನಿದೆ, ಆ ಸ್ಮಾಲ್ ಸೆಗ್ಮೆಂಟ್, ಅದು ಹೆಚ್ಚಾಗಿ ಆಂಟಿಬಾಡಿ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇವಾಗ ಇನ್ಫೆಕ್ಷನ್ ಏನಾದ್ರೂ ಆದಾಗ ಆಂಟಿಬಾಡೀಸ್ ಹೊರಗಡೆ ಬಂದು ಅದು ಇನ್ಫೆಕ್ಷನ್ ಫೈಟ್ ಮಾಡಕ್ಕೆ ನೆರವಾಗುತ್ತೆ. ಅಂದ್ರೆ ಸಂಧಿವಾತಕ್ಕೆ ಸಂಬಂಧಪಟ್ಟಾಗ ನಾನು ಹೇಳ್ತಲ್ಲ, ಇನ್ಫೆಕ್ಷನ್ ಫೈಟ್ ಮಾಡುವಂತ ಕೆಪಾಸಿಟಿ ಹೆಣ್ಮಕ್ಳಲ್ಲೇ ಹೆಚ್ಚಿರುತ್ತೆ. ಅದಕ್ಕೂ ಇದೇ ಕಾರಣ, ಹೆಚ್ಚಾಗಿ ಆಂಟಿಬಾಡಿ ಪ್ರೊಡಕ್ಷನ್ ಇರುತ್ತೆ. ಸೊ ಅವ್ರಿಗೆ ಇನ್ಫೆಕ್ಷನ್ ಏನಾದ್ರು ಆದ್ರೆ ಫೈಟ್ ಮಾಡುವಂತ ಕೆಪಾಸಿಟಿನೂ ಹೆಣ್ಮಕ್ಳಲ್ಲೇ ಇರುತ್ತೆ. ಅದು ಯಾವಾಗ ಮಿತಿ ಮೀರುತ್ತೆ, ಅಥವಾ ಇನ್ನು ಕೆಲವರಲ್ಲಿ ಜೆನೆಟಿಕ್ ಸಸೆಪ್ಟಿಬಿಲಿಟಿ ಅಂತ ನಾವು ಕರಿತೀವಿ, ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದ್ರೆ, ಮನೆಯಲ್ಲಿ ಅವರ ಅಕ್ಕ ತಂಗಿಯರಲ್ಲಿ, ದೊಡ್ಡಮ್ಮ, ಚಿಕ್ಕಮ್ಮ, ತಾಯಿ, ಈ ರೀತಿ ಯಾರೆಲ್ಲಾದ್ರೂ ಯಾವುದೇ ಆಟೋ ಇಮ್ಯೂನ್ ಡಿಸೀಸ್ ಇದ್ರೆ, ಅಂದ್ರೆ ಥೈರಾಯ್ಡ್ ಇರಬಹುದು, ಚಿಕ್ಕಂದಿನಲ್ಲೇ ಡಯಾಬಿಟೀಸ್ ಇರಬಹುದು, ಅಥವಾ ಕೀಲಿಗೆ ಸಂಬಂಧಪಟ್ಟಾಗೆ ಆರ್ಥ್ರೈಟಿಸೇ ಇರಬಹುದು, ಇದಿಷ್ಟು ಯಾರಿಗೆ ಇದ್ರೂ ಸಹ ಇವರಲ್ಲಿ ಆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ನಾವು ಕರಿತೀವಿ ಹಾಗಿರುತ್ತೆ. ಸೊ ಇಂಥವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ್ದಾದ್ರು ವೈರಲ್ ಇನ್ಫೆಕ್ಷನ್ ಇರಬಹುದು, ಅಥವಾ ನಮ್ಮ ದೇಹದಲ್ಲಿ ಆಗುವಂತಹ ಹಾರ್ಮೋನಲ್ ಚೇಂಜಸ್ ಇಂದ ಇರಬಹುದು, ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಪೀರಿಯಡ್ಸ್ ನ ರೆಗ್ಯುಲರೈಸ್ ಮಾಡಕ್ಕೆ ಅಂತ ಕೆಲವೊಂದು ಈಸ್ಟ್ರೋಜನ್ ಕಂಟೈನಿಂಗ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಕೊಡ್ತಾರೆ ಮೇಡಮ್. ಸೊ ಆ ಈಸ್ಟ್ರೋಜನ್ ಅಂಶದಿಂದನೂ ಸಹ ಈ ಆರ್ಥ್ರೈಟಿಸ್ ಬರುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಇಂಥದ್ದೇ ಟ್ರಿಗರ್ ಆಗುತ್ತೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಕ್ ಬರಲ್ಲ. ಇಟ್ ಕ್ಯಾನ್ ಬಿ ಇನ್ಫೆಕ್ಷನ್, ಇಟ್ ಕ್ಯಾನ್ ಬಿ ಹಾರ್ಮೋನ್ಸ್, ಅಥವಾ ಸ್ಟ್ರೆಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅಥವಾ ನಮ್ಮ ಜೀವನ ಶೈಲಿ, ಇದಿಷ್ಟು ಯಾವ್ದು ಬೇಕಾದ್ರೂ ಅದನ್ನ ಟ್ರಿಗರ್ ಮಾಡಬಹುದು. ಸೊ ಈ ಹೆಣ್ಮಕ್ಳಲ್ಲಿ ಈ ಎಕ್ಸ್ಟ್ರಾ ಲಿಂಬ್ ಆಫ್ ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಆಂಟಿಬಾಡಿ ಪ್ರೊಡಕ್ಷನ್ ಸ್ವಲ್ಪ ಹೆಚ್ಚಿರುತ್ತೆ. ಸೊ ಅದರಿಂದ ಈ ಆಟೋಇಮ್ಯೂನ್ ಡಿಸೀಸಸ್ ಎಲ್ಲ ಹೆಣ್ಮಕ್ಳಲ್ಲೇ ಹೆಚ್ಚಾಗಿ ನಾವು ಕಾಣಬಹುದು. ಮತ್ತೆ ಇನ್ನೊಂದು, ಈ ಹಾರ್ಮೋನಲ್ ಚೇಂಜಸ್ ಏನಿದೆ, ಒಂದು ಋತುಮತಿ ಆದಾಗ ಆಗುವಂತ ಹಾರ್ಮೋನಲ್ ಚೇಂಜಸ್, ಪ್ರೆಗ್ನೆನ್ಸಿ ಆದಾಗ, ಡೆಲಿವರಿ ಆದ ನಂತರ, ಅಥವಾ ಮುಟ್ಟು ನಿಂತ ನಂತರ, ಸೊ ಈ 4 ಫೇಸಸ್ ಅಲ್ಲಿ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗತ್ತೆ ನಮ್ಮ ದೇಹದಲ್ಲಿ. ಅದರಿಂದ ಈ ಆಟೋಇಮ್ಯೂನ್ ಡಿಸೀಸಸ್ ಅಥವಾ ಸಂಧಿವಾತ ಪರ್ಸೆ ನಾವು

0: ಕರಿತೀವಿ, ಅದು ಸಹ ಈ ವಯಸ್ಸಿನ ಜನರಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು.
1: ಇದು ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತಾರಲ್ಲ, ಅದು ನಿಜನಾ? ವೈದ್ಯರಾಗಿ ಏನ್ ಹೇಳ್ತೀರಾ?
0: ಇತ್ತೀಚೆಗೆ ಅರಿವು ಜಾಸ್ತಿ ಆಗಿದೆ, ಅದರಿಂದ ಪಿಕಪ್ ಮಾಡುವಂತ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ನಾವು ರೋಗಿಗಳನ್ನ ನೋಡ್ತೀವಲ್ಲ, ಸೊ ಅವರಲ್ಲಿ ನಾವು ಡಿಫಾರ್ಮಿಟಿ ಅನ್ನೋದು ಅಂದ್ರೆ ತುಂಬಾ ಕೈ ಬೆರಳುಗಳು ಕಾಲ್ ಬೆರಳುಗಳು ಸೊಟ್ಟ ಪಟ್ಟ ಆಗೋದನ್ನ ನಾವು ಹೆಚ್ಚಾಗಿ ಕಾಣಲ್ಲ. ತುಂಬಾ ಹಿಂದೆ ಡಿಟೆಕ್ಟ್ ಆಗಿರುವಂತ ಪೇಷಂಟ್ಸ್ ಅಲ್ಲಿ ಕೈ ಕಾಲುಗಳು ಡಿಫಾರ್ಮಿಟಿ ಆಗೋದು ಅದನ್ನೇ ನಾವು ಹೆಚ್ಚಾಗಿ ನೋಡ್ತೀವಿ. ಅಂದ್ರೆ ಹಿಂದೆ ಅದು ಐಡೆಂಟಿಫೈ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಇವಾಗ ಈ ವಿಜ್ಞಾನ ಮತ್ತೆ ಇದನ್ನ ಐಡೆಂಟಿಫೈ ಮಾಡುವಂತ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಅಡ್ವಾನ್ಸ್ ಆಗಿರೋದ್ರಿಂದ ನಾವು ಬೇಗ ಐಡೆಂಟಿಫೈ ಮಾಡಿ ಬೇಗ ಔಷಧಿನ ಶುರು ಮಾಡಕ್ಕೆ ಸಾಧ್ಯ ಆಗ್ತಿದೆ. ಆದ ಕಾರಣ ಡಿಫಾರ್ಮಿಟೀಸ್ ಕಡಿಮೆ ಮತ್ತೆ ಪಿಕಪ್ ರೇಟ್ ಸ್ವಲ್ಪ ಜಾಸ್ತಿ. ಸೊ ಅದು ಎಲ್ಲರಿಗೂ ಅಂತ ಹೇಗ್ ಅನ್ಸುತ್ತೆ ಅಂತ ಹೇಳಿದ್ರೆ ಅದು ಈ ನಡುವೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನ್ನೋ ಹಾಗೆ, ಬಟ್ ಮೊದ್ಲಿಂದನು ಇದ್ದಿದ್ದೆ, ಬಟ್ ಈ ನಡುವೆ ನಾವು ಪಿಕಪ್ ಮಾಡೋದು ಸ್ವಲ್ಪ ಬೇಗ ಪಿಕಪ್ ಮಾಡ್ತಾ ಇದೀವಿ ಮ್ಯಾಮ್.
1: ಮೇಡಮ್, ಇದು ಒಂದ್ ಸರ್ತಿ ಕಾಣಿಸ್ಕೊಂಡ ನಂತರ ಅಂದ್ರೆ ಮೂಳೆ ಸವಿತ ಅಂದ್ರೆ ಮಂಡಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಮೂಳೆ ಸವಿತ ಯಾವಾಗ ಶುರುವಾಗುತ್ತೋ ಅವಾಗ ಕಾಣಿಸ್ಕೊಳ್ತಾ ಇತ್ತು, ಆದ್ರೆ ಈಗ 20 ವರ್ಷ 25 ವರ್ಷದ ಮಕ್ಕಳಿಗೆಲ್ಲ ಶುರು ಆಗ್ಬಿಡ್ತಿದೆ ಅಂತ ಹೇಳ್ತಾರಲ್ಲ
0: ಮೇಡಮ್. ಮೊದ್ಲಿಂದನು ಮಕ್ಕಳಿರ್ಬೋದು ವಯಸ್ಕರಲ್ಲಿರ್ಬೋದು ಅಥವಾ ತುಂಬಾ ವಯಸ್ಸಾದವರಲ್ಲಿರ್ಬೋದು ಆರ್ಥ್ರೈಟಿಸ್ ಅನ್ನೋದು ಯಾವ ಏಜ್ ಅಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಇವಾಗ ನೀವು ಹೇಳ್ದಾಗೆ ಮಂಡಿ ಮೂಳೆ ಸವಿಯೋದು ಅದೇ ಡಿಫ್ರೆಂಟ್, ಅದು ಬೇರೆ ಟೇರಕ್ಕೆ ಸಂಬಂಧಪಟ್ಟಿದ್ದು ಆರ್ಥ್ರೈಟಿಸ್. ಅಂದ್ರೆ ಆ ಸ್ಪೆಸಿಫಿಕ್ ಜಾಯಿಂಟ್ ಅನ್ನ ಹೆಚ್ಚಾಗಿ ಉಪಯೋಗಿಸಿ ಆಗಿರುವಂತ ಸವೆತ ಅದು, ಆಯ್ತಾ? ಸೊ ಅದು ಎಲ್ಲರಲ್ಲೂ ಆಗುತ್ತೆ, ಅದು ಇಟ್ ಇಸ್ ಅ ಪಾರ್ಟ್ ಆಫ್ ಏಜಿಂಗ್.
1: ಈಗ ಮಂಡಿ ನೋವು
0: ಆಗತ್ತೆ,
1: ಮಂಡಿ ನೋವುಗೇನು ಮತ್ತೆ ಈ ಸಂಧಿವಾತ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ.
0: ಅಂದ್ರೆ ಸಂಧಿವಾತದಲ್ಲಿ ಮಂಡಿ ಸಹ ಇನ್ವಾಲ್ವ್ ಆಗ್ಬಹುದು, ಬಟ್ ಮಂಡಿ ನೋವಿದೆ ಅಂತ ಮಾತ್ರಕ್ಕೆ ಅದು ಸಂಧಿವಾತ ಅಲ್ಲ. ಸಂಧಿವಾತ ಇರಬೇಕು ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಒನ್ ಸ್ಮಾಲ್ ಜಾಯಿಂಟ್ ಅಂದ್ರೆ ಕೈ ಬೆರಳು ಅಥವಾ ಕಾಲ್ ಬೆರಳುಗಳಲ್ಲಿ ಸ್ಮಾಲ್ ಜಾಯಿಂಟ್ ಅಂತ ನಾವು ಕರಿತೀವಿ ಮೇಡಮ್, ಆಯ್ತಾ? ಸೊ ಅದರಲ್ಲಿ ಅಟ್ ಲೀಸ್ಟ್ ಒಂದು ಸ್ಮಾಲ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಬೇರೆ ಕೀಲ್ಗಳು, ದೊಡ್ಡ ಕೀಲ್ಗಳು, ಮಂಡಿ ಇರ್ಬೋದು, ಹಿಮ್ಮಡಿ ಇರ್ಬೋದು, ಮೊಣಗ ಇರ್ಬೋದು, ಅದ್ ಯಾವ್ದು ಬೇಕಾದ್ರೂ ಇನ್ವಾಲ್ವ್ಮೆಂಟ್ ಆಗಬಹುದು. ಬಟ್ ಬರೀ ಮಂಡಿ ಮಾತ್ರ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅದು ಸಂಧಿವಾತ ಇರ್ಲಿಕ್ಕಿಲ್ಲ. ನೋಡಿ ನಾವು ಅದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಎಷ್ಟೋ ಬಾರಿ ಈ ನಮ್ಮ ಹಳ್ಳಿಗಳಲ್ಲಿ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ, ಹೆಚ್ಚಾಗಿ ಕೆಲಸ ಮಾಡುವಂತ ಜನರಲ್ಲಿ ಆ ನೋವಿನ ಅಂಶ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅವ್ರಿಗೆ ಯಾವಾಗ ತುಂಬಾ ಜಾಸ್ತಿ ಆಗ್ಬಿಡುತ್ತೋ ಆರ್ಥ್ರೈಟಿಸ್ ಅವಾಗ ಡಾಕ್ಟರ್ ಹತ್ರ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಮಾಡ್ತಾ ಆಕ್ಚುಲಿ ನೋವಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಸೊ ನೋವು ಕಡಿಮೆ ಮಾಡಕ್ಕೆ ನಾವು ಜಾಯಿಂಟ್ ಪೇನ್ಸ್ ಅಥವಾ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ ಗೆ ಯಾರಿಗೂ ರೆಸ್ಟ್ ಅಲ್ಲಿ ಇರಿ ಅಂತ ಹೇಳೋದೇ ಇಲ್ಲ. ನಿಮ್ ಕೈಯಲ್ಲಿ ಏನೇನ್ ಸಾಧ್ಯ ಆಗುತ್ತೋ ಅದೆಲ್ಲ ಕೆಲಸ ಮಾಡಿ ಅಂತ ಹೇಳ್ತೀವಿ. ಐಡಿಯಾ ಇಷ್ಟೇ, ಅವರು ಎಷ್ಟು ಆಕ್ಟಿವ್ ಆಗಿ ಜಾಯಿಂಟ್ಸ್ ನ ಇಟ್ಕೊಳ್ತಾರೋ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಕೀಲ್ಗಳು.
1: ಈಗ ನೋವು ಬಂತು ಆರಾಮಾಗಿ ಮಲ್ಕೊಂಡ್ಬಿಡೋಣ ಅಂದ್ರೆ ತಪ್ಪು.
0: ತಪ್ಪು, ಹೌದು. ಯಾರೇ ಆದ್ರೂ ಅಥ್ಲೆಟಿಸ್ ಇರುವಂತ ಪೇಷಂಟ್ಸ್ ಜಾಯಿಂಟ್ಸ್ ನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ಅದರಂತ ಹೆಚ್ಚಾಗಿ ಎಕ್ಸಸೈಸ್ ಮಾಡ್ಬೇಕು ಅಂತ ಅಲ್ಲ, ಎಕ್ಸಸೈಸ್ ಅಥವಾ ಹೆಚ್ಚಿನ ಶ್ರಮ ಪಟ್ಟು ಮಾಡುವಂತ ಕೆಲಸಗಳನ್ನ ಅವಾಯ್ಡ್ ಮಾಡ್ಬೇಕು. ಬಟ್ ಅಸ್ಪೆಸಿಫಿಕ್ ಜಾಯಿಂಟ್ ನ ಮೂವ್ಮೆಂಟ್ ಅಲ್ಲಿ ಇಟ್ಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಕಂಪ್ಲೀಟ್ ಬೆಡ್ ರೆಸ್ಟ್ ನಾವ್ ಯಾರಿಗೂ ಅಡ್ವೈಸ್ ಮಾಡಲ್ಲ ಮೇಡಮ್.
1: ಈಗ ನಮ್ಮ ವೈದ್ಯಕೀಯ ವಿಜ್ಞಾನ ಬೆಳೆದ ಹಾಗೆ ಸಾಕಷ್ಟು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀರಿ, ಚಿಕಿತ್ಸೆ ವಿಧಾನಗಳು ಸಹ ಬದಲಾಗಿದೆ. ಮೊದಲು ಬರೀ ನೋವು ನಿವಾರಕಗಳನ್ನ ಕೊಟ್ಟು. ನನ್ಗೆ ಇನ್ನೊಂದು ಪ್ರಶ್ನೆ, ಇದು ಒಂದ್ ಸರ್ತಿ ಬಂದ್ರೆ ಇದು ಜೀವನ ಪೂರ್ತಿ ಮ್ಯಾನೇಜ್ ಮಾಡಕ್ಕೆ ಇರುವಂತ ಕಾಯಿಲೆನಾ ಅಥವಾ ಇದನ್ನ ಪೂರ್ತಿ ಕ್ಯೂರ್ ಮಾಡಬಹುದಾ?
0: ಕ್ಯೂರ್ ಮಾಡಕ್ ಆಗಲ್ಲ. ಈ ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸ್ ನಮ್ಮ ಹತ್ರ ಕೇಳ್ತಾರೆ ಮೇಡಮ್. ಸೊ ಕ್ಯೂರ್ ಮಾಡಕ್ ಆಗಲ್ಲ, ಬಟ್ ಇಟ್ ಇಸ್ ಟ್ರೀಟಬಲ್. ಮೊದ್ಲಿನ ಹಾಗೆ ಕೆಲವಷ್ಟೇ ಮಾತ್ರೆಗಳಿಲ್ಲ ಇವಾಗ. ಮೊದ್ಲು ಬರೀ ನೋವು ನಿವಾರಕ ಔಷಧಿ ಅಂತ ನೀವೇನ್ ಹೇಳಿದ್ರೆ ಅದ್ರ ಜೊತೆಗೆ ಸ್ಟೀರಾಯ್ಡ್ಸ್ ಮಾತ್ರ ಇತ್ತು. ಈಗ ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತ ಕೆಲವೊಂದು ಔಷಧಿ ಇದೆ, ಅದು ಎಲ್ಲಾರ್ಗುನು ಒಂದೇ ತರದ ಮಾತ್ರೆ ನಾವು ಕೊಡ್ಲಿಕ್ಕಾಗಲ್ಲ. ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದಾರಾ ಇಲ್ವಾ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಮಾತ್ರೆ ಸೆಟ್ ಆಗ್ತಾ ಇದೆಯಾ ಇಲ್ವಾ, ಅದರಿಂದ ಏನಾದ್ರು ಬೇರೆ ಸಮಸ್ಯೆಗಳು ಆಗ್ತಾ ಇದೆಯಾ, ಲೂಸ್ ಮೋಷನ್ಸ್ ಏನಾದ್ರು ಆಗ್ತಾ ಇದೆಯಾ, ಬೇರೆ ಸೈಡ್ ಎಫೆಕ್ಟ್ ಏನಾದ್ರು ಆಗ್ತಾ ಇದೆಯಾ, ಮತ್ತೆ ಲಂಗ್ಸ್ ಇನ್ವಾಲ್ವ್ಮೆಂಟ್ ಏನಾದ್ರು ಆಗಿದೆಯಾ, ಶ್ವಾಸಕೋಶದ ಇನ್ವಾಲ್ವ್ಮೆಂಟ್ ಇದ್ರೆ ಕೆಲವೊಂದು ಮಾತ್ರೆಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು. ಸೊ ಹಾಗಾಗಿ ಎಷ್ಟೋ ತರದ ಔಷಧಿಗಳಿದೆ, ಅದಷ್ಟಲ್ಲಿ ನಾವು ಯಾವ್ದನ್ನ ಬೇಕಾದ್ರೂ ಚೂಸ್ ಮಾಡಬಹುದು. ಈ ಮಾತ್ರೆಗಳು ಮ್ಯಾಕ್ಸಿಮಮ್ ಡೋಸೇಜ್ ಅಲ್ಲಿ ನಾವು ಕೊಟ್ಟು ಇನ್ನೂ ಕಾಯಿಲೆ ಕಂಟ್ರೋಲ್ ಬರದೇ ಇದ್ದ ಪಕ್ಷದಲ್ಲಿ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಅಂದ್ರೆ ಬಯೋಲಾಜಿಕ್ಸ್ ಅಥವಾ ಬಯೋಸಿಮಿಲರ್ಸ್ ಅಂತ ಎಲ್ಲ ಔಷಧಿ ಇದೆ ಮೇಡಮ್. ಅದು ಇಂಜೆಕ್ಷನ್ ಫಾರ್ಮ್ ಅಲ್ಲೂ ಇದೆ, ಮಾತ್ರೆಗಳ ಫಾರ್ಮ್ ಅಲ್ಲೂ ಇದೆ. ಸೊ ನಮ್ಗೆ ಇವಾಗ ಚಾಯ್ಸ್ ಆಫ್ ಮೆಡಿಕೇಶನ್ಸ್ ತುಂಬಾ ಇದೆ, ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಕೇಸ್ ಸಿನಾರಿಯೋ. ಸೊ ಇವಾಗ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರೋರ್ಗೆ ಕೆಲವೊಂದು ಔಷಧಿ ಮಾತ್ರನೇ ಕೊಡ್ಬೇಕು ಅಂತ ಇರುತ್ತೆ, ಯಾಕಂದ್ರೆ ತಾಯಿಗೆ ಪ್ಲಸ್ ಮಗುಗೆ ಯಾವುದೇ ರೀತಿಯಲ್ಲೂ ಹಾನಿ ಆಗ್ಬಾರ್ದು. ಸೊ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಔಷಧಿನ ಪ್ರಿಸ್ಕ್ರೈಬ್ ಮಾಡ್ಬೇಕಾಗತ್ತೆ. ಸೊ ಹಾಗೆ ಡೆಲಿವರಿ ಆದ ನಂತರ ಮೊದಲನೇ ಹಾಗೆ ಇವಾಗ ಪ್ರೀ ಪ್ರೆಗ್ನೆಂಟ್ ಸ್ಟೇಟ್ ಅಲ್ಲಿ ಯಾವ ಔಷಧಿ ಕೊಡ್ತೀವಿ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ.

0: ಇರಬಹುದು. ಹಾಗೆ ಕೆಲವರಲ್ಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಏನಾದ್ರೂ ಆಗಿರುತ್ತೆ, ತುಂಬಾ ವರ್ಷಗಳ ಗಟ್ಟಲೆ ಅವರು ಪೇನ್ ಕಿಲ್ಲರ್ಸ್ ತಗೊಂಡಿರ್ತಾರೆ, ಸೊ ಅದರಿಂದ ಅವ್ರಿಗೆ ಕಿಡ್ನಿ ಸಮಸ್ಯೆ ಏನಾದ್ರೂ ಬಂದಿದ್ರೆ ಅಥವಾ ಡಯಾಬಿಟೀಸ್ ಅಥವಾ ಬೇರೆ ಕಾಯಿಲೆಗಳಿಂದ ಕಿಡ್ನಿ ಸಮಸ್ಯೆ ಏನಾದ್ರು ಇದ್ರೆ ನಾವು ಚೂಸ್ ಮಾಡುವಂತ ಔಷಧಿನೇ ಬೇರೆ ಇರುತ್ತೆ. ಪೇನ್ ಕಿಲ್ಲರ್ ಆಗ್ಲಿ, ಆರ್ಥ್ರೈಟಿಸ್ ಕಂಟ್ರೋಲ್ ಮಾಡಕ್ಕಿರುವಂತಹ ಮಾತ್ರೆಗಳಾಗ್ಲಿ, ನಮ್ ಚಾಯ್ಸೇ ಬೇರೆ ಇರುತ್ತೆ. ಸೊ ಪ್ರತಿ ಪೇಷಂಟ್ಗೂ ಒಂದೇ ಟ್ರೀಟ್ಮೆಂಟ್ ಎಲ್ಲ
1: ಮಾತ್ರೆಗಳು ಇರೋದಿಲ್ಲ.
0: ವೈದ್ಯರನ್ನ
1: ಕಂಡು ಇದು ಸಂಧಿವಾತನ ಅಥವಾ ಬೇರೆನಾ ಅಂತ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಆಯ್ಕೆ ಅಂತ. ಮೇಡಮ್, ಇದಕ್ಕೆ ಏನೇನ್ ಕಾರಣಗಳಿರ್ಬೋದು? ಒಂದು, ನೀವು ವಂಶವಾಹಿನಲ್ಲೇನೆ ಬರಬಹುದು ಅಂತ ಹೇಳಿದ್ರಿ, ಒಂದೇ ಬರುತ್ತಾ ಅದನ್ನ ಬಿಟ್ರೆ ಬೇರೆ ಏನ್ ಕಾರಣಗಳಿರುತ್ತೆ?
0: ಅದ್ ಬಿಟ್ರೆ ಮೇಡಮ್, ಒಂದು ನಾನು ಆಲ್ರೆಡಿ ಹೇಳಿದ ಹಾಗೆ ಹಾರ್ಮೋನಲ್ ಪಿಲ್ಸ್, ಅದಲ್ಲದೆ ಯಾವುದೇ ವೈರಲ್ ಇನ್ಫೆಕ್ಷನ್ ಏನಾದ್ರೂ ಆದ್ರೆ ಅದೇ ಒಂದು ಟ್ರಿಗರ್ ಆಗಿರಬಹುದು. ಕೆಲವೊಮ್ಮೆ ಸ್ಟ್ರೆಸ್, ನಮ್ಮ ಜೀವನ ಶೈಲಿ ತುಂಬಾ ಫಾಸ್ಟ್ ಫುಡ್, ಇವಾಗಿನ ಯೂತ್ ಎಲ್ಲ ದೇ ಆರ್ ಇನ್ ಟು ಫಾಸ್ಟ್ ಫುಡ್, ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಹೆಲ್ದಿ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಯಮಿತವಾಗಿ ಎಕ್ಸಸೈಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಲೆನ್ಸ್ ಡಯಟ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಸ್ಮೋಕಿಂಗ್, ಅವರೇ ಸ್ಮೋಕ್ ಮಾಡಬೇಕು ಅಂತ ಇಲ್ಲ, ಬೇರೆಯವ್ರು ಸ್ಮೋಕ್ ಮಾಡ್ತಿರುವಾಗ ಅವರಲ್ಲಿ ಇದ್ರು ಆ ಫ್ಯೂಮ್ಸ್ ಇಂದಾನು ಇವ್ರಿಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಆದ ಕಾರಣ ನಾವು
1: ಪ್ಯಾಸಿವ್ ಸ್ಮೋಕಿಂಗ್ ಇಂದಾನು ಬಹಳಷ್ಟು ಸಮಸ್ಯೆ
0: ಬರಬಹುದು. ಒಂದು ಆರ್ಥ್ರೈಟಿಸ್ ಬರಕ್ಕೂ ಕಾರಣ ಆಗುತ್ತೆ. ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ಗೆ ಆರ್ಥ್ರೈಟಿಸ್ ಮಾತ್ರೆಗಳು ಕೆಲಸ ಮಾಡದೇ ಇರಕ್ಕೂ ಒಂದ್ ಕಾರಣ ಆಗುತ್ತೆ. ಸೊ ಆದ್ರಿಂದ ನಾವೆಲ್ಲ ಪೇಷಂಟ್ಗೂ, ಆರ್ಥ್ರೈಟಿಸ್ ಇರುವಂತ ಯಾವುದೇ ಪೇಷಂಟ್ ಆದ್ರೂ ಸ್ಮೋಕ್ ಮಾಡೋ ಹಾಗಿಲ್ಲ, ಮತ್ತೆ ಸ್ಮೋಕ್ ಯಾರು ಮಾಡ್ತಾ ಇದಾರೋ ಅಲ್ಲಿಗೆ ಹೋಗೋ ಹಾಗಿಲ್ಲ ಅಂತಾನೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಮೇಡಮ್. ಪ್ರತಿಯೊಂದು ಪೇಷಂಟ್ಗೂ ಇದೇ ಕಾರಣದಿಂದ ನಿಮ್ಗೆ ಆರ್ಥ್ರೈಟಿಸ್ ಬಂದಿದೆ ಅಥವಾ ಕೀಲ್ವಾಯು ಬಂದಿದೆ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳಲಿಕ್ಕಾಗಲ್ಲ. ಎಷ್ಟೋ ಬಾರಿ ಫ್ಯಾಮಿಲಿ ಹಿಸ್ಟ್ರಿ ಇರೋದೇ ಇಲ್ಲ, ಅಂದ್ರೆ ಎಲ್ಲರೂ ನನ್ಗೆ ಈ ತರ ಕಾಯಿಲೆ ಇದೆ ಅಂತ ಹೇಳಿರಲ್ಲ. ಮತ್ತಿನ್ನೊಂದು, ಫ್ಯಾಮಿಲಿಯಲ್ಲಿ ಯಾರಿಗೋ ಇದ್ದು, ಇವಾಗ ನಮ್ಮ ಅಜ್ಜ ಅಥವಾ ಅವ್ರ ತಂದೆ ಅವ್ರಿಗೇನಾದ್ರು ಇದ್ದು ನನ್ಗೇನಾದ್ರು ಬಂದ್ರೆ ನನ್ಗೆ ಅವರಲ್ಲಿ ಬಂದಿತ್ತಾ ಇಲ್ವಾ ಅಂತ ಗೊತ್ತಿರಲ್ಲ. ನನ್ಗೇನ್ ಗೊತ್ತಿರುತ್ತೆ, ನಮ್ ತಂದೆ, ನಮ್ ತಾಯಿ, ಮತ್ತೆ ಅವ್ರ ತಂದೆ ತಾಯಿ, ಇಷ್ಟ ಬಿಟ್ರೆ ಅವ್ರ ಹಿರಿಯರ್ಗ ಇತ್ತಾ ಇಲ್ವಾ ಅದ್ ನಮಗ್ ಗೊತ್ತಿರಲ್ಲ. ಬಟ್ ದೇರ್ ವಿಲ್ ಬಿ ಅ ಸ್ಟ್ರಾಂಗ್ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್, ಬಟ್ ಅದೊಂದೇ ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ.
1: ಈಗ ಗಂಟಲ್ ನೋವು ಇರ್ಬೋದು, ಬೇರೆ ಬೇರೆ ಕೀಲುಗಳಲ್ಲಿ ನೋವು ಬಂದಾಗ ಸ್ವಲ್ಪ ಬೇರೆ ಬೇರೆ ಮನೆಯಲ್ಲೇ ಉಪಚಾರಗಳನ್ನು ಮಾಡ್ಕೊಳ್ಳೋದು, ಪೇನ್ ಕಿಲ್ಲರ್ ತಗೊಳ್ಳೋದು, ಅವರವರೇ ಔಷಧಿಗಳನ್ನು ತಗೊಂಡು, ಅದು ಸರಿಸುಮಾರು ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳ ಕಾಲ ಮುಂದುವರೆದ್ರೆ ನೀವು ಅದನ್ನ ಸಂಧಿ ನೋವು ಅಥವಾ ಸಂಧಿವಾತ ಅಂತ ಹೇಗೆ ನಿರ್ಧಾರ ಮಾಡ್ತೀರಾ? ಅಥವಾ ಅದಕ್ಕೆ ವಿಶೇಷವಾಗಿ ಏನಾದ್ರು ಟೆಸ್ಟ್ಗಳಿದೆಯಾ?
0: ಹೌದು, ಅಂದ್ರೆ ಟೆಸ್ಟ್ಗಳೆಲ್ಲ ಬರೀ 5% ಅಥವಾ 10% ಅಷ್ಟೇ ನಮ್ಗೆ ಹೆಲ್ಪ್ ಆಗುತ್ತೆ ಮೇಡಮ್ ಡಯಾಗ್ನೋಸಿಸ್ ಬರ್ಲಿಕ್ಕೆ. ಯಾವುದೇ ಒಂದು ಫೀವರ್, ಇವಾಗ ಕೋವಿಡ್ ಎಲ್ಲ ಬಂದ್ ಹೋಯ್ತು, ಅದಾದ್ಮೇಲೆ ಸುಮಾರು ಜನಕ್ಕೆ ಜಾಯಿಂಟ್ ಪೇನ್ಸ್ ಎಲ್ಲ ಬಂತು. ಎಷ್ಟೋ ಬಾರಿ ವೈರಲ್ ಇನ್ಫೆಕ್ಷನ್ಸ್ ಇಂದ ಬರುವಂತ ಜಾಯಿಂಟ್ ಪೇನ್ ತಂತಾನೆ ಅದು ಕಡಿಮೆ ಆಗ್ಬಿಡುತ್ತೆ. ಕೆಲವರಿಗಷ್ಟೇ ನಾವು ಪೇನ್ ಕಿಲ್ಲರ್ಸ್ ಅಥವಾ ಲೋಡೋಸ್ಟಿರಾಯ್ಡ್ ಕೆಲವು ದಿನಕ್ಕೆ ನಾವು ಕೊಡ್ಬೇಕಾಗತ್ತೆ. ಇನ್ನು ಕೆಲವರಿಗೆ ಯಾವಾಗ ಅದು 6 ವಾರಕ್ಕಿಂತ ಹೆಚ್ಚು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೋ ಅವರಂತೂ ವೇಟ್ ಮಾಡೋದು ಬೇಡ, ಅವರು ಆದಷ್ಟು ಬೇಗ ವೈದ್ಯರ ಹತ್ರ ಬಂದು ಅದನ್ನ ತಪಾಸಣೆ ಮಾಡಿಸ್ಕೊಳ್ಳೋದು ಉತ್ತಮ. ಒಂದು 90% ಆಫ್ ದ ಡಯಾಗ್ನೋಸಿಸ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲೇನೆ ನಮ್ಗೆ ಗೊತ್ತಾಗುತ್ತೆ. ಅವ್ರದ್ದು ಹಿಸ್ಟ್ರಿ, ಅದು ಹೇಗ್ ಇನ್ಕ್ರೀಸ್ ಆಗ್ತಾ ಇದೆ, ಹೇಗ್ ಶುರು ಆಯ್ತು, ಅದನ್ನೆಲ್ಲ ನಾವು ನೋಟ್ ಮಾಡ್ಕೊಂಡು ಜಾಯಿಂಟ್ ಎಕ್ಸಾಮಿನೇಷನ್ ಅಂತ ನಾವು ಏನ್ ಕರಿತೀವಿ. ಸೊ ಜಾಯಿಂಟ್ ನ ಮುಟ್ಟಿ ನಾವು ಪ್ರೆಸ್ ಮಾಡಿ ನೋಡ್ತೀವಿ, ಯಾವ್ದಾದ್ರು ಒಂದ್ ಕೀಲಲ್ಲಿ ನೀರ್ ತರ ತುಂಬಿಕೊಂಡಿದ್ಯಾ, ಬಿಸಿ ಇದೆಯಾ, ಪೇನ್ ಇದೆಯಾ, ರೆಡ್ನೆಸ್ ಇದೆಯಾ, ಇದನ್ನೆಲ್ಲ ನಾವು ನೋಟ್ ಮಾಡ್ಕೊಂಡು ಅದಾದ ನಂತರ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ಯಾವ್ಯಾವ ಟೆಸ್ಟ್ ಬೇಕು ಅಂತ. ಎಷ್ಟೋ ಬಾರಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಲ್ಲೇನೆ ನಮ್ಗೆ ಡಯಾಗ್ನೋಸಿಸ್ ಗೊತ್ತಾಗ್ಬಿಡತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ರೂಮಟಾಯ್ಡ್ ಫ್ಯಾಕ್ಟರ್ ಆಂಟಿಸಿಸ್ಪಿ ಅಂತೆಲ್ಲ ಕೆಲವೊಂದು ಟೆಸ್ಟ್ ಇದೆ, ಅದು ನೆಗೆಟಿವ್ ಇರುತ್ತೆ. ಬಟ್ ರೋಗಿಗೆ ಅಕಸ್ಮಾತ್ ಏನಾದ್ರು ಬೇರೆ ಇನ್ವಾಲ್ವ್ಮೆಂಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಸಹ ನಮ್ಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲೇ ಒಂದು ಐಡಿಯಾ ಇರುತ್ತೆ. ಅದ್ರ ಬೇಸಿಸ್ ಮೇಲೆ, ಅಂದ್ರೆ ಚರ್ಮ ಇನ್ವಾಲ್ವ್ಮೆಂಟ್ ಇರಬಹುದು, ಬಿಸಿಲಿಗೆ ಹೋದಾಗ ಚರ್ಮ ಕೆಂಪಾಗ್ತಿರೋದು, ಮುಖ ಕೆಂಪಾಗ್ತಿರೋದು, ತುಂಬಾ ಕುದುರ್ತಾ ಇರೋದು, ಅಥವಾ ತಂಡಿಗಾಲದಲ್ಲಿ ಕೈ ಬೆರಳುಗಳು ನೀಲಿ ಬಣ್ಣ ಬರ್ತಾ ಇರೋದು, ಈ ತರ ಯಾವ್ದಾದ್ರು ಒಂದು ಲಕ್ಷಣಗಳಿದ್ರೆ ಅದ್ರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಎಲ್ಲಾರ್ಗು ಎಲ್ಲ ಇನ್ವೆಸ್ಟಿಗೇಷನ್ಸ್ ಬೇಕಾಗಲ್ಲ, ಬರೀ ಕೀಲ್ ಮಾತ್ರ ಇನ್ವಾಲ್ವ್ಮೆಂಟ್ ಇದ್ರೆ ಅವರಿಗೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಲ್ಲೇನೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಮೇಡಮ್. ಸೊ ಅಟ್ಲೀಸ್ಟ್ 6 ವಾರ ನಾವು ವೇಟ್ ಮಾಡಬಹುದು. 6 ವಾರಕ್ಕಿಂತ ಹೆಚ್ಚು ಇನ್ನು ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಅವಾಗ ನಾವು ಮಾಡ್ತೇ ಮಾಡಿಸ್ತೀವಿ. ಬಟ್ ಇನ್ನು ಕೆಲವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದ್ರೆ ಅಥವಾ ಯಾವ್ದಾದ್ರು ಇನ್ಫೆಕ್ಷನ್ ಏನಾದ್ರು ಬಂದ್ ಹೋಗಿ ಅದಾದ್ಮೇಲೆ ಆರ್ಥ್ರೈಟಿಸ್ ಬಂದಿದ್ರೆ ಅವಾಗ ಕ್ಲಿಯರ್ ಕಟ್ ಇರುತ್ತೆ ನಮ್ಗೆ. ಸೊ ಎಲ್ಲಿವರೆಗೂ ವೇಟ್ ಮಾಡ್ಬೇಕು ಅನ್ನೋದು ಒಂದು ಟೈಮ್ ಫ್ರೇಮ್ ಅಂತ ನಮಗ್ ಗೊತ್ತಾಗ್ಬಿಡುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾವಾಗ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ.
1: ಸಂಧಿ ನೋವು ಕಾಣಿಸ್ಕೊಳ್ಳುವಾಗ ಅದಕ್ಕೆ ಇನ್ಫ್ಲಮೇಷನ್ ಅಂತ ಹೇಳ್ತಾರಂತೆ, ಅದು ನಿಜನಾ? ಏನ್ ಇನ್ಫ್ಲಮೇಷನ್
0: ಅಂದ್ರೆ? ಉರಿ ಊತ ಅಂತ ಕರಿತೀವಿ ಮೇಡಮ್.
1: ಆ ಇನ್ಫ್ಲಮೇಷನ್ ಇಂದ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಅಂತಾರಲ್ಲ ಮೇಡಮ್, ಅಂದ್ರೆ ಬರೀ ಕೀಲುಗಳಲ್ಲಿ ನೋವು ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ, ಹೃದಯದ ತೊಂದರೆ ಕೂಡ ಆಗುತ್ತೆ ಅಂತ.

0: ಅಲ್ಲಿ ಜನ
1: ಹೌದು ಮೇಡಮ್, ಅದು ನಿಜ. ಇನ್ಫ್ಲಮೇಷನ್ ಅನ್ನೋದು ಏನು ನಾವು ಕರಿತೀವಿ, ಉರಿಯೂತ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಅದನ್ನ. ಸೊ ಈ ತರ ಇರುವಾಗ ನಮ್ಮಲ್ಲಿ ಟ್ರೈಗ್ಲಿಸರೈಡ್ಸ್ ಅನ್ನೋ ಅಂಶ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಸೊ ಟ್ರೈಗ್ಲಿಸರೈಡ್ಸ್ ಅಂದ್ರೆ ಸಾಮಾನ್ಯವಾಗಿ ಮಾತಾಡಬೇಕು ಅಂತಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್. ಅದ್ ಯಾವಾಗ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೋ ಅದರಿಂದ ಕ್ಲಾಟ್ ಆಗುವಂತ ಸಮಸ್ಯೆಗಳು ಕಾರಣ ಆಗುತ್ತೆ. ಅದು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇನೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಇದಕ್ಕೆಲ್ಲ ಅದು ದಾರಿ ಮಾಡಿಕೊಡುತ್ತೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಇನ್ಫ್ಲಮೇಷನ್ ಅನ್ನೋದನ್ನ ಫಸ್ಟ್ ಕಂಟ್ರೋಲ್ಗೆ ತಗೊಳ್ಬೇಕು. ಎಲ್ಲರೂ ಕೇಳ್ತಾರೆ ಆರ್ಥ್ರೈಟಿಸ್ಗೆ ಆರ್ಥ್ರೈಟಿಸ್ ಮಾತ್ರೆ ಕೊಡದೆ ಯಾಕೆ ಪೇನ್ ಕಿಲ್ಲರ್ಸ್ ಕೊಡ್ತಾ ಇದಾರೆ ಅಂತ ಹೇಳಿ. ಸೊ ಇನ್ಫ್ಲಮೇಷನ್ ಕಂಟ್ರೋಲ್ ಮಾಡಕ್ಕೆ ಫಸ್ಟ್ ಬೇಕಾಗಿರೋದೆ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್. ಯಾಕೆಂದ್ರೆ ನಮ್ಗೆ ಆರ್ಥ್ರೈಟಿಸ್ಗೆ ಕೊಡುವಂತ ಔಷಧಿ ನಾವ್ ಇವತ್ತು ಶುರು ಮಾಡಿದ್ರೆ ಅದರದ್ದು ಕೆಲಸ ಶುರು ಆಗ್ಲಿಕ್ಕೆ ಕಡಿಮೆ ಅಂದ್ರೂ 2-2.5 ತಿಂಗಳು ತಗೊಳುತ್ತೆ ಮೇಡಮ್. ಅಲ್ಲಿವರೆಗೂ ಇನ್ಫ್ಲಮೇಷನ್ ಹೆಚ್ಚಾಗಿದ್ರೆ ಅದನ್ನ ಫಸ್ಟ್ ಕಂಟ್ರೋಲ್ಗೆ ತಗೊಳ್ಳೋದು ನಮ್ ಜವಾಬ್ದಾರಿ ಆಗುತ್ತೆ. ಆದ್ರಿಂದ ಲೋಡೋ ಸ್ಟೀರಾಯ್ಡ್ ಮತ್ತೆ ಪೇನ್ ಕಿಲ್ಲರ್ಸ್ ಅಥವಾ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್ ನಾವು ಕೊಡ್ತೀವಿ. ಸೊ ಇದಿಷ್ಟು ನಾವು ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಈ ಆರ್ಥ್ರೈಟಿಸ್ ಮೆಡಿಸಿನ್ಸ್ ಯಾವಾಗ

0: ಕೆಲಸ ಶುರು ಆಗ್ಲಿಕ್ಕೆ ಕಡಿಮೆ ಅಂದ್ರೂ 2-2.5 ತಿಂಗಳು ತಗೊಳುತ್ತೆ ಮೇಡಮ್. ಅಲ್ಲಿವರೆಗೂ ಇನ್ಫ್ಲಮೇಷನ್ ಹೆಚ್ಚಾಗಿದ್ರೆ ಅದನ್ನ ಫಸ್ಟ್ ಕಂಟ್ರೋಲ್ಗೆ ತಗೊಳ್ಳೋದು ನಮ್ ಜವಾಬ್ದಾರಿ ಆಗುತ್ತೆ. ಆದ್ರಿಂದ ಲೋಡೋ ಸ್ಟಿರಾಯ್ಡ್ ಮತ್ತೆ ಪೇಂಟ್ಲೆಸ್ ಅಥವಾ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ಸ್ ನಾವು ಕೊಡ್ತೀವಿ. ಸೊ ಇದಿಷ್ಟು ಸೈಮಲ್ಟೇನಿಯಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಈ ಆರ್ಥರೈಟಿಸ್ ಮೆಡಿಸಿನ್ಸ್ ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೋ ಅವಾಗ ಇದೆಲ್ಲ ಅಗತ್ಯನೇ ಇರೋದಿಲ್ಲ, ನಾವೇ ಅದನ್ನ ಕಡಿಮೆ ಮಾಡ್ತೀವಿ. ಅಥವಾ ನೋವೇನಾದ್ರು ತುಂಬಾ ಹೆಚ್ಚಿದ್ರೆ SOS ಬೇಸಿಸ್ ಅಲ್ಲಿ ತಗೊಳ್ಳಿ ಅಂತ ಹೇಳಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಇನ್ಫ್ಲಮೇಷನ್ ಆದಷ್ಟು ಬೇಗ, ಅಂದ್ರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿದೆ ಅದನ್ನ ನಾವು ಫಸ್ಟ್ ಕಂಟ್ರೋಲ್ ತಗೊಂಡ್ಬಿಡ್ಬೇಕು ಮೇಡಮ್. ಅಂದ್ರೆ ಕೊಲೆಸ್ಟ್ರಾಲ್ ನ ನಾವೆಲ್ಲರಿಗೂ ಚೆಕ್ ಮಾಡೋದಿಲ್ಲ, ಇನ್ಫ್ಲಮೇಷನ್ ಇದೆಯಾ ಅಂತ ನೋಡ್ಲಿಕ್ಕೆ ಬರೀ ಈ ಟ್ರೈಗ್ಲಿಸರೈಡ್ಸ್ ಅಥವಾ ESR CRP ಇದಿಷ್ಟೇ ಅಲ್ಲ, ಎಷ್ಟೋ ಬಾರಿ ಅವ್ರದ್ದು ಕಾಮನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು, ಪ್ಲೇಟ್ಲೆಟ್ ಕೌಂಟ್ ಅಂತ ನಾವು ಕರಿತೀವಲ್ಲ ಅದು ಜಾಸ್ತಿ ಆಗುವಂಥದ್ದು, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಆಲ್ಬಮಿನ್ ಅನ್ನೋದು ಕಡಿಮೆ ಆಗುವಂಥದ್ದು, ಇದೆಲ್ಲ ಇನ್ಫ್ಲಮೇಟರಿ ಮಾರ್ಕರ್ಸ್. ಅಂದ್ರೆ ಇಂಡೈರೆಕ್ಟ್ ಆಗಿ ನಮ್ಗೆ ಗೊತ್ತಾಗುತ್ತೆ ಇನ್ಫ್ಲಮೇಷನ್ ಎಷ್ಟಿದೆ ಈ ವ್ಯಕ್ತಿನಲ್ಲಿ ಅಂತ.
1: ಅದು ಬಹಳ ಸಿಂಪಲ್ ಬ್ಲಡ್ ಟೆಸ್ಟ್ ಅಥವಾ ಹೇಗೆ ಅದು?
0: ಹೌದೌದು, ಅದು ತುಂಬಾ ಸಿಂಪಲ್ ಟೆಸ್ಟ್ ಮೇಡಮ್, ಬೇಸಿಕ್ ಟೆಸ್ಟ್ ಗಳಲ್ಲಿ ಅದು ಒಂದು.
1: ಅದಕ್ಕೇನು ಹೋಗಿ ಅಡ್ಮಿಟ್ ಎಲ್ಲ ಆಗ್ಬೇಕಾಗಿಲ್ಲ?
0: ಇಲ್ಲ ಇಲ್ಲ ಖಂಡಿತ ಇಲ್ಲ, ನಾವು ಆರ್ಥರೈಟಿಸ್ ಪೇಷಂಟ್ ನ ತುಂಬಾ ಸಿವಿಯರ್, ಅವ್ರಿಗೆ ಎದ್ದೇಳಕ್ಕೆ ಆಗ್ತಿಲ್ಲ ಅಂದಾಗ ಮಾತ್ರ ಅಡ್ಮಿಷನ್ ಮಾಡ್ತೀವಿ, ಇಲ್ಲಾಂತಂದ್ರೆ 99% ಅಡ್ಮಿಷನ್ ಬೇಕಾಗೋದಿಲ್ಲ.
1: ಈಗ ಜೀವನ ಪೂರ್ತಿ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅನ್ಸುತ್ತಲ್ವಾ?
0: ಹೌದು, ಅಂದ್ರೆ ಎಲ್ಲರಿಗೂ ಆಗೋದಿಲ್ಲ, ಅದಕ್ಕೋಸ್ಕರ ಈ ಭಯ ನಮಗೂ ಇರುತ್ತಲ್ವಾ. ಸೊ ಔಷಧಿ ಶುರು ಮಾಡಿದ ನಂತರ 4 ವಾರ ಆದ್ಮೇಲೆ ನಾವು ರಕ್ತ ಕಣಗಳನ್ನ ಚೆಕ್ ಮಾಡ್ಬೇಕಾಗತ್ತೆ, ಕಡಿಮೆ ಆಗ್ತಿದ್ಯಾ ಅಥವಾ ನಾರ್ಮಲ್ ಇದೆಯಾ, ಹಾಗೆ ಇನ್ಫ್ಲಮೇಷನ್ ಕಡಿಮೆ ಆಗಿದ್ಯಾ ಇಲ್ವಾ, ಹಾಗೆ ಕಿಡ್ನಿ ಸಮಸ್ಯೆ ಏನಾದ್ರು ಬಂದಿದ್ಯಾ ಅಥವಾ ಲಿವರ್ ಸಂಬಂಧಪಟ್ಟಿದ್ದು ಏನಾದ್ರೂ ಸಮಸ್ಯೆ ಆಗಿದ್ಯಾ, ಇದಿಷ್ಟನ್ನ ನಾವು ಎಲ್ಲಾ ಪ್ರತಿಯೊಂದು ಪೇಷಂಟ್ ಅಲ್ಲೂ ಚೆಕ್ ಮಾಡ್ಬೇಕಾಗತ್ತೆ. ಸೊ ನಮ್ಗೆ ಯಾವಾಗ ಗ್ಯಾರಂಟಿ ಆಗುತ್ತೋ ಇಲ್ಲ ಇವ್ರಿಗೆ ಏನು ಸಮಸ್ಯೆ ಆಗಿಲ್ಲ ಅಂತ ಅಂದಾಗ 3 ತಿಂಗಳಿಗೊಮ್ಮೆ ಮಿನಿಮಮ್ ನಾವು ಚೆಕ್ ಮಾಡಿಸ್ಲೇಬೇಕಾಗತ್ತೆ. ಹಾಗೆ ಡೋಸೇಜ್ ಏನಾದ್ರೂ ಜಾಸ್ತಿ ಮಾಡಿದಾಗ ಅಥವಾ ಹೊಸ ಔಷಧಿ ಏನಾದ್ರೂ ಸ್ಟಾರ್ಟ್ ಮಾಡಿದಾಗ ಪುನಃ 1 ತಿಂಗಳಲ್ಲೇನೆ ಚೆಕ್ ಮಾಡ್ಬೇಕಾಗತ್ತೆ. ಕೆಲವರು ಕೇಳ್ತಾರೆ ಏನ್ ಅದೇ ಮಾತ್ರೆ ಬರಿತಾ ಇದಾರೆ ಮತ್ ಬ್ಲಡ್ ಟೆಸ್ಟ್ ಯಾಕೆ ಮಾಡಿಸೋದು? ಸೊ ಇದೆಲ್ಲ ತಪ್ಪು, ಅದು ಅವ್ರ ಒಳ್ಳೇದಕ್ಕೋಸ್ಕರ ನಾವು ಹೇಳೋದು.
1: ರೋಗಿಗೆ ಏನು ಅಗತ್ಯ ಇದೆಯೋ ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ.
0: ಹೌದು, ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪ್ರತಿ ಸಲ ಬ್ಲಡ್ ಟೆಸ್ಟ್ ಬೇಕು ಅಂತ ಕೇಳ್ತಾರೆ, ಅದು ನಮ್ಗೋಸ್ಕರ ಅಲ್ಲ ಅವರಿಗೋಸ್ಕರ ಕೇಳ್ತಾ ಇರೋದು, ಅವ್ರ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗತ್ತಲ್ವಾ ಮೇಡಮ್. ಸೊ 3 ತಿಂಗಳಿಗೊಮ್ಮೆ ಬ್ಲಡ್ ಟೆಸ್ಟ್ ಮಾಡಿಸೋದು ಅಗತ್ಯ, ಮಾಡಿಸ್ಲೇಬೇಕಾಗತ್ತೆ. ಅಂಡ್ ಎಲ್ಲಾ ಪೇಷಂಟ್ಗೂ ಸೈಡ್ ಎಫೆಕ್ಟ್ ಬರಲ್ಲ ಮೇಡಮ್, ಬಟ್ ಯಾರಗ್ ಬರುತ್ತೆ ನಮ್ಗೆ ಮುಂಚಿತವಾಗಿನೇ ಗೊತ್ತಾಗೋದೇ ಇಲ್ಲ, ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡೋದು ಈ ಇನ್ವೆಸ್ಟಿಗೇಷನ್ಸ್.
1: ಏನು ಒಳಗೆ ಏನಾಗಿದೆ ಅಂತ ನೋಡ್ಕೊಳ್ಳಾರ್ದೆ ನೀವು ಕೂಡ ಮಾತ್ರೆಗಳನ್ನ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ?
0: ಕಷ್ಟ ಆಗುತ್ತೆ, ಹೌದು.
1: ಆ ಕಾರಣಕ್ಕೆ ವೈದ್ಯರು ಹೇಳಿರುವ ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕು, ನಿಯಮಿತವಾಗಿ ಮಾತ್ರೆಗಳನ್ನ ತೆಗೆದುಕೊಳ್ಬೇಕು, ಮತ್ತೆ ಫಾಲೋ ಅಪ್ ಮಾಡ್ಬೇಕು. ಕಡಿಮೆ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರಲ್ವಾ, ಹಾಗೆ ನಿಲ್ಸೋದ್ರಿಂದ ತೊಂದರೆ ಆಗುತ್ತೆ.
0: ತೊಂದರೆ ಆಗುತ್ತೆ, ಹೌದು.
1: ಅಂದ್ರೆ ಒಂದ್ ಚೀಟಿ ಇಟ್ಕೊಂಡ್ಬಿಟ್ಟು ಮತ್ತೆ ಯಾವಾಗ ಯಾವಾಗ ಬರುತ್ತೋ ಅದೇ ಮಾತ್ರೆಗಳನ್ನ ತಗೊಳ್ಳೋದು
0: ಅದೇ ಆಗಿರೋದು ಮೇಡಮ್, ತುಂಬಾ ಪೇಷಂಟ್ ಹಾಗೆ ನೋಡೋದು. ಮತ್ತೆ ಯಾವಾಗ ಕಾಂಪ್ಲಿಕೇಶನ್ಸ್ ಆಗುತ್ತೋ ಅವಾಗ ಬರ್ತಾರೆ, ಆಗ ನಾವು ಹೆಲ್ಪ್ಲೆಸ್ ಸಿಚುವೇಶನ್ ಅಲ್ಲಿ ಇದ್ಬಿಡ್ತೀವಿ. ಕಿಡ್ನಿ ಒಂದ್ಸಲ ಸಮಸ್ಯೆ ಶುರು ಆಯ್ತು ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಆಗಿ ಕೊಡುವಂತ ಮಾತ್ರೆಗಳನ್ನ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಕಿಡ್ನಿ ಸಮಸ್ಯೆ ಇರುವಂತ ಪೇಷಂಟ್ಸ್ ಗೆ ಕೊಡಕ್ ಆಪ್ಷನ್ಸ್ ಇರೋದೇ 1 ಅಥವಾ 2 ಮೇಡಮ್, ಅದು ತುಂಬಾ ಎಫೆಕ್ಟಿವ್ ಅಲ್ಲ. ಅದ್ ಬಿಟ್ಟು ನಾವಿನ್ನೇನು ಎಸ್ಕಲೇಟ್ ಮಾಡಕ್ಕೂ ಆಗಲ್ಲ, ಸ್ಟೀರಾಯ್ಡ್ ಕೊಡ್ಬೇಕಾಗತ್ತೆ, ಅದರಿಂದ ಆದ ಕಾಂಪ್ಲಿಕೇಶನ್ಸ್ ಒಂದ್ರಿಂದೇ ಒಂದು ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ನಾವು ಹೇಳಿದ ಮಾತ್ರೆಗಳನ್ನ ಕರೆಕ್ಟ್ ಆಗಿ ತಗೊಂಡು ಫಾಲೋಅಪ್ ಕರೆಕ್ಟ್ ಆಗಿ ಬಂದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು.
1: ಮತ್ತೆ ಇನ್ನೊಂದು ನಿಮ್ಗೆ ಕೇಳ್ಬೇಕಿತ್ತು ಮೇಡಮ್, ಸಾಕಷ್ಟು ಜನ ಮಹಿಳೆಯರು ನಮ್ಗೆ ಗೊತ್ತಿರೋ ಹಾಗೇನೆ ವರ್ಷಕ್ಕೊಂದ್ಸರ್ತಿ ಇಂಜೆಕ್ಷನ್ ತಗೋಬಿಡ್ತಾರೆ, ಆ ತರದ ಇದೆಯಾ?
0: ಇಲ್ಲ ಮೇಡಮ್,
1: ವರ್ಷಕ್ಕೊಂದ್ಸರ್ತಿ ಇಂಜೆಕ್ಷನ್ ತಗೋಬಿಟ್ರೆ ಅಥವಾ 10 ವರ್ಷಕ್ಕೊಂದ್ಸರ್ತಿ 3 ವರ್ಷಕ್ಕೊಂದ್ಸರ್ತಿ ಈ ತರದ ಏನೇನೋ ಹೇಳೋದನ್ನ ಕೇಳಿದೀನಿ ನಾನು, ಆ ತರದ್ ತಗೋಬಿಟ್ರೆ ಯಾವ ನೋವು ಬರೋದಿಲ್ಲ ಅಂತ ಹೇಳ್ತಾರಪ್ಪ.
0: ಆ ತರದ್ದು ಯಾವ್ದು ನನಗ್ ಗೊತ್ತಿರೋ ಪ್ರಕಾರ ಅಂತಿಲ್ಲ ಮೇಡಮ್ ಸೋ ಫಾರ್. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಿರಾಯ್ಡ್ ಇಂಜೆಕ್ಷನ್ ತಗೊಂಡ್ಬಿಡ್ತಾರೆ. ಸೊ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಕೆಲವು ದಿನಗಳ ಕಾಲ ಕೆಲಸ ಮಾಡುತ್ತೆ, ಅದಾದ್ಮೇಲೆ ಮತ್ತದೆ SQ1 ಹಾಗೆ ಆಗುತ್ತೆ. ಸೊ ಅದು 3 ತಿಂಗಳವರೆಗೂ ಇನ್ನೊಂದ್ 3 ತಿಂಗಳು ಒಂದ್ ಸ್ವಲ್ಪ ತಡ್ಕೊಳ್ತಾರೆ, ಮತ್ತೆ 6 ತಿಂಗಳಿಗೊಮ್ಮೆ ನೆಕ್ಸ್ಟ್ ಇಂಜೆಕ್ಷನ್, ಈ ತರ ಇರಬಹುದು. ಬಟ್ ಆ ರೀತಿ ನನ್ಗೆ ಗೊತ್ತಿರೋ ಪ್ರಕಾರ ಅಂತೂ ಸೋಫಾರ್ ಯಾವುದೂ ಇಲ್ಲ.
1: ಈಗ ಪೇನ್ ಕ್ಲಿನಿಕ್ ಅಂತಾನೆ ಆದಿಚುಂಚನಗಿರಿ ಆಸ್ಪತ್ರೆನಲ್ಲಿ ಇದೆ, ಈ ಪೇನ್ ಕ್ಲಿನಿಕ್ ಸಹಾಯ ಇದಕ್ಕೆ ಬೇಕಾಗುತ್ತಾ?
0: ಹೌದು ಮೇಡಮ್, ತುಂಬಾ ಹೆಲ್ಪ್ ಆಗುತ್ತೆ ಪೇನ್ ಕ್ಲಿನಿಕ್. ಎಷ್ಟೋ ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಆರ್ಥ್ರೈಟಿಸ್ ಪರ್ಸೆ ಜಾಯಿಂಟ್ ಗೆ ಸಂಬಂಧಪಟ್ಟಾಗೆ ಅಂತ ಅಲ್ಲ, ಇವಾಗ ಆರ್ಥ್ರೈಟಿಸ್ ಇರುವಂತ ಪೇಷಂಟ್ಸ್ಗೆ ಎಷ್ಟೋ ಬಾರಿ ನರಗಳ ಇನ್ವಾಲ್ವ್ಮೆಂಟ್ ಆಗ್ಬಿಡುತ್ತೆ. ಕಾರ್ಪೊಟನಲ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ, ಅಥವಾ ಫುಡ್ ಡ್ರಾಪ್, ರಿಸ್ ಡ್ರಾಪ್, ಆತರ ಎಲ್ಲ ಆಗ್ಬಿಡುತ್ತೆ. ಸೊ ಈ ತರ ಸಿಚುಯೇಷನ್ಸ್ ಇದ್ದಾಗ ಪೇನ್ ಕ್ಲಿನಿಕ್ ಅವ್ರ ಸಹಾಯ ತುಂಬಾ ನಮ್ಗೆ ಅಗತ್ಯ ಆಗುತ್ತೆ. ಪ್ರತಿಯೊಂದು ಬರೀ ಟ್ಯಾಬ್ಲೆಟ್

0: ಅಲ್ಲೇನೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಬರಲ್ಲ. ಸೊ ಲೋಕಲ್ ಅಪ್ಲಿಕೇಶನ್ ಇದೆಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಮೇಡಮ್. ಸೊ ಪೇನ್ ಕ್ಲಿನಿಕ್ ಡೆಫಿನೆಟ್ಲಿ ಹೆಲ್ಪ್ಸ್ ಎಲ್ಲರಲ್ಲೂ, ಅಲ್ಲದೆ ಹೋದ್ರು ಈ ತರ ನ್ಯೂರಲಾಜಿಕಲ್ ಇನ್ವಾಲ್ವ್ಮೆಂಟ್ ಆಗಿರುವಂತ ಪೇಷಂಟ್ಸ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ.
1: ಈಗ ಜೀವನ ಶೈಲಿಯ ಬದಲಾವಣೆಯಿಂದ ಈ ಕಾಯಿಲೆಯನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಕೋಬಹುದಾ?
0: ಖಂಡಿತ. ಸೊ ಜೀವನ ಶೈಲಿಯಲ್ಲಿ ಮೇನ್ ಆಗಿ ಏನು ಅಂತಂದ್ರೆ ಬ್ಯಾಲೆನ್ಸ್ ಡೈಟ್. ಕೆಲವರು ಹೇಳ್ತಾರೆ ಕಾಳುಗಳು ತಿನ್ಬಾರ್ದು, ಆಲೂಗೆಡ್ಡೆ ತಿನ್ಬಾರ್ದು, ಬದನೆಕಾಯಿ ತಿನ್ಬಾರ್ದು, ಹಾಗೆಲ್ಲ ನಮ್ಮ ಮೆದುಳಿಗೆ ಏನು
1: ವಾತಕಾರಕ ಆಹಾರಗಳು
0: ಅದು ಬಹುಶಃ
1: ಅಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಮನೆ ಔಷಧಿಗಳನ್ನ ಹೇಳ್ಬಿಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅದೆಲ್ಲ ನಿಜನಾ ಅಂತ.
0: ಇಲ್ಲ, ನಮ್ಮ ಮೆಡಿಸಿನ್ ಪ್ರಕಾರ ಅಂತೂ ಆತರ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಗೌಟ್ ಅಂತ ಕೆಲವೊಂದು ಕಂಡೀಷನ್ಸ್ ಇದೆ ಮೇಡಮ್. ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಆಗುವಂತ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್ ಅಂತ ಕರಿತೀವಿ, ಅವರಲ್ಲಿ ನಾವು ಮೊಳಕೆ ಕಟ್ಟಿದ ಕಾಳುಗಳು ಅಥವಾ ಟೊಮೆಟೊ ಬೀಜ ತೆಗೆದ್ಬಿಟ್ಟು ಉಪಯೋಗಿಸಿ ಅಂತ ಹೇಳ್ತೀವಿ. ಕೆಲವರಲ್ಲಿ ಸೊಪ್ಪು ತಿನ್ಬಾರ್ದು ಅಂದ್ರೆ ಪಾಲಕ್ ಹೆಚ್ಚಾಗಿ ತಿನ್ಬಾರ್ದು, ಮಾಂಸಾಹಾರ ತಿನ್ಬಾರ್ದು, ರೆಡ್ ಮೀಟ್ ಮತ್ತೆ ಸೀ ಫುಡ್ ಯಾವ್ದು ತಿನ್ಬಾರ್ದು ಅಂತ ರೆಸ್ಟ್ರಿಕ್ಟ್ ಮಾಡ್ತೀವಿ. ಅದ್ ಬಿಟ್ಟು ರುಮಟಾಯ್ಡ್ ಆರ್ಥರೈಟಿಸ್ ಇರುವಂತ ಪೇಷಂಟ್ಸ್ ಗೆ ರೆಸ್ಟ್ರಿಕ್ಷನ್ ಅಂತಂದ್ರೆ ಎಣ್ಣೆಲಿ ಕರೆದಿರುವಂತ ಪದಾರ್ಥನ ಮಾತ್ರ ನಾವು ರೆಸ್ಟ್ರಿಕ್ಟ್ ಮಾಡಕ್ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇನ್ಫ್ಲಮೇಷನ್ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ. ಇವರು ಸೇವಿಸೋ ಆಹಾರದಿಂದ ಅದಿನ್ನೂ ಹೆಚ್ಚಾಗಬಾರ್ದು ಅಂತ ಒಂದು ಐಡಿಯಾ ಅಷ್ಟೇ. ಅದು ಬಿಟ್ರೆ ಬೇರೆ ಏನೇನು ರೆಸ್ಟ್ರಿಕ್ಷನ್ ಇಲ್ಲ ಮೇಡಮ್. ಅದು ಬಿಟ್ರೆ ಅಟ್ ಲೀಸ್ಟ್ ಮಿನಿಮಮ್ 30 minutes ಅಥವಾ 45 minutes ವಾಕ್ ಮಾಡಬೇಕು. ಸ್ವಿಮ್ಮಿಂಗ್ ಮಾಡೋರು ಸ್ವಿಮ್ಮಿಂಗ್ ಮಾಡಿದ್ರೆ ದಟ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಅದ್ ಬಿಟ್ಟು ಅವ್ರು ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ಮಾಡಿದ್ರು, ಜುಂಬಾ ಹೋಗ್ತಾರೆ, ಕೆಲವರು ಯೋಗ ಮಾಡ್ತಾರೆ, ಅವ್ರು ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ಅಳವಡಿಸ್ಕೊಂಡ್ರು ಇಟ್ ಇಸ್ ವೆರಿ ಗುಡ್. ಸೊ ಇಂಥದ್ದೇ ಮಾಡ್ಬೇಕು, ಇಂಥದ್ ಮಾಡಬಾರ್ದು ಆತರ ಎಲ್ಲ ಏನು ಇಲ್ಲ. ಬಟ್ ಹೆಚ್ಚಾಗಿ ಮಂಡಿ ಮೂಳೆ ಸವ್ದಿರುವಂತ ಪೇಷಂಟ್ಸ್ ಈ ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡುವಂತದ್ದು ಇವನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಸ್ಕ್ವಾಟ್ ಮಾಡಬಾರ್ದು, ಕುಕ್ಕರ್ಗಾಲಲ್ಲಿ ಕೂರ್ಬಾರ್ದು, ಈ ತರ ಸ್ಪೆಸಿಫಿಕ್ ಆಗಿ ಮಂಡಿ ಮೂಳೆ ಸವಿತಾ ಇರುವಂತ ಪೇಷಂಟ್ಸ್ ಗೆ. ಅದ್ ಬಿಟ್ರೆ ಆರ್ಥರೈಟಿಸ್ ಪೇಷಂಟ್ಸ್ ಗೆ ಅಂತಾರೆ ಇಂಥದ್ದೇ ಮಾಡ್ಬೇಕು ಅಂತ ಏನು ಇಲ್ಲ. ಯಾವ್ದಾದ್ರೂ ಪರವಾಗಿಲ್ಲ, ಅವರು ಎಕ್ಸಸೈಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು, ಬ್ಯಾಲೆನ್ಸ್ ಡೈಟ್ ತಗೋಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು, ಸ್ಮೋಕ್ ಮಾಡಬಾರ್ದು, ಮತ್ತೆ ಆದಷ್ಟು
1: ಇನ್ಫೆಕ್ಷನ್
0: ಇರಬಾರ್ದು. ಕರೆಕ್ಟ್. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ನಿಲ್ಸೋ ಹಾಗೆ ಪ್ರೇರೇಪಿಸಬೇಕು.
1: ತುಂಬಾ ಧನ್ಯವಾದಗಳು ಮೇಡಮ್. ಈಗ ಕೈ ನೋವು ಬಂತು, ಕಾಲ್ ನೋವು ಬಂತು, ಹೋಗುತ್ತೆ, ಒಂದ್ ಪೇನ್ ಕಿಲ್ಲರ್ ತಗೊಳ್ಳೋಣ, ಅಯ್ಯೋ ಮತ್ತೆ ಈಗ ಬಂದಿರ್ಲಿಲ್ಲ, ಒಂದ್ ಎರಡ್ ತಿಂಗಳಿಂದ ಇರ್ಲಿಲ್ಲ, ಮೂರ್ ತಿಂಗಳಿಂದ, ಈ ತರದ ಮಾತುಗಳನ್ನ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಕೇಳ್ತಾ ಇರ್ತೀವಿ. ಆದ್ರೆ ವೈದ್ಯರನ್ನ ಕಾಣ್ಬೇಕು, ತಜ್ಞ ವೈದ್ಯರನ್ನ ಕಾಣೋದ್ರಿಂದ ಮುಂದೆ ಆಗಬಹುದಾದಂತಹ ತುಂಬಾ ದೊಡ್ಡ ತೊಂದರೆಗಳನ್ನ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತಾ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ನೀವು. ಧನ್ಯವಾದಗಳು ನಿಮ್ಗೆ.
0: ಥ್ಯಾಂಕ್ ಯು.
1: ನಮಸ್ತೆ.
0: ನಮಸ್ತೆ ಮೇಡಮ್.
2: ಇದುವರೆಗೆ ಸಂಧಿವಾತಕ್ಕೆ ಕಾರಣಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಸಂಧಿವಾತ ರೋಗ ತಜ್ಞರಾದ ಡಾಕ್ಟರ್ ಸಂಗೀತಾ ಕೆಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಕಾಶವಾಣಿ ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ. ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇವತ್ತಿನ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕುರಿತಾದಂತಹ ಒಂದು ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸುಧೀಂದ್ರ ಅವರೇ.
3: ನಮಸ್ತೆ.
2: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಇದು ಯಾವಾಗಿಂದ ಬಂತು? ಇದರ ಮೂಲ ಉದ್ದೇಶ, ರೂಪುರೇಷೆಗಳು, ವ್ಯಾಪ್ತಿ?
3: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಅನ್ನೋದು 2015 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದ್ರ ಮೂಲ ಉದ್ದೇಶ ಬಂದು ಬಂಗಾರದ ಆಮದನ್ನ ಕಡಿಮೆ ಮಾಡಬೇಕು ಅಂತಂದು. ಹೆಚ್ಚಾಗಿ ಭಾರತ ದೇಶದ ಬಂಗಾರಕ್ಕೆ ಹೊರದೇಶಗಳನ್ನ ಅವಲಂಬಿಸಿದೆ. ಸೊ ಹಾಗಾಗಿ ಅದು ಆಮದನ್ನ ಕಡಿಮೆ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ದುಡ್ಡು ಹೊರದೇಶಗಳಿಗೆ ಹೋಗ್ತಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಚಿನ್ನ ನಗದೀಕರಣ ಯೋಜನೆಯನ್ನ ಕೇಂದ್ರ ಸರ್ಕಾರವು ಉದ್ಘಾಟಿಸಿದೆ.
2: ಅಂತಂದ್ರೆ ಮನೆಯಲ್ಲಿರುವಂತಹ ಒಂದು ಚಿನ್ನ ಅದು ಮರಳಿ ಬ್ಯಾಂಕಿಗೆ ಹೋಗ್ಬೇಕು, ವಿದೇಶಿ ವಿನಿಮಯ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಉಳಿಬೇಕು ಎಂಬಂತಹ ಒಂದು ಮೂಲ ಉದ್ದೇಶ.
3: ಹೌದು, 2015 ಮೂರು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು. ಸಾವರಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಮತ್ತೆ ಇಂಡಿಯನ್ ಗೋಲ್ಡ್ ಕೈನ್. ಅದರಲ್ಲಿ ಇಂಡಿಯನ್ ಗೋಲ್ಡ್ ಕೈನ್ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಸಾವರಿನ್ ಗೋಲ್ಡ್ ಬಾಂಡ್ ಮತ್ತು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ತುಂಬಾ ಪ್ರಚಲಿತವಾಗಿ ನಡೀತಿದೆ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಬಂಗಾರದಲ್ಲಿ ದಿಢೀರಾಗಿ ಬೆಲೆ ಇರೋ ಕಾರಣ ಅದು ಆರ್ಥಿಕವಾಗಿ ಹೊರಗಿರೋದ್ರಿಂದ ಸದ್ಯ ಅದನ್ನ ನಿಲ್ಲಿಸಲಾಗಿದೆ. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಇನ್ನೂ ಪ್ರಚಲಿತದಲ್ಲಿರುವಂತಹ ಒಂದು ಯೋಜನೆಯಾಗಿದೆ.
2: ಹೇಳಿ ಸುಧೀಂದ್ರ ಅವರು, ಈಗ ಚಿನ್ನ ನಗದೀಕರಣ ಯಾರು ಮಾಡ್ಕೋಬಹುದು, ಅದರ ವ್ಯಾಪ್ತಿ, ಅದರ ಒಂದು ಕನಿಷ್ಠ ನಮ್ಮ ಸಾರ್ವಜನಿಕರು ಬ್ಯಾಂಕಿನಿಂದ ಹಣವನ್ನ ಪಡಿಬಹುದು?
3: ಸೊ ಇದರಲ್ಲಿ ಮೂಲತಃ ಬಂದು ಚಿನ್ನವನ್ನ ಗ್ರಾಹಕರು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಯಾವುದೇ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ. ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತ ಏನ್ ಕರಿತೀವಿ, ಅವರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅದೇ ರೀತಿ ಟ್ರಸ್ಟ್, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್, ಸೊ ಇವೆಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡೋ ಒಂದು ಅವಕಾಶ ಇದೆ.
2: ಒಂದು ಟ್ರಸ್ಟ್ ಅಥವಾ ಒಂದು ಅವಿಭಕ್ತ ಕುಟುಂಬ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಿ, ಎಷ್ಟು ಚಿನ್ನವನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
3: ಕನಿಷ್ಠ ಪಕ್ಷ 10 ಗ್ರಾಮ್ ಬಂಗಾರನ ಹೂಡಿಕೆ ಮಾಡಬೇಕಾಗುತ್ತೆ. ಗರಿಷ್ಠವಾಗಿ ಯಾವುದೇ ಒಂದು ಮಿತಿ ಇಲ್ಲ.
2: ಹೌದು,
3: ಅವರು ಅಲ್ಲಿ ಎಷ್ಟು ಬಂಗಾರ ಇದೆಯೋ ಅದನ್ನ ಮಾಡಬಹುದು. ಆದ್ರೆ ಕನಿಷ್ಠವಾಗಿ ಒಂದೊಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟ್ ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ 10 ಗ್ರಾಮ್ ಅಷ್ಟು ಬಂಗಾರ, ಬಿಸ್ಕತ್ ಆಗಿರ್ಬೋದು, ಗಟ್ಟಿ ಬಂಗಾರ ಆಗಿರ್ಬೋದು ಅಥವಾ ಆಭರಣ ಬಂಗಾರ ಆಗಿರ್ಬೋದು, ಅದನ್ನ ಕನಿಷ್ಠ ಪಕ್ಷ 10 ಗ್ರಾಮ್ ಅಷ್ಟು ಹೂಡಿಕೆ ಮಾಡಬೇಕಾಗುತ್ತೆ.
2: ಅಂದ್ರೆ ಪ್ರತಿಶತ 10 ಗ್ರಾಮ್ಗೆ ಅದರ ಒಂದು ಮೌಲ್ಯ ಎಷ್ಟು, ನಾವು ಅದನ್ನ ನಗದೀಕರಣ ಮಾಡಬಹುದು ಅಥವಾ ಪೂರ್ತಿಯಾಗಿ ಅದರ ಮೌಲ್ಯವನ್ನ ಮಾರುಕಟ್ಟೆ ದರ ಏನಿದೆ ಅದನ್ನ ಅವರು ನಗದೀಕರಣ ಮಾಡ್ಕೊಳ್ಳಕ್ ಅವಕಾಶ ಇದೆ ಹೇಗೆ?
3: ಇದರಲ್ಲಿ ಬಂಗಾರನ ನೀವೊಂದು ಡಿಪಾಸಿಟ್ ಟೈಪ್ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಇದು ನಿಮಗೆ ಅವಧಿ ಮೇಲೆ ಬಡ್ಡಿ ಕೊಡುತ್ತೆ. ಸೊ ದೀರ್ಘಾವಧಿ ಮತ್ತೆ ಅಲ್ಪಾವಧಿ ಅಂತ ಎರಡು ಇರ್ತದೆ. 1-3 ವರ್ಷ ನಾವು ಅಲ್ಪಾವಧಿ ಅಂತ ಕರಿತೀವಿ, 3 ವರ್ಷ ಮೇಲ್ಪಟ್ಟು ಇನ್ವೆಸ್ಟ್ ಮಾಡೋದು ದೀರ್ಘಾವಧಿ ಅಂತ ಬರುತ್ತೆ. ಸೊ ಅಲ್ಪಾವಧಿಗೆ 2.25% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ದೀರ್ಘಾವಧಿಗೆ 2.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ.
2: ಬಡ್ಡಿದರ.
3: ಸೊ ಈಗ ಸದ್ಯ ಸರ್ಕಾರ 1-3 ವರ್ಷ ಅಂದ್ರೆ ಅಲ್ಪಾವಧಿಗೆ ಮಾತ್ರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಸ್ವೀಕರಿಸ್ತಿದೆ.
2: ಹೇಗೆ ಸಾರ್ವಜನಿಕರು ಇದರ ಒಂದು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಹೇಗೆ, ಅಥವಾ ಅವೇರ್ನೆಸ್ ಹೇಗಿದೆ, ತಿಳುವಳಿಕೆ ನಮ್ಮ ಭಾಗದಲ್ಲಿ?
3: ಈಗ ಇದರಲ್ಲಿ ಮೂಲತಃ ಬಂದು ಏನಾಗುತ್ತೆ, ನೀವು ಗಟ್ಟಿ ಬಂಗಾರ ಇದ್ದವರು ಇದ್ರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಜನರಿಂದ ತಗೊಂಡಿರೋ ಆಭರಣನ ನಾವು ಕರಗಿಸ್ಬಿಟ್ಟು ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ. ಮತ್ತೆ ಅದನ್ನ ಹೇಗೇನು ಒಂದು ಡೆಟ್ ಕ್ಯಾಪಿಟಲ್ ಅನ್ನ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಬಂಗಾರ ಮನೆಯಲ್ಲೇ ಇರ್ತದೆ. ಸೊ ಅದು ಕಸ್ಟಮರಿಗೂ ಅದನ್ನ ಸುರಕ್ಷಿತವಾಗಿ ಇಡೋಂತ ಒಂದು ಪ್ರಮೇಯ ಇರ್ತದೆ. ಅಥವಾ ಕೆಲವೊಬ್ಬರು ಬಂಗಾರನ ಲಾಕರ್ ಅಲ್ಲಿ ಇಡ್ತಾರೆ. ಸೊ ಅದರಿಂದ ತಿಂಗಳ ತಿಂಗಳ ಅಥವಾ ವರ್ಷ ವರ್ಷ ಲಾಕರ್ ರೆಂಟ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಸೊ ಅವ್ರು ಈ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಕರ್ ತಗಲೋ ಅವಶ್ಯಕತೆನೆ ಇರೋದಿಲ್ಲ, ಮತ್ತೆ ಬಂಗಾರನ ಸುರಕ್ಷಿತವಾಗಿ ಇಟ್ಕೊಳ್ಳೋಂತ ಒಂದು ಅಪಾಯ ಅಥವಾ ರಿಸ್ಕ್ ಇರೋದಿಲ್ಲ. ಮತ್ತೆ ಮನೇಲಿದ್ದಾಗ ಬಂಗಾರ ಒಂದು ಡೆಡ್ ಕ್ಯಾಪಿಟಲ್ ಆಗಿರ್ತದೆ, ಅದನ್ನೇ ಅವ್ರು ಇಲ್ಲಿ ಬ್ಯಾಂಕಲ್ಲಿ ಇಟ್ಟಾಗ ಅದೊಂದು ಠೇವಣಿ ರೂಪದಲ್ಲಿ ಅವರಿಗೆ ಬಡ್ಡಿ ಸಮೇತ ಸಿಗುತ್ತೆ. ಸೊ ಇದು ಡೆಟ್ ಕ್ಯಾಪಿಟಲ್ ಇಂದ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಕಸ್ಟಮರಿಗೆ ಆರ್ಥಿಕವಾಗಿನೂ ಇದು ಅನುಕೂಲಕರವಾಗಿದೆ. ದೇಶಕ್ಕೂ ಏನಾಗುತ್ತೆ, ಈ ರೀತಿ ಬಂಗಾರನ ನಾವು ಕರಗಿಸಿ ಮತ್ತೆ ಮಾರ್ಕೆಟ್ಗೆ ಬಿಡೋದ್ರಿಂದ ಆಮದು ಮತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲೂ ಏನಿದೆ, ನಿಮಗೆ ಸಾಲ ಪಡೆಯೋ ಒಂದು ಅವಕಾಶ ಇದೆ ಬಂಗಾರದ ಮೇಲೆ. ಸೊ ಇದು ಗೋಲ್ಡ್ ಇಡ್ತೀರಾ, ಅದ್ರ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಮ್ಯಾಟ್ ಫಾರ್ಮ್ ಅಲ್ಲಿ ನಾವು ಕೊಡ್ತೀವಿ. ಸೊ ಅದನ್ನ ನೀವು ಮತ್ತೆ ಪ್ರೈಮರಿ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು ಶೇಕಡಾ 70-75% ಸಾಲನೂ ನೀಡಲಾಗುತ್ತೆ. ಬಂಗಾರ

0: ಏನು ಬೆಲೆ ಬೀಳುತ್ತೋ ಅಷ್ಟೇ ವ್ಯಾಲ್ಯೂ ಈ ಸೆಕ್ಯೂರಿಟಿಗೂ ಇರುತ್ತೆ.
1: ಈಗ ಬಂಗಾರ ನಾವು ಮಾನಿಟೈಸೇಷನ್ ಅಥವಾ ನಗದೀಕರಣ ಮಾಡುವಾಗ ಏನೆಲ್ಲ ದಾಖಲೆಗಳನ್ನು ಕೊಡಬೇಕಾಗ್ತದೆ?
0: ನಿಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್.
1: ಹೌದು,
0: ಇವು ಮೂರು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ.
1: ಅಂದ್ರೆ ಅದನ್ನ ಬಂಗಾರವನ್ನ ಪರಿಶೀಲನೆ ಮಾಡ್ತಾರೆ, ಅದಕ್ಕೊಂದು ಸಪರೇಟ್ ಆದಂತಹ ಒಂದು ಶಾಖೆ ಇರ್ತದೆ? ಹೇಗೆ
0: ಸಪರೇಟ್ ಆಗಿ ಶಾಖೆ ಇಲ್ಲ, ಬಟ್ ಕೆಲವೊಂದು ಬ್ಯಾಂಕ್ ಗಳನ್ನ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಅಳವಡಿಸಿದೆ. ಎಲ್ಲಾ ಬ್ಯಾಂಕ್ ಗಳಲ್ಲಿ ಈ ಒಂದು ಶಾಖೆ ಯೋಜನೆ ಇರೋದಿಲ್ಲ. ಈಗ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ ಆರು ಬ್ಯಾಂಕ್ಗಳನ್ನ ಗುರುತಿಸಿದೆ.
1: ರಾಷ್ಟ್ರೀಕೃತ
0: ಬ್ಯಾಂಕ್ಗಳನ್ನ ಗುರುತಿಸಿದೆ. ಸೊ ಈ ಆರು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಿದೆ.
1: ಸುಧೀಂದ್ರ ಅವರೇ, ಈಗ ಒಂದು ಅಲ್ಪಾವಧಿ ಅಥವಾ ದೀರ್ಘಾವಧಿ ಅವಧಿ ಮುಗಿದ ನಂತರ ಅದನ್ನ ಏನಾದರೂ ಗ್ರಾಹಕರು ಬಿಡಿಸಿಕೊಳ್ಳಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆ?
0: ಆಟೋಮೆಟಿಕ್ ಆಗಿ ರಿನಿವಲ್ ಇದೆ ಇರುತ್ತೆ. ಸೊ ಅವರೆಂದು ಬಿಡಿಸ್ಕೊಳ್ತಾರ ಅವತ್ತಿನ ದಿನದ್ದು ಆ ದಿನದ್ದು ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ವ್ಯಾಲ್ಯೂಗೆ ಲೆಕ್ಕ ಹಾಕಿ ಅಮೌಂಟ್ ಇದು ಕೊಡ್ತೀವಿ. ಗೋಲ್ಡ್ ಬೇಕು ಅಂದ್ರೆ ಗೋಲ್ಡ್ ಕೊಡ್ತೀವಿ, ಇಲ್ಲ ಗೋಲ್ಡ್ ಬೇಡ ಕ್ಯಾಶ್ ಕೊಡ್ರಿ ಅಂದ್ರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಗೋಲ್ಡ್ ಇದೆನಾ ಅದನ್ನ ನಂಬರ್ ಆಫ್ ಗ್ರಾಮು ಇಂಟು ಮಾರ್ಕೆಟ್ ವ್ಯಾಲ್ಯೂ ಹಾಕಿ ಅದನ್ನ ನಾನು ಕೊಡ್ತೀವಿ.
1: ಸುಧೀಂದ್ರ ಅವರೇ, ಈಗ ಬ್ಯಾಂಕುಗಳಲ್ಲಿ ಚಿನ್ನದ ಅಡಮಾನ ಸಾಲವು ಕೂಡ ಸಿಗುತ್ತೆ. ಈಗ ನಾವು ಚರ್ಚೆ ಮಾಡುವ ಹಾಗೆ ಚಿನ್ನದ ನಗದೀಕರಣ ಯೋಜನೆಯು ಕೂಡ ಚಾಲ್ತಿಯಲ್ಲಿದೆ. ಏನು ಚಿನ್ನದ ಅಡಮಾನ ಯೋಜನೆ ಹಾಗೂ ಚಿನ್ನದ ನಗದೀಕರಣ, ಮಧ್ಯದ ಒಂದು ವ್ಯತ್ಯಾಸ ಏನಿದೆ ಅಂತ ತಾವು ಹೇಳ್ತೀರಿ?
0: ಗೋಲ್ಡ್ ನಗದೀಕರಣದಲ್ಲಿ ಏನೈತೆ, ನೀವು ಕೊಟ್ಟಿರುವಂತಹ ಗೋಲ್ಡ್ ಅನ್ನ ನಾವು ಕರಗಿಸಿ ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟ್ಗೆ ಬಿಡ್ತೀವಿ. ಇದು ಒಂದ್ ರೀತಿ ಡಿಪಾಸಿಟ್ ಠೇವಣಿ ಇಟ್ಟಂಗೆ. ಬ್ಯಾಂಕ್ ಗಳಲ್ಲಿ ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡಿದ್ದೀರಾ, ಸೊ ಅದನ್ನ ನಾವು ನಿಮಗೆ ನೀವು ಮಾಡಿರುವಂತ ಗೋಲ್ಡ್ ಗೆ ಬ್ಯಾಂಕ್ ಅವರು ಅವಧಿ ಪ್ರಕಾರ ಬಡ್ಡಿಯನ್ನ ಕೊಡ್ತಾರೆ. ಅಂದ್ರಿಂದ 3 ವರ್ಷ ಅಥವಾ 5 ವರ್ಷದವರೆಗೂ ಇಡುವಂತ ಒಂದು ದೀರ್ಘಾವಧಿ ಠೇವಣಿ ಇದ್ದಂಗೆ. ಗೋಲ್ಡ್ ಲೋನ್ ಏನಿದೆ, ಇದು ನೀವು ಬಂಗಾರನ ನಾವು ಯಥಾ ಪ್ರಕಾರ ಹಂಗೆ ಬ್ಯಾಂಕ್ ಅಲ್ಲಿ ಇಡಲಾಗುತ್ತೆ. ಇದನ್ನ 1 ವರ್ಷದ ಅವಧಿಗೆ ಮಾತ್ರ ಲೋನ್ ಅಂತ ಕೊಟ್ಟಿರ್ತೀವಿ.
1: ಹೌದು,
0: ಸೊ ಇದನ್ನ ನೀವು 1 ವರ್ಷ ಆದ್ಮೇಲೆ ಈಗ ಲೋನ್ ಬಡ್ಡಿ ಮತ್ತೆ ಅಸಲು ಕಟ್ಟಿ ಆ ಬಂಗಾರನ ಬಿಡಿಸ್ಕೋಬೇಕಾಗುತ್ತೆ.
1: ಅಂದ್ರೆ ಗೋಲ್ಡ್ ಲೋನ್ ಮತ್ತೆ ಗೋಲ್ಡ್ ಈ ಒಂದು ಮಾನಿಟೈಸೇಷನ್ ಎರಡಕ್ಕೂ ಬಡ್ಡಿ ದರ ಬೇರೆ ಬೇರೆ ಇರ್ತದೆ? ಹೇಗೆ?
0: ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನಿಮಗೆ 2.5%-2.5% ವರೆಗೂ ಬಡ್ಡಿ ಬರುತ್ತೆ. ಬಂಗಾರದ ರೇಟ್ ಅಲ್ಲಿ ಆವಾ ಬ್ಯಾಂಕಿಂದು ಬೇಸ್ ರೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ.
1: ಹೇಳಕ್ ಇಷ್ಟಪಡ್ತೀರಿ ಕೊನೆಗೆ, ಮುಖ್ಯವಾಗಿ ಚಿನ್ನ ನಗದೀಕರಣ ಯೋಜನೆ ರಾಷ್ಟ್ರವ್ಯಾಪಿ ಇರುವಂತಹ ಯೋಜನೆ, ನಮ್ಮ ಗ್ರಾಹಕರಿಗೆ ಬಂಗಾರವನ್ನ ಮನೇಲಿ ಇಟ್ಕೊಂಡವರಿಗೆ ಏನು ತಮ್ಮ ಸಲಹೆ?
0: ಬಂಗಾರನ ಮನೇಲಿ ಇಟ್ಕೊಳ್ಳೋ ಬದ್ಲು ಇದನ್ನ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ನೀವು ದೇಶದ ಪ್ರಗತಿಗೂ ಬೆಂಬಲ ಮಾಡಿದಂಗಾಗುತ್ತೆ, ಎರಡನೇದು ನಿಮಗೂ ಸುರಕ್ಷಿತವಾಗಿ ಇರುತ್ತೆ ಬಂಗಾರ. ಆಮೇಲೆ ಇದಕ್ಕೋಸ್ಕರ ಲಾಕರ್ ತೆಗೆದು ಲಾಕರ್ ಅಲ್ಲಿ ಇಡೋಂತದ್ದು ಮತ್ತೆ ವರ್ಷ ಲಾಕರ್ ರೆಂಟ್ ಕಟ್ಟಂತ ಪ್ರಮೇಯ ಇರೋದಿಲ್ಲ. ಆಮೇಲೆ ಇದ್ರಲ್ಲಿ ಇಡೋದ್ರಿಂದ ನಿಷ್ಕ್ರಿಯ ಚಿನ್ನ ಏನಾಗುತ್ತೆ, ಉತ್ಪಾದಕ ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡೆಡ್ ಕ್ಯಾಪಿಟಲ್ ಆಗಿ ಏನ್ ಮನೆಯಲ್ಲಿದೆ ಅದು ನೀವು ಇಲ್ಲಿಗೆ ಮಾಡಿದ್ರೆ ಅದೇ ನಿಮಗೆ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.
1: ಒಳ್ಳೆಯದು ಸುಧೀಂದ್ರ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಕೊಟ್ರಿ. ಬಂಗಾರ ಮನೆಯಲ್ಲಿರೋದಕ್ಕಿಂತ ಬ್ಯಾಂಕ್ನಲ್ಲಿರುವುದು ಸೂಕ್ತ, ನಮಗೆ ವಿದೇಶಿ ವಿನಿಮಯವನ್ನು ಕೂಡ ಇಲ್ಲಿ ಉಳಿತಾಯ ಆಗುತ್ತೆ, ದೇಶದ ಆರ್ಥಿಕ ಹಿತದೃಷ್ಟಿಯಿಂದನೂ ಕೂಡ ಇದು ನಮಗೆ ಸಹಕಾರಿ ಅಂತ ವಿಚಾರವನ್ನು ಹೇಳಿಕೊಟ್ಟಿದ್ದಕ್ಕಾಗಿ, ಈ ಯೋಜನೆಯ ಒಂದು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವರ ಹೇಳಿಕೆಗೆ ಪ್ರತಿಪಕ್ಷಗಳ ಆಗ್ರಹ, ಸಂಸತ್ತಿನ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಹಲವು ಯೋಜನೆಗಳಿಗೆ ಚಾಲನೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಪೊಲೀಸರನ್ನು ಗುರಿಯಾಗಿಸಿ ದಾಳಿ, ಸೂಕ್ತ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಸುರಕ್ಷಿತ ಜಲಮಾರ್ಗ.

0: ಮಾರ್ಗ ಸಂಚಾರಕ್ಕೆ ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟಗಳಿಂದ ಬಹುರಾಷ್ಟೀಯ ಸಾಗರ ರಕ್ಷಣಾ ಒಕ್ಕೂಟ ರಚನೆ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಂದು ಭಾರತದ 4 ಆಟಗಾರರು ಕಣದಲ್ಲಿ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆ ವೇಳೆ ಕಠಿಣ ಪೊಲೀಸ್ ಕ್ರಮ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷದ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪಕ್ಕೆ ಇಂದು ಅಡ್ಡಿಯಾಯಿತು. ಗದ್ದಲದ ಬೆನ್ನಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಬೆಳಗ್ಗೆ ರಾಜ್ಯಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಹಲವು ಕೇಂದ್ರ ಸಚಿವರು ಅಧಿಕೃತ ದಾಖಲೆಗಳನ್ನು ಮಂಡಿಸಿದರು. ಇದೇ ವೇಳೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ವಿಷಯಕ್ಕೆ ಸಂಬಂಧಿಸಿದ ಸಂಸದೀಯ ಖಾಯಂ ಸಮಿತಿಯ ವರದಿಗಳನ್ನು ಸದನಕ್ಕೆ ಸಲ್ಲಿಸಲಾಯಿತು. ಇದೇ ವೇಳೆ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಸುಳ್ಳು ಸುದ್ದಿ ತಡೆಯುವ ವ್ಯವಸ್ಥೆಯ ಪರಿಶೀಲನೆ ಕುರಿತ ಸಂಸದೀಯ ಸಮಿತಿಯ 22ನೇ ವರದಿಯ ಶಿಫಾರಸುಗಳ ಜಾರಿ ಸ್ಥಿತಿಗತಿ ಬಗ್ಗೆ ಸದನಕ್ಕೆ ತಿಳಿಸಿದರು. ತದನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡಾಗ ವಿಪಕ್ಷ ಸದಸ್ಯರು ಘೋಷಣೆ ಕೂಗುತ್ತಾ ಕಲಾಪಕ್ಕೆ ಅಡಚಣೆ ಉಂಟು ಮಾಡಿದರು. ಇದರ ಬೆನ್ನಲ್ಲೇ ಸಭಾಪತಿಯವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು. ಮತ್ತೊಂದೆಡೆ ಲೋಕಸಭೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಆರಂಭಿಸಲು ಯತ್ನಿಸಿದಾಗ ವಿಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿದವು. ಪ್ರಶ್ನೋತ್ತರ ವೇಳೆಗೆ ಅಡ್ಡಿಪಡಿಸದಂತೆ ಹಾಗೂ ಸದನದೊಳಗೆ ಭಿತ್ತಿಪತ್ರಗಳನ್ನು ಪ್ರದರ್ಶಿಸದಂತೆ ಮಾಡಿದ ಮನವಿಗೆ ಸದಸ್ಯರು ಸ್ಪಂದಿಸದ ಕಾರಣ ಲೋಕಸಭೆಯನ್ನು ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಭೋಗಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮ ರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಜೊತೆಗೆ ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಮತ್ತು 1,880 ಕೋಟಿ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892ರ ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4D ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯಗಳನ್ನು ಒಳಗೊಂಡಿದೆ. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಪ್ರತಿಭಟನಾಕಾರರು ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ ಎಂದು ಗಾಯಗೊಂಡ ದೆಹಲಿ ಪೊಲೀಸ್ ಸಿಬ್ಬಂದಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇಂದು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂಭಾಗದಲ್ಲಿ ಕರ್ತವ್ಯ ನಿರತರಾಗಿದ್ದ ಸಿಬ್ಬಂದಿಯನ್ನು ಗುಂಪಿನಲ್ಲಿದ್ದ ಕೆಲವು ಪ್ರತಿಭಟನಾಕಾರರು ಪೂರ್ವ ನಿಯೋಜಿತ ಯೋಜನೆಯಂತೆ ಸುತ್ತುವರೆದು ಕಲ್ಲು ತೂರಾಟ ನಡೆಸಿದ್ದಲ್ಲದೆ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದರು. ಈ ಘಟನೆಯಲ್ಲಿ ಹಲವು ಪೊಲೀಸ್ ಸಿಬ್ಬಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿಸಿದ ಕುಟುಂಬಸ್ಥರು, ಹಲ್ಲೆಗೆ ಕಾರಣರಾದವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕ ಪ್ರತಿಭಟನೆಗಳ ವೇಳೆ ಕರ್ತವ್ಯದಲ್ಲಿರುವ ಪೊಲೀಸರಿಗೆ ಹೆಚ್ಚಿನ ರಕ್ಷಣೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಭೂತಾನ್ ರಾಜ ಜಿಗ್ಮೆ ಖೇಸರ್ ನಾಮ್ಗೇಲ್ ವಾಂಗ್ಚುಕ್ ಅವರು ಇಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ವಿದೇಶಾಂಗ ಕಾರ್ಯದರ್ಶಿಯವರು ಇಂದು ನಡೆದ ಯೋಜನಾ ಮಾತುಕತೆಗಳಲ್ಲಿ ಪರಿಶೀಲಿಸಲಾದ ದ್ವಿಪಕ್ಷೀಯ ಅಭಿವೃದ್ದಿ ಸಹಕಾರದ ಪ್ರಗತಿ ಹಾಗೂ ಭಾರತ ಭೂತಾನ್ ನಡುವಿನ ವಿವಿಧ ಕ್ಷೇತ್ರಗಳ ಸಹಯೋಗದ ಕುರಿತು ಭೂತಾನ್ ರಾಜರಿಗೆ ಮಾಹಿತಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9

0: 15ಕ್ಕೆ
1: ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟಗಳು ಪಶ್ಚಿಮ ಏಷ್ಯಾದ ಪ್ರಮುಖ ಜಲಮಾರ್ಗಗಳಲ್ಲಿ ಸಾಗರ ಸಾರಿಗೆಗೆ ಭದ್ರತೆ ಒದಗಿಸುವ ಉದ್ದೇಶದಿಂದ ಬಹುರಾಷ್ಟೀಯ ಸಾಗರ ರಕ್ಷಣಾ ಒಕ್ಕೂಟವನ್ನು ರಚಿಸಿವೆ. ಈ ಒಕ್ಕೂಟದ ಕುರಿತು ರಿಯಾದ್ನಲ್ಲಿ ವಿವಿಧ ದೇಶಗಳ ಸೇನಾ ಪ್ರತಿನಿಧಿಗಳ ಸಭೆಯ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಒಕ್ಕೂಟದ ಜಂಟಿ ಪ್ರಕಟಣೆಯ ಪ್ರಕಾರ ಜಾಗತಿಕ ಸಮುದ್ರ ಭದ್ರತೆಗೆ ಎದುರಾಗುತ್ತಿರುವ ಸವಾಲುಗಳನ್ನು ಎದುರಿಸುವ ಉದ್ದೇಶದಿಂದ ಬಹುರಾಷ್ಟೀಯ ಸಮುದ್ರ ರಕ್ಷಣಾ ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ. ಸಮುದ್ರ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ನೌಕಾಯಾನದ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವುದು, ಅಂತಾರಾಷ್ಟೀಯ ವ್ಯಾಪಾರ ಮಾರ್ಗಗಳು ಹಾಗೂ ಇಂಧನ ಪೂರೈಕೆ ಮಾರ್ಗಗಳ ಸುರಕ್ಷತೆಯನ್ನು ಹೆಚ್ಚಿಸುವುದೇ ಈ ಒಕ್ಕೂಟದ ಪ್ರಮುಖ ಉದ್ದೇಶವಾಗಿದೆ. ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಉಧಮ್ ಸಿಂಗ್ ಅವರ 87ನೇ ಹುತಾತ್ಮ ದಿನವಾದ ಇಂದು ಸಮಸ್ತ ದೇಶ ಅವರನ್ನು ಸ್ಮರಿಸುತ್ತಿದೆ. ಘದರ್ ಪಕ್ಷ ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿದ ಉಧಮ್ ಸಿಂಗ್ 1919ರ ಅಮೃತಸರದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ 1940ರ ಮಾರ್ಚ್ 13ರಂದು ಬ್ರಿಟಿಷ್ ಪಂಜಾಬ್ನ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓಡ್ವೈರ್ ಅವರನ್ನು ಲಂಡನ್ನ ಕಾಕ್ಸ್ಟನ್ ಹಾಲ್ನಲ್ಲಿ ಗುಂಡಿಕ್ಕಿ ಹತ್ಯೆಗೈದಿದ್ದರು. ಬಳಿಕ ಕೊಲೆ ಆರೋಪದಲ್ಲಿ ತಪ್ಪಿತಸ್ಥರೆಂದು ತೀರ್ಪು ನೀಡಲಾದ ಉಧಮ್ ಸಿಂಗ್ ಅವರನ್ನು 1940ರ ಜುಲೈ 31ರಂದು ಗಲ್ಲಿಗೇರಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕ್ರಾಂತಿಕಾರಿ ಹುತಾತ್ಮ ಉಧಮ್ ಸಿಂಗ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ರಾಷ್ಟೀಯ ಹಸ್ತಪ್ರತಿ ಡಿಜಿಟಲೀಕರಣ ಅಭಿಯಾನವು ಕೇವಲ ಸರ್ಕಾರದ ಕಾರ್ಯಕ್ರಮವಲ್ಲ, ಮುಂದಿನ ಪೀಳಿಗೆಗಾಗಿ ಭಾರತದ ನಾಗರಿಕತೆಯ ಪರಂಪರೆಯನ್ನು ಸಂರಕ್ಷಿಸುವ ರಾಷ್ಟೀಯ ಧ್ಯೇಯವಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ರಾಷ್ಟೀಯ ಹಸ್ತಪ್ರತಿ ಡಿಜಿಟಲೀಕರಣ ಅಭಿಯಾನ ಕುರಿತ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮ ಭಾರತದ ಶ್ರೀಮಂತ ಜ್ಞಾನ ಪರಂಪರೆಗೆ ಗೌರವ ಸಲ್ಲಿಸುವುದರ ಜೊತೆಗೆ ಬಲಿಷ್ಠ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿದೆ ಎಂದು ಹೇಳಿದರು. ಗಾಜಾದಲ್ಲಿ ಹಮಾಸ್ ಮತ್ತು ಇತರ ಸಶಸ್ತ್ರ ಸಂಘಟನೆಗಳ ಸಂಪೂರ್ಣ ನಿಶಸ್ತೀಕರಣಕ್ಕೆ ಶಾಂತಿ ಮಂಡಳಿ ಒಪ್ಪಂದಕ್ಕೆ ಬಂದಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಅಧ್ಯಕ್ಷ ಟ್ರಂಪ್, ಈ ಒಪ್ಪಂದ ಗಾಜಾವನ್ನು ಹೊಸ ಪ್ಯಾಲೆಸ್ಟೇನಿಯನ್ ಸರ್ಕಾರದ ಆಡಳಿತಕ್ಕೆ ಒಳಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಈ ಸರ್ಕಾರ ಶಾಂತಿ ಮಂಡಳಿಯೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಿ ಪ್ಯಾಲೆಸ್ಟೇನಿಯನ್ ಜನರಿಗೆ ನೆರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ವಿವಿಧ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಇಂದು ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ಗೆ ಅರ್ಹತೆ ಗಳಿಸಲು ಪರಸ್ಪರ ಸೆಣಸಲಿದ್ದು, ಬಳಿಕ ನಡೆಯಲಿರುವ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತಾನ್ವಿ ಶರ್ಮಾ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ದ ಸೆಣಸಲಿದ್ದಾರೆ. ಮಧ್ಯಾಹ್ನ ಸುಮಾರು 3:10 ನಡೆಯಲಿರುವ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿತ್ಮೊತೋ ವಿರುದ್ದ ಮುಖಾಮುಖಿಯಾಗಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮದ ಕುರಿತು ಗೃಹ ಸಚಿವರ ಹೇಳಿಕೆಗೆ ಪ್ರತಿಪಕ್ಷಗಳ ಆಗ್ರಹ. ಸಂಸತ್ತಿನ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಆಂಧ್ರಪ್ರದೇಶ ಹಾಗೂ ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಹಲವು ಯೋಜನೆಗಳಿಗೆ ಚಾಲನೆ. ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಪೊಲೀಸರನ್ನು ಗುರಿಯಾಗಿಸಿ ದಾಳಿ, ಸೂಕ್ತ ಕ್ರಮಕ್ಕೆ ಕುಟುಂಬಸ್ಥರ ಆಗ್ರಹ. ಸುರಕ್ಷಿತ ಜಲಮಾರ್ಗ ಸಂಚಾರಕ್ಕೆ ಸೌದಿ ಅರೇಬಿಯಾ ಸೇರಿದಂತೆ 14 ರಾಷ್ಟಗಳಿಂದ ಬಹುರಾಷ್ಟೀಯ ಸಾಗರ ರಕ್ಷಣಾ ಒಕ್ಕೂಟ ರಚನೆ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿಂದು ಭಾರತದ 4 ಆಟಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:23.
3: ಬೆಳಿಗ್ಗೆ 4 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
5: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.

0: govi.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಾಶಿ ಮರುಳಯ್ಯ ಅವರ ರಚನೆ ಸಮೂಹ ಗಾಯನದಲ್ಲಿ.

ಪ್ರಿಯ ಶ್ರೋತೃಗಳೇ, ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 1:30:29. ಇದೊಂದು ನಿಧನ ಸುದ್ದಿ. ಮೂಲತ ಕಿರಂದಾಡು ಕಾರಳಾಣ, ಚೆರುಮಂದಣ್ಣ ಪೌತಿ ನಂಜಪ್ಪ ಎಂಗಡ ಮೂಮ ಭೀಮಯ್ಯ ಭೀಮ ಈಗ ಇಂದು ಮರಣಪಟ್ಟಿತ್ತು. 85 ಬಯತ್ರ ಚೆರುಮಂದಂಡ ಭೀಮಯ್ಯ ಭೀಮ

ಇಂಗಡ ಕಿರಿ ಕಾರ್ಯ ಇಂದೇ ಒಯ್ಪತ್ತು 4 ಗಂಟರ ಮೀದ ವಿರಾಜಪೇಟೆರ ಕೊಡೋ ಸಮಾಜತ್ರ ಕ್ಯಾಕುಳತ್ಲು ನಡುಪ. ಪ್ರೀತಿಯ ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರಚಲಿತ ವಿದ್ಯಮಾನಗಳ ವಿವರಗಳೊಂದಿಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮದಲ್ಲಿ ಇಂದು ನಾವು ವಿಶ್ವ ಸ್ನೇಹ ದಿನ, ಕ್ಯಾಚ್ ದ ರೇನ್ ಅಭಿಯಾನ, ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನ, ಈ ವಿಷಯಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಅಮೃತ ವರ್ಷಿಣಿ ಚಿತ್ರದ ಈ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವಾ.

0: ಪ್ರೀತಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತವನ್ನು ಆಲಿಸುತ್ತಿರುವಿರಿ. ಈಗ ಸಮಯ 1:37:12. ಸ್ನೇಹವೆಂಬುದು ರಕ್ತ ಸಂಬಂಧವಲ್ಲ, ಅದು ಹೃದಯಗಳನ್ನು ಬೆಸೆಯುವ ಸುಂದರ ಬಂಧ. ಜೀವನದಲ್ಲಿ ನಾವು ಆರಿಸಿಕೊಳ್ಳಬಹುದಾದ ಅತ್ಯಮೂಲ್ಯ ಸಂಬಂಧವೆಂದರೆ ಸ್ನೇಹ. ಆದ್ದರಿಂದಲೇ ಪ್ರತಿ ವರ್ಷ ಜುಲೈ 30ರಂದು ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ವಿಶ್ವಸಂಸ್ಥೆಯ ಕರೆ ಮೇರೆಗೆ ಆಚರಿಸಲಾಗುತ್ತದೆ. ಹಲವು ದೇಶಗಳಲ್ಲಿ, ಅದರಲ್ಲೂ ಭಾರತದಲ್ಲಿ, ಆಗಸ್ಟ್ ತಿಂಗಳ ಮೊದಲ ಭಾನುವಾರವನ್ನು ಸ್ನೇಹಿತರ ದಿನವನ್ನಾಗಿ ಸಂಭ್ರಮದಿಂದ ಆಚರಿಸುವ ಸಂಪ್ರದಾಯವೂ ಇದೆ. ವಿಶ್ವಸಂಸ್ಥೆಯು 2011ರಲ್ಲಿ ಈ ದಿನವನ್ನು ಘೋಷಿಸಿದ್ದು, ಸ್ನೇಹದ ಮೂಲಕ ಶಾಂತಿ, ಪರಸ್ಪರ ಗೌರವ, ಸಹಕಾರ ಮತ್ತು ಸೌಹಾರ್ದತೆಯನ್ನು ಬೆಳೆಸುವ ಉದ್ದೇಶ ಹೊಂದಿದೆ. ಭಾಷೆ, ಧರ್ಮ, ಜಾತಿ, ದೇಶಗಳ ಗಡಿಗಳನ್ನು ಮೀರಿ ಜನರನ್ನು ಒಂದಾಗಿಸುವ ಶಕ್ತಿ ಸ್ನೇಹಕ್ಕಿದೆ. ನಿಜವಾದ ಸ್ನೇಹಿತನು ಸಂತೋಷದಲ್ಲಿ ನಮ್ಮೊಂದಿಗೆ ನಗುವವನು ಮಾತ್ರವಲ್ಲ, ಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿದು ಧೈರ್ಯ ತುಂಬುವ ವ್ಯಕ್ತಿ. ನಮ್ಮ ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸುವವನೇ ನಿಜವಾದ ಗೆಳೆಯ. ಆದ್ದರಿಂದ ಸ್ನೇಹದಲ್ಲಿ ನಂಬಿಕೆ, ಪ್ರಾಮಾಣಿಕತೆ, ಗೌರವ ಮತ್ತು ಸಹಾನುಭೂತಿ ಅತ್ಯಂತ ಮುಖ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿಯೂ ಸ್ನೇಹಕ್ಕೆ ವಿಶೇಷ ಸ್ಥಾನವಿದೆ. ಶ್ರೀಕೃಷ್ಣ ಮತ್ತು ಸುಧಾಮ ಅವರ ಸ್ನೇಹವು ನಿಸ್ವಾರ್ಥ ಪ್ರೀತಿ, ವಿಶ್ವಾಸ ಮತ್ತು ಆತ್ಮೀಯತೆಯ ಪ್ರತೀಕವಾಗಿದೆ. ಬಡತನ ಮತ್ತು ಶ್ರೀಮಂತಿಕೆ ಅವರ ಸ್ನೇಹದ ನಡುವೆ ಎಂದಿಗೂ ಗೋಡೆಯಾಗಲಿಲ್ಲ. ಈ ಕಥೆ ನಿಜವಾದ ಸ್ನೇಹವು ಹಣ ಅಥವಾ ಸ್ಥಾನಮಾನದಿಂದಲ್ಲ, ಹೃದಯದಿಂದ ಉಳಿಯುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾವಿರಾರು ಸ್ನೇಹಿತರಿರಬಹುದು, ಆದರೆ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ಅಗತ್ಯದ ಸಮಯದಲ್ಲಿ ಜೊತೆಗಿರುವ ಒಬ್ಬ ನಿಜವಾದ ಸ್ನೇಹಿತನ ಮೌಲ್ಯ ಅದಕ್ಕಿಂತ ಹೆಚ್ಚಾಗಿದೆ. ಆದ್ದರಿಂದ ಸ್ನೇಹವನ್ನು ಕೇವಲ ಸಂದೇಶಗಳು ಅಥವಾ ಫೋಟೋಗಳಿಗೆ ಸೀಮಿತಗೊಳಿಸದೆ ಸಮಯ, ಕಾಳಜಿ ಮತ್ತು ವಿಶ್ವಾಸದಿಂದ ಬೆಳೆಸಬೇಕು. ವಿದ್ಯಾರ್ಥಿಗಳು ಮತ್ತು ಯುವಜನರು ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಉತ್ತಮ ಸ್ನೇಹವು ಉತ್ತಮ ಅಭ್ಯಾಸಗಳನ್ನು ಬೆಳೆಸುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಕೆಟ್ಟ ಸ್ನೇಹವು ತಪ್ಪು ದಾರಿಯತ್ತ ಕೊಂಡೊಯ್ಯುವುದರ ಸಾಧ್ಯತೆಯೂ ಇದೆ. ಆದ್ದರಿಂದ ಸ್ನೇಹವನ್ನು ಆಯ್ಕೆ ಮಾಡುವಾಗ ವಿವೇಕ ಅಗತ್ಯ. ಕೊನೆಯಲ್ಲಿ ಈ ವಿಶ್ವ ಸ್ನೇಹ ದಿನದಂದು ನಾವು ನಮ್ಮ ಸ್ನೇಹಿತರನ್ನು ನೆನಪಿಸಿಕೊಳ್ಳುವುದರ ಜೊತೆಗೆ ಹೊಸ ಸ್ನೇಹಗಳನ್ನು ಬೆಳೆಸೋಣ. ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಪರಸ್ಪರ ಪ್ರೀತಿ, ಗೌರವ ಮತ್ತು ಸಹಕಾರದಿಂದ ಬದುಕೋಣ. ಏಕೆಂದರೆ ಸ್ನೇಹ ಬೆಳೆಯುವಲ್ಲಿ ಶಾಂತಿ ಅರಳುತ್ತದೆ, ಶಾಂತಿ ಅರಳುವಲ್ಲಿ ಸುಂದರ ಸಮಾಜ ನಿರ್ಮಾಣವಾಗುತ್ತದೆ. ಸ್ನೇಹವೆಂಬುದು ಜೀವನದ ಅತ್ಯಮೂಲ್ಯ ಉಡುಗೊರೆ, ಅದನ್ನು ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಕಾಪಾಡೋಣ.
1: ವಜ್ರ ಶರೀರ ಗಂಭೀರ ಮುಕುಟ ಧರ ದುರ್ಜನವನ.
2: ಯುವ ಸ್ನೇಹಿತರೆ, ಬರುವ ಭಾನುವಾರ ಅಂದರೆ ಆಗಸ್ಟ್ 2ರ ಯುವವಾಣಿ ಕಾರ್ಯಕ್ರಮದಲ್ಲಿ ನಾಪೋಕ್ಲುವಿನ ಗಾಯಕ ಆಕಾಶ್ ಪಿ

0: ಟ್ಯೂನ್ ಮಾಡಿ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಭಾನುವಾರ ಸಂಜೆ 5 ಗಂಟೆಗೆ.
1: ಪ್ರೀತಿಯ ಶ್ರೋತೃಗಳೇ, ಪ್ರಚಲಿತ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಸಿಪಾಯಿ ಛತ್ರದ ಈ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ರೇಡಿಯೋ ಸಮಯ 1:46:29 ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಮನುಷ್ಯನು ಮಾರಾಟದ ವಸ್ತುವಲ್ಲ, ಪ್ರತಿಯೊಬ್ಬರೂ ಗೌರವಯುತ ಬದುಕಿನ ಹಕ್ಕನ್ನು ಹೊಂದಿದ್ದಾರೆ. ಈ ಮಹತ್ವದ ಸಂದೇಶವನ್ನು ಸಾರುವ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ 30ರಂದು ವಿಶ್ವ ಮಾನವ ಕಳ್ಳಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ. ಮಾನವ ಕಳ್ಳಸಾಗಣೆ ಎಂದರೆ ವ್ಯಕ್ತಿಗಳನ್ನು ಮೋಸ, ಬೆದರಿಕೆ, ಬಲವಂತ ಅಥವಾ ಆಮಿಷಗಳ ಮೂಲಕ ಸಾಗಿಸಿ ಅವರನ್ನು ಬಲವಂತದ ದುಡಿಮೆ, ಲೈಂಗಿಕ ಶೋಷಣೆ, ಬಾಲಕಾರ್ಮಿಕತೆ, ಭಿಕ್ಷಾಟನೆ, ಅಕ್ರಮ ಅಂಗಾಂಗ ವ್ಯಾಪಾರ ಅಥವಾ ಇತರ ಶೋಷಣೆಗೆ ಬಳಸುವುದು. ಇದು ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆಯಾಗಿದೆ. ಈ ದಿನವನ್ನು ವಿಶ್ವಸಂಸ್ಥೆಯು 2013ರಲ್ಲಿ ಘೋಷಿಸಿತು. ಈ ದಿನದ ಮುಖ್ಯ ಉದ್ದೇಶ ಮಾನವ ಕಳ್ಳಸಾಗಣೆಯನ್ನು ತಡೆಗಟ್ಟುವುದು, ಸಂತ್ರಸ್ತರಿಗೆ ನೆರವು ಒದಗಿಸುವುದು ಮತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ಮಾನವ ಕಳ್ಳಸಾಗಣೆಗೆ ಬಡತನ, ನಿರುದ್ಯೋಗ, ಶಿಕ್ಷಣದ ಕೊರತೆ, ಸುಳ್ಳು ಉದ್ಯೋಗದ ಭರವಸೆ, ನಕಲಿ ಮದುವೆಗಳು ಹಾಗೂ ಸಾಮಾಜಿಕ ಅಸಮಾನತೆ ಪ್ರಮುಖ ಕಾರಣಗಳಾಗಿವೆ. ಮಹಿಳೆಯರು, ಮಕ್ಕಳು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರು ಇದರ ಬಲಿಪಶುಗಳಾಗುವ ಸಾಧ್ಯತೆ ಹೆಚ್ಚು. ಈ ಅಪರಾಧವನ್ನು ತಡೆಗಟ್ಟಲು ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು. ಅಪರಿಚಿತರ ಉದ್ಯೋಗ ಅಥವಾ ವಿದೇಶದ ಆಕರ್ಷಕ ಆಫರ್ಗಳನ್ನು ಪರಿಶೀಲಿಸದೆ ನಂಬಬಾರದು. ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದರೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಇಂದು ನಾವು ಮಾನವ ಕಳ್ಳಸಾಗಣೆಯ ವಿರುದ್ಧ ಧ್ವನಿ ಎತ್ತುವಷ್ಟೇ ಅಲ್ಲ, ಸಂತ್ರಸ್ತರನ್ನು ಗೌರವದಿಂದ ಸಮಾಜದ ಮುಖ್ಯ ವಾಹಿನಿಗೆ ಕರೆತರುವ ಸಂಕಲ್ಪವನ್ನು ಮಾಡಬೇಕು. ಅವರಿಗೆ ಸಹಾನುಭೂತಿ, ರಕ್ಷಣೆ ಮತ್ತು ನ್ಯಾಯ ದೊರಕುವಂತೆ ಎಲ್ಲರೂ ಕೈಜೋಡಿಸಬೇಕು. ಮಾನವೀಯತೆಯನ್ನು ಉಳಿಸುವುದೇ ನಿಜವಾದ ಪ್ರಗತಿ. ಆದ್ದರಿಂದ ಮಾನವ ಕಳ್ಳಸಾಗಣೆ ಮುಕ್ತ ಸಮಾಜ ನಿರ್ಮಿಸಲು ಪ್ರತಿಯೊಬ್ಬರೂ ಜಾಗೃತರಾಗೋಣ, ಇತರರನ್ನು ಅರಿವು ಮೂಡಿಸೋಣ. ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿ ಕೂಗು ಚಿತ್ರದ ಗೀತೆ, ಸುಸ್ಲೇ ಗಂಗಾಧರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ.ಟಿ. ರವೀಶ್.

0: ರಂಗಕಲೆನೂ ಒಳ್ಳೆ ಒಳ್ಳೆ ಶಾಲೆ, ಅದು ಮನುಷ್ಯನ ಆರೋಗ್ಯವನ್ನ ಕಾಪಾಡುತ್ತೆ. ರಂಗಕಲೆಯಲ್ಲಿ ತಾಯಿ ತಂದೆಯತ್ರ ಹೇಗಿರಬೇಕು, ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು, ನಿಮ್ಮ ಸ್ನೇಹಿತ ವರ್ಗದಲ್ಲಿ, ನಿಮ್ಮ ಅಕ್ಕಪಕ್ಕದ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ.
1: ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 2 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಪೂರಣ ಮಾಹಿತಿಯುಕ್ತ ಕಾರ್ಯಕ್ರಮ ಮಕ್ಕಳಿಗೆ ರಂಗ ಶಿಕ್ಷಣದ ಮಹತ್ವ. ಈ ಕುರಿತಾಗಿ ಮಕ್ಕಳಿಗೆ ರಂಗ ಶಿಕ್ಷಣ ಈ ಕುರಿತು ವಿಶೇಷ ಸಂದರ್ಶನವಿದೆ. ಮಾಹಿತಿಯುಕ್ತ ಕಾರ್ಯಕ್ರಮ ಇದು ಪೋಷಕರಿಗಾಗಿ. ರಂಗ ಸಮಯ ಭಾಗವಹಿಸುತ್ತಾರೆ ಕೊಡಗಿನ ಕುಶಾಲನಗರದ ರಂಗ ಕಲಾವಿದರು ಹಾಗೂ ವಿಶೇಷ ಹಾಡುಗಾರರಾದ ಬಿ.ಎಸ್. ಪರಮೇಶ್ ಸಾಗರ್.
0: ಅಯ್ಯೋ, ನಾನಿವತ್ತು ಏನಾದ್ರು ಹೆಚ್ಚಾಗಿ ತಿನ್ಬಿಟ್ಟು ನನ್ನ ಮಗುಗ್ ನೋವಾದ್ರೆ ಅಂತೇಳಿ ಎಷ್ಟು ಕಣ್ಣೀರು ಹಾಕ್ತಾಳೆ, ಎಷ್ಟು ಜಾಗ್ರತೆ ವಹಿಸ್ತಾಳೆ. ಆತರ ನೀವು ನಿಮ್ಮ ಮಕ್ಕಳನ್ನ ಜಾಗ್ರತೆ ವಹಿಸಿ ಕಳಿಸಿ ಕಲಾರಂಗಕ್ಕೆ.
1: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂದ ಹಾಗೆ ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಪೋಷಕರೇ, ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

ಪ್ರಿಯ ಶ್ರೋತೃಗಳೇ, ಮಳೆಯ ಪ್ರತಿಯೊಂದು ಹನಿಯೂ ಅಮೂಲ್ಯ. ಪ್ರತಿಯೊಂದು ಹನಿಯನ್ನು ಉಳಿಸುವುದು ನಮ್ಮ ಕರ್ತವ್ಯ. ಈ ಮಹತ್ವದ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಕ್ಯಾಚ್ ದ ರೈನ್ ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನವನ್ನು ಜಲಶಕ್ತಿ ಸಚಿವಾಲಯ ಮತ್ತು ರಾಷ್ಟ್ರೀಯ ಜಲ ಮಿಷನ್ ನಡೆಸುತ್ತಿದ್ದು, ಇದರ ಮುಖ್ಯ ಘೋಷವಾಕ್ಯ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್, ಅಂದರೆ ಮಳೆ ಬೀಳುವ ಸ್ಥಳದಲ್ಲೇ, ಮಳೆ ಬೀಳುವ ಸಮಯದಲ್ಲೇ ನೀರನ್ನು ಸಂಗ್ರಹಿಸೋಣ ಎಂಬುದಾಗಿದೆ. ಇಂದು ಹೆಚ್ಚುತ್ತಿರುವ ಜನಸಂಖ್ಯೆ, ನಗರೀಕರಣ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆಯಿಂದ ಭೂಗರ್ಭದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಅನೇಕ ಪ್ರದೇಶಗಳಲ್ಲಿ ಬೇಸಿಗೆಯ ಸಮಯದಲ್ಲಿ ಕುಡಿಯುವ ನೀರಿಗೂ ತೊಂದರೆ ಉಂಟಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಮಳೆ ನೀರಿನ ಸಂಗ್ರಹವೇ ಅತ್ಯುತ್ತಮ ಪರಿಹಾರವಾಗಿದೆ. ಮನೆ, ಶಾಲೆ, ಕಚೇರಿ ಹಾಗೂ ಸಾರ್ವಜನಿಕ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಳವಡಿಸುವ ಮೂಲಕ ಸಾವಿರಾರು ಲೀಟರ್ ನೀರನ್ನು ಸಂಗ್ರಹಿಸಬಹುದು. ಇದರಿಂದ ಭೂಗರ್ಭದ ನೀರಿನ ಮಟ್ಟ ಹೆಚ್ಚುತ್ತದೆ, ಬಾವಿ ಮತ್ತು ಕೊಳವೆ ಬಾವಿಗಳಲ್ಲಿ ನೀರು ಉಳಿಯುತ್ತದೆ ಹಾಗೂ ಭವಿಷ್ಯದ ನೀರಿನ ಕೊರತೆಯನ್ನು ತಡೆಯುವ ಸಹಾಯಕವಾಗುತ್ತದೆ. ಈ ಅಭಿಯಾನದಡಿ ಕೆರೆ, ಕೊಳ, ಕಾಲುವೆ ಹಾಗೂ ಸಾಂಪ್ರದಾಯಿಕ ಜಲಮೂಲಗಳನ್ನು ಸ್ವಚ್ಛಗೊಳಿಸುವುದು, ಹೊಸ ಜಲಸಂಗ್ರಹಣಾ ವ್ಯವಸ್ಥೆಗಳನ್ನು ನಿರ್ಮಿಸುವುದು ಮತ್ತು ಮರಗಳನ್ನು ನೆಡುವುದಕ್ಕೂ ಹೆಚ್ಚಿನ ಒತ್ತು ನೀಡಲಾಗಿದೆ. ಮರಗಳು ಮಳೆ ನೀರನ್ನು ಭೂಮಿಯೊಳಗೆ ಇಳಿಯಲು ಸಹಾಯ ಮಾಡುವುದರಿಂದ ವನ ಮಹೋತ್ಸವ ಮತ್ತು ಕ್ಯಾಚ್ ದಿ ರೈನ್ ಅಭಿಯಾನಗಳು ಪರಸ್ಪರ ಪೂರಕವಾಗಿವೆ. ನಾವು ಪ್ರತಿಯೊಬ್ಬರೂ ಕೆಲವು ಸರಳ ಕ್ರಮಗಳನ್ನು ಅನುಸರಿಸಬಹುದು. ಮಳೆ ನೀರನ್ನು ವ್ಯರ್ಥವಾಗಿ ಹರಿಯಲು ಬಿಡದೆ ಸಂಗ್ರಹಿಸುವುದು, ನೀರನ್ನು ಮಿತವಾಗಿ ಬಳಸುವುದು, ಸೋರಿಕೆಯಾಗುವ ನಲ್ಲಿಗಳನ್ನು ತಕ್ಷಣ ಸರಿಪಡಿಸುವುದು, ಕೆರೆ ಕೊಳಗಳನ್ನು ಸ್ವಚ್ಛವಾಗಿಡುವುದು ಮತ್ತು ಇತರರಲ್ಲಿಯೂ ಜಾಗೃತಿ ಮೂಡಿಸುವುದು. ನೀರಿದ್ದ

ಇದ್ದರೆ ಜೀವನ, ನೀರಿದ್ದರೆ ಭವಿಷ್ಯ. ಆದ್ದರಿಂದ ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ಉಳಿಸುವ ಸಂಕಲ್ಪ ಮಾಡೋಣ. ಇಂದು ನಾವು ನೀರನ್ನು ಉಳಿಸಿದರೆ ನಾಳೆಯ ಪೀಳಿಗೆಗೆ ಸುರಕ್ಷಿತ ಮತ್ತು ಸಮೃದ್ಧ ಭವಿಷ್ಯವನ್ನು ನೀಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಹಂಸಲೇಖ ಅವರು ಸಾಹಿತ್ಯ ರಚಿಸಿ ಸಂಗೀತ ನೀಡಿರುವ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಸಂಚಿಕೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾವೇರಿ ವಿವಾದ ಕುರಿತಂತೆ ಉಭಯ ರಾಜ್ಯಗಳು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ ವಿವಿಧೆಡೆ ಮುಂದುವರಿದ ಪ್ರತಿಭಟನೆ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ನಾಯಕರಿಂದ ಧರಣಿ, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದ ಹೈಕೋರ್ಟ್, ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಆದೇಶ. ಹಾಗೂ ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಹಾಗೂ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿಂದು ರಾಜ್ಯದಲ್ಲಿ ಕಾವೇರಿ ನೀರಿನ ಪರಿಸ್ಥಿತಿ ಕುರಿತು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅಹಮದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಶೇಕಡಾ 36%ರಷ್ಟು ನೀರಿದ್ದು ಹಾರಂಗಿ ಜಲ

0: ಜಲಾಶಯ ಶೇಕಡಾ 95%, ಕಬಿನಿ ಜಲಾಶಯದಲ್ಲಿ ಶೇಕಡಾ 83% ತುಂಬಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ನೆಲ ಜಲ ಭಾಷೆಗಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದು ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಕುಡಿಯುವ ನೀರಿಗೆ ಬದಲಾಗಿ ಕೃಷಿ ಬಳಕೆಗೆ ನೀರನ್ನು ಕೇಳುತ್ತಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ತಲೆದೋರಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಂಡಿಸಿ ರಾಜ್ಯದ ಜನರ ಹಿತರಕ್ಷಣೆಗೆ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿದ್ದಾರೆ. ಕಾವೇರಿ ನೀರಿನ ವಿಚಾರವಾಗಿ ಉಭಯ ರಾಜ್ಯಗಳ ನಡುವೆ ನಡೆಯುತ್ತಿರುವ ವಿವಾದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಯೋಚಿಸಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ.
1: ಅಲ್ಲೇನಿದೆ ಪರಿಸ್ಥಿತಿ, ಅವರು ಕೃಷಿಗೆ ನೀರು ಕೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ವರ್ಷ ಕರ್ನಾಟಕ ರಾಜ್ಯವೂ ಸಹ ಕೃಷಿಗೆ ನಾವು ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕರ್ನಾಟಕ ರಾಜ್ಯದ ರೈತರನ್ನ ಅವ್ರ ಬದುಕನ್ನ ಹಾಳು ಮಾಡಿ ತಮಿಳುನಾಡಿಗೆ ಇಂಥ ಸಂದರ್ಭದಲ್ಲಿ ನೀರು ಕೊಡಿ ಅಂತಕ್ಕಂತ ಹೇಳ್ತಕ್ಕಂತ ನಿಮ್ಮ ಈ ಒಂದು ನಡವಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಈ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೆ ನಾನು.
0: ಬರಗಾಲದ ಈ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಸುಪ್ರೀಂಕೋರ್ಟ್ ಹಾಗೂ ತಮಿಳುನಾಡಿಗೆ ಅರ್ಥ ಮಾಡಿಸುವ ಕೆಲಸ ಮಾಡಬೇಕು. 30 TMC ನೀರನ್ನು ಬೆಂಗಳೂರು ನಗರಕ್ಕೆ ಕುಡಿಯುವ ಸಲುವಾಗಿ ಬಳಕೆಗೆ ಮೀಸಲಿಡಬೇಕು ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯಿಂದ ಎರಡೂ ರಾಜ್ಯಗಳಿಗೂ ಅನುಕೂಲ ಆಗಲಿದೆ ಎಂಬುದನ್ನು ಉಭಯ ರಾಜ್ಯಗಳು ಅರ್ಥ ಮಾಡಿಕೊಳ್ಳಬೇಕು. ವೈಜ್ಞಾನಿಕವಾಗಿ ವರದಿ ನೀಡಿ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಮುಂದಾಗಬೇಕು ಎಂದು ಹೇಳಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ. ಕೆಆರ್ಎಸ್ನ ರಾಜ್ಯ ಬಿಜೆಪಿ ನಾಯಕರು ಮುತ್ತಿಗೆ ಹಾಕಲು ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಣೆಕಟ್ಟೆಗೆ ಸುಮಾರು 1,500 ಪೊಲೀಸರನ್ನು ನಿಯೋಜಿಸಲಾಗಿದೆ. ಎಲ್ಲಾ ಪ್ರವೇಶ ದ್ವಾರಗಳನ್ನು ಬಂದ್ಗೊಳಿಸಲಾಗಿದೆ. ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಿಡಬ್ಲ್ಯೂಎಂಎ ನಿರ್ದೇಶನದ ವಿರುದ್ಧ ಕೂಡಲೇ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಕಾನೂನು ಮೂಲಕ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡುವಂತೆ ಅವರು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕೆಂಬ ಆದೇಶದ ವಿರುದ್ಧ ರೈತ ಸಂಘಟನೆಗಳ ಸದಸ್ಯರು ಚಾಮರಾಜನಗರದಲ್ಲಿ ಸರಣಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ ನೇತೃತ್ವದಲ್ಲಿ ನಗರದ ಬಸವೇಶ್ವರ ಚಿತ್ರಮಂದಿರ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಖಾಲಿ ತಟ್ಟೆ ಲೋಟ ಹಿಡಿದು ಪ್ರತಿಭಟನೆ ನಡೆಸಿದರು. ಯಾವುದೇ ಕಾರಣಕ್ಕೂ ತಮಿಳು ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಘೋಷಣೆ ಕೂಗಿದರು. ರೈತರ ಪ್ರತಿಭಟನೆ ಮತ್ತು ಆಕ್ರೋಶದ ಬೆನ್ನಲ್ಲೇ ಚಿತ್ರಮಂದಿರದ ಸಿಬ್ಬಂದಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪೋಸ್ಟರ್ಗಳನ್ನು ತೆರವುಗೊಳಿಸಿ ಈ ದಿನದ ಪ್ರದರ್ಶನಗಳನ್ನು ರದ್ದು ಮಾಡಿದರು. ಚಾಮರಾಜನಗರ ಸೋಮವಾರಪೇಟೆ ಬಳಿ ಹಾದು ಹೋಗುವ ಬೆಂಗಳೂರು ದಿಂಡಿಗಲ್ ರಾಷ್ಟೀಯ ಹೆದ್ದಾರಿಯನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರು ತಡೆದು ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಇನ್ನೊಂದೆಡೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲದಿಂದ ಜಿಲ್ಲಾಡಳಿತ ಭವನದ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಬೇಕು, ಗೋಶಾಲೆಗಳನ್ನು ತೆರೆದು ಮೇವು ಪೂರೈಸಬೇಕು, ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿದರು. ಸಿಡಬ್ಲ್ಯೂಎಂಎ ಆದೇಶದಂತೆ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಬಿಟ್ಟರೆ ರಾಜ್ಯದ ಕಾವೇರಿ ಕೊಳ್ಳದಲ್ಲಿ ಕುಡಿಯುವ ನೀರಿಗೂ ಭಾರಿ ಹಾಹಾಕಾರ ಉಂಟಾಗಲಿದೆ. ಪ್ರಸ್ತುತ ಅಣೆಕಟ್ಟಿನಲ್ಲಿ 17,708 ಕ್ಯೂಸೆಕ್ ನೀರಿದ್ದು ಈ ಪೈಕಿ 5 TMC ಡೆಡ್ ಸ್ಟೋರೇಜ್ ಆಗಿದೆ. 3,500 ಕ್ಯೂಸೆಕ್ನಂತೆ 15 ದಿನ ತಮಿಳುನಾಡಿಗೆ ನೀರು ಬಿಟ್ಟರೆ 4 TMC ನೀರನ್ನು ತಮಿಳುನಾಡಿಗೆ ನೀಡಿದಂತಾಗುತ್ತದೆ. ಉಳಿದ 11 TMCಯನ್ನು ಕುಡಿಯಲು ಬಳಕೆ ಮಾಡಿಕೊಳ್ಳಬೇಕು. ಮುಂದಿನ ಮುಂಗಾರಿನವರೆಗೂ ಮಂಡ್ಯ, ಬೆಂಗಳೂರು, ಮೈಸೂರಿಗೆ 11 TMC ನೀರು ಸಾಕಾಗುವುದಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಮೈಸೂರಿನಲ್ಲೇ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಧ್ಯಾನ ಮತ್ತು ಯೋಗ ಸಭಾಂಗಣ, ಗ್ರಂಥಾಲಯ, ಪುಸ್ತಕ ಮಳಿಗೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಈ ಕೇಂದ್ರ ಒಳಗೊಂಡಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಲ್ಲಿ ಜಾಮೀನು ದೊರೆತಿದೆ. ವಿಚಾರಣಾ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಜೊತೆಗೆ ಕೆಳ ನ್ಯಾಯಾಲಯದ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿದೆ. ಇತರೆ 10 ಆರೋಪಿಗಳಿಗೂ ಜಾಮೀನು ಮಂಜೂರು ಮಾಡಿದ್ದು, ಇಬ್ಬರ ಶ್ಯೂರಿಟಿ 5 ಲಕ್ಷ ರೂಪಾಯಿ ಬಾಂಡ್ಗೆ ನ್ಯಾಯಾಲಯ ಸೂಚಿಸಿದೆ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ವಿನಯ್ ಕುಲಕರ್ಣಿ ಪ್ರಸ್ತುತ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯದ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಿತು. ಅಂಜನಾದ್ರಿ ಭಟ್ಟದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಮಾಜಿ ಸಚಿವ ಶ್ರೀರಾಮಲು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಕಾಡಾ ಕಚೇರಿವರೆಗೆ ನಡೆದ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜನಾರ್ದನ ರೆಡ್ಡಿ, ವಿಜಯನಗರ 11A ಕಾಲುವೆಗೆ ಕೂಡಲೇ ನೀರು ಹರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮೊಂದಿಗೆ ಚರ್ಚಿಸಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಪರೀಕ್ಷೆ ಮುಗಿದಿದ್ದು ಫಲಿತಾಂಶಕ್ಕಾಗಿ ಕಾಯುತ್ತಿರುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಶೀಘ್ರವೇ ನೂತನ ಸಚಿವರ ಪ್ರಮಾಣ ವಚನ ದಿನವನ್ನು ನಿಗದಿ ಮಾಡಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾವೇರಿ ವಿವಾದ ಕುರಿತಂತೆ ಉಭಯ ರಾಜ್ಯಗಳು ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ, ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ. ರಾಜ್ಯದ ವಿವಿಧೆಡೆ ಮುಂದುವರಿದ ಪ್ರತಿಭಟನೆ, ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ನಾಯಕರಿಂದ ಧರಣಿ, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದ ಹೈಕೋರ್ಟ್, ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಆದೇಶ. ಹಾಗೂ ವಿಜಯನಗರ ಕಾಲುವೆಗೆ ತುಂಗಭದ್ರಾ ಜಲಾಶಯ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
7: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
9: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ

ಯಾಕಂದರೆ ಯಾರ ಹತ್ರ ಮಾತಾಡಬೇಕು, ಅವ್ರು ಇಂಗ್ಲೀಷಲ್ಲೇ ಮಾತಾಡೋರು, ಇವ್ರಿಗೆ ಅಭ್ಯಾಸ ಇಲ್ಲ. ಮಜುಮ್ದಾರ್ ಒಬ್ಬರು ಇದ್ದರು ಅವ್ರ ಜೊತೆಗೆ ಹಿಂದಿಯಲ್ಲೋ ಗುಜರಾತಿಯಲ್ಲೇ ಮಾತಾಡ್ಬೋದಾಗಿತ್ತು, ಆದರೆ ಇವ್ರ ಹತ್ರ ಇಂಗ್ಲೀಷೇ ಮಾತಾಡಬೇಕು. ಅವ್ರು ಮಾತಾಡೋದು ಇವ್ರಿಗೆ ತಿಳಿಯಲ್ಲ, ಅವ್ರ ಭಾಷೆ ಇದೆಯಲ್ಲ, ಮಾತಾಡುವಂಥ ರೀತಿ ಇದೆಯಲ್ಲ, ಇವ್ರಿಗೆ ಇಂಗ್ಲೀಷ್ ಹೊಳಿತಿರಲಿಲ್ಲ, ಅದಕ್ಕೆ ಮಾತಾಡೋದೆ ಬೇಡ ಅಂತ ಸುಮ್ಮನೆ ಕೊಡ್ತಿದ್ರು. ಇನ್ನೊಂದು ದೊಡ್ಡ ಹೆದರಿಕೆ ಅಂದರೆ ಊಟಕ್ಕೆ ಹೋದರೆ ಒಂದು 50 ಸಾಮಾನು ಇಟ್ಟಿರ್ತಿದ್ರು ಟೇಬಲ್ ಮೇಲೆ, ಅದರೊಳಗೆ ಯಾವುದು ಮಾಂಸಾಹಾರ ಯಾವುದಲ್ಲ ಅಂತ ಗೊತ್ತಿಲ್ಲ, ಎಲ್ಲಿ ತಿಂದ್ಬಿಡ್ತೀವೋ ಮಾಂಸದ್ದು ಅಂತ ಗೊತ್ತಾಗಲ್ಲ, ಕೇಳೋಕೆ ಸಂಕೋಚ, ಯಾರು ಇದು ಮಾಂಸದ್ದ ಅಂತ ಎಷ್ಟು ಜನ ಕೇಳೋದು, ಅದು ಬೇಡ ಅಂತ ಉಪವಾಸ ಇದ್ಬಿಡೋದು. ಹೇಗೋ ಮನೆಯಿಂದ ತೊಗೊಂಡು ಹೋಗಿದ್ದಿರಲ್ಲ ಒಂದಿಷ್ಟು ತಿಂಡಿ ಎಲ್ಲ, ಅದು ತಮ್ಮ ಕ್ಯಾಬಿನ್ಗೆ ಹೋಗಿ ಅದೇ ತಿನ್ನೋದಂತೆ. ಆ ಮಜುಮ್ದಾರ್ ಮಾತ್ರ ಜೋರಾಗಿ ಅಡ್ಡಾಡ್ಕೊಂಡಿದ್ರು ಎಲ್ಲ ಕಡೆ, ನೋಡೋ ನೀ ಚಿಂತೆ ಮಾಡಬೇಡ ಹುಡುಗ, ನೀನು ಹೋಗೋ, ಇಂಗ್ಲೀಷ್ ನಮ್ಮ ಮಾತೃಭಾಷೆ ಅಲ್ಲ, ತಪ್ಪಾದರೂ ಅಡ್ಡಿಲ್ಲ, ನೀ ಹೊಡಿ ನೀನು ಮಾತಾಡು, ಅವ್ರಿಗೆ ಅರ್ಥ ಆದರೆ ಸಾಕು ಅಂತ ಹೇಳೋರು. ಅದು ಇವ್ರಿಗೆ ಸಂಕೋಚ ವಿಪರೀತ. ಅಲ್ಲಿ ಒಬ್ಬರು ಆಂಗ್ಲರು ಸಿಕ್ಕರು ಹಡಗಿನಲ್ಲಿ, ಭಾಳ ಒಳ್ಳೆ ಮನುಷ್ಯ, ಗೃಹಸ್ಥ ಅಂತ ಅನಿಸ್ತಿತ್ತು. ಅವ್ರು ಬಂದು ಇವ್ರ ಹತ್ರ ಊಟ ಕೂತ್ಕೊ, ನಾನು ಹೇಳ್ತೀನಿ ಅಲ್ಲ ಏನು ಮಾಡಬೇಕು ಅಂತ ಹೇಳ್ತೀನಿ, ನಿನಗೇನು ಪ್ರಾಬ್ಲಮ್ಮು ಅಂತ ಕೇಳಿದರು. ನನಗೆ ಮಾಂಸ ತಿನ್ನೋಕ್ಕಾಗಲ್ಲ, ತಿನ್ನಬಾರ್ದು ಪ್ರತಿಜ್ಞೆ ಮಾಡಿದ್ದೀನಿ ಅಂತ ಹೇಳಿದರು. ಅವ್ರು ನಕ್ಬಿಟ್ರು, ಹುಚ್ಚ, ನೀನು ಹೋಗ್ತಿರೋದು ಇಂಗ್ಲೆಂಡಿಗೆ, ಇಲ್ಲಿ ಫೋರ್ಟ್ ಸೈಡ್ ಹೋಗೋವರೆಗೂ ಪರವಾಗಿಲ್ಲ, ಹೇಗೋ ಇರ್ತೀಯ, ಆದರೆ ಬಿಸ್ಕೆ ಮುಟ್ಟಿದ ಮೇಲೆ, ಬಿಸ್ಕೆ ಅಂತ ಒಂದು ಕೊಲ್ಲಿ ಪ್ರದೇಶ ಬರುತ್ತೆ, ಅಲ್ಲಿ ಮುಟ್ಟಿದ ಮೇಲೆ ಮಾತ್ರ ನೀನು ನಿರ್ಧಾರ ಬದಲಾಯಿಸ್ಬೇಕಪ್ಪ, ಇಂಗ್ಲೆಂಡ್ನಲ್ಲಿ ಎಷ್ಟು ಚಳಿ ಇರ್ತದೆ ಅಂದರೆ ಮಾಂಸ ಇಲ್ಲದೆ ಬದುಕೋದೇ ಸಾಧ್ಯ ಇಲ್ಲ ಅಂದ್ಬಿಟ್ರು. ಭಯ ಶುರು ಆಯ್ತು ಗಾಂಧಿಗೆ. ಆದರೆ ಬೇಕಾದಷ್ಟು ಜನ ಇದ್ದಾರಂತಲ್ಲ, ತಿಂದೆ ಬದುಕಿದಾರಂತಲ್ಲ ಅಂತ, ಅದೆಲ್ಲ ಸುಳ್ಳು ಅಂದ್ಬಿಟ್ಟ ಮನುಷ್ಯ, ಸುಳ್ಳು, ನಾನು ಕೋರಿಸ್ಕೊಡ್ತೀನಿ ಹೋದಾಗ, ಹೇಳ್ತಾರೆ ಹಾಗೆ ತಿನ್ನಲ್ಲ ಅಂತ ಎಲ್ಲರೂ ತಿಂತಾರೆ. ಆದ್ದರಿಂದ ನೀನು ವಿಚಾರ ಮಾಡು, ಅಲ್ಲಿಗೆ ಹೋದ್ಮೇಲೆ ತಿನ್ನೋದು ರೆಡಿ ಆಗಿರು ಮನಸ್ಸಲ್ಲಿ ಅಂತ ಇವ್ರು ಗಟ್ಟಿಯಾಗಿ ಹೇಳಿದ್ರಂತೆ. ನಿಮ್ಮ ಸಲಹೆ ಎಲ್ಲ ಭಾಳ ಒಳ್ಳೆಯದು, ಆದರೆ ನಾನು ಪ್ರಾಣ ಹೋದರೂ ಅಡ್ಡಿ ಇಲ್ಲ, ಮಾಂಸ ತಿನ್ನೋಲ್ಲ ಅಂತ ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ, ಆಗದೆ ಹೋದರೆ ವಾಪಸ್ ಹಿಂದೂಸ್ತಾನಕ್ಕೆ ಹೋಗ್ಬಿಡ್ತೇನೆ, ನಾನು ಮಾಂಸ ಮಾತ್ರ ತಿನ್ನಲ್ಲ ಅಂದರು. ಬಿಸ್ಕೆ ಕೊಲ್ಲಿಗೆ ಬಂದರು, ಅವ್ರು ಹೆದರಿಸಿದಾಗ ಏನು ತೊಂದರೆ ಬೀಳಲಿಲ್ಲ, ಮಾಂಸದ ಅವಶ್ಯಕತೆಯೇ ಬೀಳಲಿಲ್ಲ, ಮದ್ಯದ ಅವಶ್ಯಕತೆ ಆಗಲಿಲ್ಲ. ಅದಕ್ಕೆ ಮನೆಯಲ್ಲಿ ಹೇಳಿದ್ರಂತೆ, ನೀನು ಮಾಂಸ ತಿಂದಿಲ್ಲ ಅಂತ ಸರ್ಟಿಫಿಕೇಟ್ ತೊಗೊಂಬ ಒಂದಿಷ್ಟು ಜನ ಕಡೆಯಿಂದ ಅಂತ. ಅದಕ್ಕೆ ಇವ್ರು ಕೇಳಿದ್ದಾರೆ, ಹೋಗಿ ನಾನು ಮಾಂಸ ತಿನ್ನಲಿಲ್ಲ ಅಂತ ಬರ್ಕೊಡಿ ಪೇಪರಲ್ಲಿ ಅಂತ. ಒಂದು 10 ಮಂದಿ ಕಡೆ ಕಲೆಕ್ಟ್ ಮಾಡಿದರು, ಬರ್ಸ್ಕೊಂಬಂದರು, ನಾನು ಮಾಂಸ ತಿಂದಿಲ್ಲ ತಿಂದಿಲ್ಲ ಅಂತ. ಆಮೇಲೆ ಒಂದ್ಸಲ ಅನಿಸ್ತಂತೆ, ಹಿಂಗೆ ಸರ್ಟಿಫಿಕೇಟ್ ತೊಗೊಂಡ್ರು ಕೂಡ ತಿನ್ಬೋದಲ್ಲ ಸುಳ್ಳು ಹೇಳೋದಾದರೆ. ಆದ್ದರಿಂದ ನಾನು ಪ್ರತಿಜ್ಞೆನೇ ಮುಖ್ಯ ಹೊರತಾಗ ಸರ್ಟಿಫಿಕೇಟ್ ಮುಖ್ಯ ಅಲ್ಲ ಅಂತ ಬಿಟ್ಕೊಂಡು ಆಮೇಲೆ ಸರ್ಟಿಫಿಕೇಟ್ ತೊಗೊಳೋದು ಬಿಟ್ಬಿಟ್ರಂತೆ. ಅಂತೂ ಕಳೆದು ಪ್ರವಾಸ ಎಲ್ಲ ಮುಗಿದು ಸೌತ್ ಹ್ಯಾಂಪ್ಟನ್ ಸೇರಿಕೊಂಡ್ರು. ಅದು ಶನಿವಾರ ಇರಬೇಕು ಅಂತ ಅನಿಸುತ್ತೆ. ಹಡಗಿನಲ್ಲಿರುವಾಗ ಕೋಟು ಶರ್ಟು ಹಾಕ್ಕೋತಿದ್ರು. ಸ್ನೇಹಿತರು ಹೊಲಿಸ್ಕೊಟ್ಟಿದ್ದಿರಲ್ಲ ಒಂದಿಷ್ಟು ಬಿಳಿ ಫ್ಲಾನೆಲ್ ಉಡುಪು ಹಾಕ್ಕೊಂಡ್ರಂತೆ. ಫ್ಲಾನೆಲ್ ತೆಳ್ಳಗೆ ಸಿಲ್ಕಿನ ಬಟ್ಟೆ ಅದು, ಕಲ್ಪನೆ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ. ಚಳಿ ಇದ್ದಾಗ ಸಿಲ್ಕಿನ ಡ್ರೆಸ್ ಹಾಕ್ಕೊಂಡು ಹೋಗ್ತಾರೆ ಯಾರಾದರೂ, ಉಲ್ಲನ್ ಹಾಕ್ಕೋಬೇಕಲ್ವಾ, ಇವ್ರಿಗೆ ಗೊತ್ತಿಲ್ಲ ಪಾಪ ಬಿಳಿ ಫ್ಲಾನಲ್ಲಿ ಹಾಕ್ಕೊಂಡು ಹೋಗಿದ್ದಾರೆ ಎಲ್ಲ, ಇವೊಬ್ಬರೇ ಬಿಳಿ ಫ್ಲಾನಲ್ಲಿ ಹಾಕಿ, ಉಳಿದವರೆಲ್ಲ ಕೋಟ್ ಹಾಕ್ಕೊಂಡಿದ್ದಾರೆ. ಸೆಪ್ಟೆಂಬರ್ ಕೊನೆ ದಿವಸ ಸಾಮಾನ್ಯ ಎಲ್ಲ ಇತ್ತು, ಕೆಳಗಿಳಿದ್ರು. 4 ಪರಿಚಯ ಪತ್ರಗಳಿತ್ತಂತೆ ಇವ್ರು ಹೋಗೋದಕ್ಕೆ ಭೇಟಿಯಾಗಬೇಕು. ಒಬ್ಬರು ಡಾಕ್ಟರ್ ಪ್ರಾಣಜೀವನ್ ಮೆಹ್ತಾ ಅಂತ, ಮುಂದೆ ಬಹುದೊಡ್ಡ ಆತ್ಮೀಯ ಸ್ನೇಹಿತರಾಗ್ತಾರೆ ಅವರು, ಪ್ರಾಣಜೀವನ್ ಮೆಹ್ತಾ ಅಂತ. ಇನ್ನೊಬ್ಬರು ದಳಪತ್ ರಾಮ್ ಶುಕ್ಲಾ ಅಂತ, ಮೂರನೇದು ಪ್ರಿನ್ಸ್ ರಣಜಿತ್ ಸಿಂಗ್, 4ನೇದು ದಾದಾಭಾಯಿ ನವರೋಜ್ರವ್ರಿಗೆ. ಸೌತ್ ಹ್ಯಾಂಪ್ಟನ್ ಮುಟ್ಟಿದ ಕೂಡಲೇ ಡಾಕ್ಟರ್ ಮೆಹ್ತಾ ಅವ್ರಿಗೊಂದು ಟೆಲಿಗ್ರಾಮ್ ಕಳಿಸ್ತಾರೆ, ನಾನು ಬಂದಿದ್ದೀನಿ, ಅಲ್ಲಿ ಎಲ್ಲಿ ಇಳ್ಕೋಬೇಕು, ಅಲ್ಲಿ ವಿಕ್ಟೋರಿಯಾ ಹೋಟೆಲ್ ಅಂತೊಂದಿದೆ, ಅಲ್ಲಿ ಇಳ್ಕೊಳ್ಳೋದು ಒಳ್ಳೆಯದು ಅಂತ ಹಡಗಿನಲ್ಲಿ ಯಾರೋ ಸಹಾಯ ಮಾಡಿದರು. ಇವರು ಮಜುಮ್ದಾರ್ ಇಬ್ಬರು ಹೋಗಿ ಆ ಹೋಟೆಲಿಗೆ ಸೇರಿಕೊಂಡ್ರು. ಇವರು ಒಂಥರ ನಾಚಿಕೆ ಆಗಿಬಿಟ್ಟಿದೆ, ಕಲ್ಪನೆ ಮಾಡ್ಕೊಳ್ಳಿ, ಕೆಟ್ಟ ಬಿಸಿಲಲ್ಲಿ ಕೋಟ್ ಹಾಕ್ಕೊಂಡು ಹೋದ್ರೆ ಎಷ್ಟು ಅಸಹ್ಯ ಆಗುತ್ತೋ, ಹಾಗೆ ಕೆಟ್ಟ ಚಳಿಯಲ್ಲಿ ಸಿಲ್ಕ್ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ ಯಾರಾದರೂ, ಇವ್ರು ಹಾಕ್ಕೊಂಡ್ಬಿಟ್ಟಿದ್ದು ಭಾಳ ಕಷ್ಟ ಆಗಿಬಿಟ್ಟಿದೆ. ಹೋಟೆಲ್ಗೆ ಹೋಗಿ ಬದಲಾಯಿಸುವವರೆಗೂ ಸಂಕಟಾಗಿದೆ. ಇವ್ರ ಕರ್ಮ ಏನಾಯಿತು ಅಂದರೆ, ಹೋಟೆಲ್ ಮುಟ್ಟು ಹೊತ್ತಿ ಸುದ್ದಿ ಬಂತು ಹಡಗಿನಿಂದ ನಿಮಗೆ ಸಾಮಾನು ಬರ್ಬೇಕಾದ್ರೆ ಇನ್ನೂ 3 ದಿವಸ ಆಗತ್ತೆ ಅಂತ, ವೈಟ್ ಪ್ಲಾನಲ್ಲೇ 3 ದಿವಸ ಇರಬೇಕು. ಇವ್ರ ತಂತಿ ಮುಟ್ಟಿದ ತಕ್ಷಣ ಪ್ರಾಣಜೀವನ ಮೆಹ್ತಾ ಸಾಯಂಕಾಲನೇ ಬಂದುಬಿಟ್ರು ನೋಡೋದಕ್ಕೆ. ನೋಡಿ ನಕ್ರಂತೆ, ಏನೋ ನೀನು ಈ ಬಟ್ಟೆ ಹಾಕ್ಕೊಂಡಿದ್ದೀರಿ ನೀವು ಅಂತೇಳಿ. ಅವ್ರು ಹೇಳಿದ್ರಂತೆ, ನೋಡಪ್ಪ ಇಂಗ್ಲೆಂಡ್ನಲ್ಲಿ ನೀತಿಗೆ ಬೇರೆ ಇರ್ತದೆ, ಜನ ಇಲ್ಲಿ ಯಾವುದು ಯಾವ ಪದಾರ್ಥನೂ ಮುಟ್ಟಬಾರ್ದು. ನಮ್ಮ ಹಿಂದೂಸ್ತಾನದಲ್ಲಿ ಏನು ಮಾಡ್ತೀವಿ, ಎಲ್ಲರಿಗೂ ಪ್ರಶ್ನೆ ಕೇಳ್ತೀವಿ, ಅದೇನು ಇದೇನು ಅಂತೆಲ್ಲ ಕೇಳ್ತೀವಿ, ಕೇಳೋ ಹಂಗಿಲ್ಲ, ಕೇಳಿದರೆ ಹುಚ್ಚ ಅಂತಾರೆ ನಿಮಗೆ, ಜೋರಾಗಿ ಮಾತಾಡಬಾರ್ದು. ಮತ್ತು ಇಂಗ್ಲೀಷ್ನವ್ರ ಜೊತೆ ಮಾತಾಡುವಾಗ ಸರ್ ಗೀರ್ ಅನ್ಬೇಡ, ಇಂಡಿಯಾದಲ್ಲಿ ಅದೆಲ್ಲ ಸರ್ ಅನ್ನೋದು, ಇಲ್ಲೆಲ್ಲ ಹೆಸರು ತೊಗೊಂಡೇ ಕರೆಯೋದು ಅವ್ರನ್ನೆಲ್ಲ. ಆದ್ದರಿಂದ ನೌಕರದಾರ ಕೂಡ ಅವ್ರು ಸರ್ ಅಂತ ಕರಿಬೇಕಾದ ಕಾರಣ ಇಲ್ಲ, ನೀನು ಎಲ್ಲ ಹೆಸರು ಕೊಂಡೇ ಕರಿಬೋದು ಅಂತೆಲ್ಲ ಹೇಳಿದ್ರು. ಅಲ್ಲಯ್ಯ ಹೋಟೆಲಲ್ಲಿದ್ದರೆ ತುಂಬ ಖರ್ಚಾಗತ್ತಲ್ಲೋ ನಿನಗೆ, ಇಲ್ಲಿ ಇರಬೇಡ, ಒಂದು ಸಂಸಾರ ಜೊತೆಗಿದ್ಬಿಡು, ಮನೆ ಜೊತೆಗಿದ್ಬಿಡು, ಅಂದರೆ ಇಂಗ್ಲೆಂಡ್ ಕಲ್ತಂಗೂ ಆಗತ್ತೆ ನಿನಗೆ ಅಂತ ವಿಚಾರ ಮಾಡಿದರು. ಆ ಮುಜುಮ್ದಾರ್ಗೂ ಹೋಟೆಲ್ ಹೊಂದಲಿಲ್ಲ, ಖರ್ಚು ಆಗ್ತಿತ್ತಲ್ಲ, ಅದೆಲ್ಲ ಖಾಲಿ ಮಾಡಿ ಒಂದು ಕಡೆ ಹೋಗಬೇಕು ಅಂತ ತೀರ್ಮಾನ ಮಾಡಿದರು. ಒಂದು ಮನೆಗೆ ಹೋದರು, ಒಂದು ಕೊಠಡಿ ಥರ 2 ಕೊಠಡಿ ರೂಮ್ ಮಾಡಿಕೊಂಡ್ರು, ಮುಜುಮ್ದಾರೆಲ್ಲ ಇದ್ದರು. ಆದರೂ ಅವ್ರು ಬರೀ ಇಂಡಿಯಾ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧೀಜಿ ಹಡಗಲ್ಲಿ ಹೊರಟ್ರು. ಈ ಸಮುದ್ರ ಪ್ರಯಾಣದ ಹೆಚ್ಚು ತೊಂದರೆ ಏನಾಗಲಿಲ್ಲ, ಆದರೆ ದಿವಸ ಕಳೆದ ಹಾಗೆ ಮನಸ್ಸೊಂಥರ ಸಂದಿಗ್ಧ ಆಗ್ತಾ ಇತ್ತು.

ಚಿಂತೆ ಗಾಂಧೀಜಿಗೆ, ಇಲ್ಲಿ ಹೊಟ್ಟೆ ತುಂಬ ಊಟ ಆಗಲ್ಲ, ಅವ್ರು ಬೇಕಾದ ಆಹಾರ ಸಿಗಲ್ಲ, ತಿಂದದ್ದೇನೋ ಅಂತ ಗೊತ್ತಿಲ್ಲ. ಹೀಗಾಗಿ ಒಣವಣ ತಿಂದು ಸಾಕು ಸಾಕಾಗಿ ಹೋಗಿತ್ತಂತೆ, ಬರೀ ಅಳುತ್ತಿತ್ತಂತೆ, ಕಡೆ ಅಳೋದು, ಕಣ್ಣೀರು ಬರೋದು, ಸಾಕು ನಾನು ವಾಪಸ್ ಹೋಗ್ಬಿಟ್ರೆ ಸಾಕು, ವಾಪಸ್ ಹೋಗ್ಬಿಟ್ರೆ ಸಾಕು ಅಂತ ಅನಿಸ್ತಾ ಇತ್ತಂತೆ. ಈಗ ಬಂದ್ಬಿಟ್ಟಿದ್ದೀನಿ ಬ್ಯಾರಿಸ್ಟರ್ ಆಗಿ ಹೋಗ್ಬೇಕು ಅಂತ ಒಂದು ಮನಸ್ಸು ಹೇಳುತ್ತೆ, ಇರೋಕ್ಕಾಗಲ್ಲ ವಾಪಸ್ ಹೋಗ್ಬೇಕು ಅಂತ. ಯಾಕೆ ಕಳಿತೀನಪ್ಪ 3 ವರ್ಷ ಅಂತ ಚಿಂತೆ ಆಗ್ಬಿಡ್ತು ಅಂತ ಹೇಳ್ತಾರೆ. ಮುಂದೆ ಗಾಂಧೀಜಿ ನೋಡೋದಕ್ಕೆ ಡಾಕ್ಟರ್ ಮೆಹ್ತಾ ಬಂದರು, ವಿಕ್ಟೋರಿಯಾ ಹೋಟೆಲ್ ಬಂದರು, ಇವನ್ ಬೇರೆ ಮನೆ ಮಾಡೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಆ ಹೊತ್ತಿಗೆ ನೋಡಿದ್ರೆ ಗಾಂಧೀಜಿಗೆಲ್ಲ ಮೈತುಂಬ ಈ ಇಸುಬು ಅಂತಾರೆ, ಚರ್ಮರೋಗ, ಅದು ಚರ್ಮರೋಗ ಬಂದ್ಬಿಟ್ಟಿದೆ. ಯಾಕಂದ್ರೆ ಹಡಗಿನಲ್ಲಿದ್ದಾಗೆಲ್ಲ ಬಟ್ಟೆ ಒಕ್ಕೋಬೇಕು, ಮೈ ಸ್ನಾನ ಮಾಡಬೇಕು, ಸೋಪ್ ಹೊಂದಿದೆ, ಅದೇ ಸೋಪೆ ಸ್ನಾನಕ್ಕೂ ಅದೇ ಬಟ್ಟೆಗೂ ಅದೇ ವಾಶ್ ಮಾಡಿರೋದ್ರಿಂದ ಚರ್ಮಕ್ಕೆಲ್ಲ ಕುತ್ತಿಗೆ ಹತ್ತಿರ ಮೈ ಮೇಲೆಲ್ಲ ಈ ಇಸುಬು ರೋಗ ಅಂತ ಬರುತ್ತೆ, ಚರ್ಮರೋಗ ಬಂದ್ಬಿಟ್ಟಿತ್ತು. ಅದಕ್ಕೆಲ್ಲ ಔಷಧಿ ಎಲ್ಲ ಹಚ್ಚೋಕೆ ಹೇಳಿದ್ರಂತೆ. ಅದು ಹೇಳ್ತಿದ್ರು ಆಗಿನ ಕಾಲದಲ್ಲಿ ಈ ಕ್ರೀಮ್ಗೆಲ್ಲ ಇರಲಿಲ್ಲ ಅನ್ಸುತ್ತೆ, ಆಸಿಟಿಕ್ ಆ್ಯಸಿಡ್ ಹಚ್ಚಬೇಕು ಅಂತ. ಆ್ಯಸಿಡ್ ಮೈಯೆಲ್ಲ ಬರೆ ಕೊಟ್ಟಂಗೆ ಸುಟ್ಟಂಗಾಗತ್ತೆ, ಅದು ಹಚ್ಚಬೇಕು. ಒದ್ದಾಡಿ ಹೋಗ್ಬಿಟ್ರು ಯಾಕೆ ಬಂದಪ್ಪ ಇಲ್ಲಿ ಅಂಥೇಳಿ. ಆಮೇಲೆ ಒಬ್ಬರು ಮಿತ್ರರ ಮನೆ ಕರ್ಕೊಂಡು ಹೋದ್ರಂತೆ, ಇವ್ರ ಮನೇಲಿ ಇರು ನೀನು, ಅವ್ರಲ್ಲ ಹೇಳ್ತಾರೆ. ಆತ ಇವರಿಗೆ ಇಂಗ್ಲೀಷ್ ಮಾತಾಡೋದು ಕಲಿಸ್ಕೊಟ್ಟ, ಹೇಗೆ ಮಾತಾಡಬೇಕು ಇಂಗ್ಲೀಷು, ಮಾತಾಡೋ ವಿಚಾರ ಹೇಗೆ. ಆಹಾರದ ಪ್ರಶ್ನೆ ಬಂದೇ ಬಂತು. ಇವರಿಗೆ ಹಸಿವೆ ಜಾಸ್ತಿ, ಚೆನ್ನಾಗಿ ಊಟ ಮಾಡೋರು, ಆದರೆ ಹಾಕಿದ ತಟ್ಟೆ ಮೇಲೆ ಇನ್ನೊಂದು ಹಾಕಿ ಅಂತ ಕೇಳೋಕೆ ಸಂಕೋಚ. ಹಿಂಗಾಗಿ ಅವ್ರು ಹೇಳಿದ್ರಂತೆ, ಇದೇ ರೀತಿ ಬದುಕಿದ್ರೆ ಸತ್ತು ಹೋಗ್ತೀಯಪ್ಪ ನೀನು, ಪ್ರಾಣ ಜೀವನ್ ಮೆಹ್ತಾ ಹೇಳಿದ್ರು, ಹಿಂಗೆ ಸತ್ತು ಹೋಗ್ತೀಯ ನೀನು, ಹಿಂಗಿರ್ಬೇಡ, ಒಂದು ಕೆಲಸ ಮಾಡು, ಊರಿಂದ ತರಿಸಿದೆಯಲ್ಲ ಪತ್ರ ಬರಿ, ಊರಿಂದ ಏನಾದರೂ ಬಂದರೆ ಬರ್ತದೆ, ಇಲ್ಲಿ ಕೆಲವೊಂದು ಇಂಡಿಯನ್ ಹೋಟೆಲ್ ಇದಾವಲ್ಲಿ ತೊಗೋಬೇಕಾದದ್ದು ಅಂತ ಹೇಳಿದ್ರಂತೆ. ಆದರೆ ಇವ್ರು ಯಾರು ಜೊತೆಗಿದ್ರಲ್ಲ ಆ ಮನುಷ್ಯ ಮಾತ್ರ ದಿನಾಲು ಹೇಳಬೇಕು, ನೀನು ಹಿಂಗಿದ್ರೆ ಆಗೋಲ್ಲಯ್ಯ, ಮಾಂಸಾಹಾರ ಶುರು ಮಾಡು, ಮಾಂಸ ತಿನ್ನು, ರುಚಿ ಇರ್ತದೆ ಅದು ಅಂತೇಳಿ ಹೇಳೋದು. ಇವರು ಮಾತ್ರ ಗಟ್ಟಿಯಾಗಿ ನಾನು ಸಾಧ್ಯ ಇಲ್ಲ ಅಂತ ಹೇಳಿದ್ರಂತೆ, ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ರಂತೆ. ಒಂದು ದಿವಸ ಬೆಂಥಮ್ ಅಂತ ಬರೆದಂಥ ಒಂದು ಪುಸ್ತಕ, ಆ ಪುಸ್ತಕ ಹೇಳ್ತಾ ಇದ್ರು ಸ್ನೇಹಿತರು, ಇವರಿಗೆ ಇವ್ರ ಬುದ್ಧಿ ಮಂಕಕ್ಕೆ ಹೋದಂಗೆ ಆಗ್ಬಿಡ್ತು. ಅದರಲ್ಲೂ ಬರೆದಿತ್ತು ನೀನು ಆ ಊಟಕ್ಕೆ ಹೊಂದ್ಕೋಬೇಕು ಅಂತ. ಇವ್ರಿಗೆ ಪಾಪ ಅಳು ಬಂದ್ಬಿಡ್ತು, ಕೈ ಮುಗಿದು ಹೇಳಿದ್ರಂತೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನೀವೇನೇನು ವಿಷಯ ಹೇಳ್ತಾ ಇದ್ದೀರಿ ಬೆಂಥಮ್ಮದು, ನನ್ನ ತಲೆಗೆ ಹೋಗ್ತಾ ಇಲ್ಲ, ನನ್ನ ತಲೆಗೆ ಹೋಗೋದೇ ಇಲ್ಲ, ಮುಟ್ಟೋದೇ ಇಲ್ಲವು. ಮತ್ತು ಇನ್ನೊಂದು, ಅದರಲ್ಲೂ ಕೂಡ ಮಾಂಸಾಹಾರದ ಬಗ್ಗೆ ಹೇಳ್ತಾ ಇದ್ದೀರಿ, ಪ್ರತಿ ಸಲ ನೀವು ಅದನ್ನು ಹೇಳ್ತಾ ಇರ್ತೀರಿ, ಪ್ರತಿ ಸಲ ನಾನು ಬೇಡ ಅಂತೀನಿ, ಅದರಿಂದ ಇನ್ನು ಮೇಲೆ ನಾನು ಇರೋವರೆಗೂ ದಯವಿಟ್ಟು ಮಾಂಸಾಹಾರದ ಬಗ್ಗೆ ದಯವಿಟ್ಟು ಮಾತಾಡಬೇಡಿ, ಅದು ಕೇಳೋಕೆ ತಯಾರಿಲ್ಲ, ನಾನು ಪ್ರತಿಜ್ಞೆ ಪ್ರತಿಜ್ಞೆನೇ ಆದ್ದರಿಂದ ಮುರಿಯಲ್ಲ ಅಂತ. ಆದರೆ ಆ ಮನುಷ್ಯ ದೊಡ್ಡ ಮನುಷ್ಯ, ಈ ಹುಡುಗ ಗಟ್ಟಿ ಪ್ರತಿಜ್ಞೆ ಮಾಡಿದ್ದಾನೆ ಅಂಥೇಳಿ, ಆಯ್ತಪ್ಪ ಇನ್ಮೇಲೆ ನಾನು ವಾದಿಸೋದಿಲ್ಲ ಅಂತ ಹೇಳಿ ಇವರು ಭೇಟಿ ಆಗೋವರೆಗೂ ಒಂದೇ ಒಂದು ಸಲ ಮಾಂಸಾಹಾರದ ಬಗ್ಗೆ ಮಾತಾಡಲಿಲ್ಲ ಅಂತ. ಅವ್ರು ಕುಡಿತಾ ಇದ್ರು, ಅವ್ರು ಸಿಗರೇಟ್ ಸೇರ್ತಾ ಇದ್ರು, ಆದರೂ ಅದು ನನ್ನ ಹಾಗೆ ಮಾಡುವಂತ ಒಂದು ಸಲನೂ ಹೇಳಲಿಲ್ಲ, ಅದರಿಂದ ಅಂಥ ಸ್ನೇಹಿತರು ನನಗೆ ಸಿಕ್ಕಿದ್ರು ಅಂತ. ಇವೊಂದು ಸಲ ಒಂದು ತಿಂಗಳ ಕಾಲ ಹೀಗಿದ್ರು. ಆನಂತರ ಒಂದು ಸ್ನೇಹಿತರ ಮನೆ ರಿಚ್ಮಂಡಲ್ಲಿ ಒಂದು ಮನೆ, ವಾರಕ್ಕೆ 2 ಸಲ ಲಂಡನ್ಗಂತೂ ಹೋಗಿ ಬರೋಕೆ ಆಗ್ತಿದ್ದಿಲ್ಲ, ದೂರ ಆಗ್ತಿತ್ತು. ಡಾಕ್ಟರ್ ದಳಪತ್ ರಾವ್ ಮತ್ತು ಡಾಕ್ಟರ್ ಮೆಹ್ತಾ ಅವರು ಏನು ಮಾಡಿದರು, ಯಾವುದರ ಒಂದು ಸಂಸಾರದಲ್ಲಿ ಇರಬೇಕು ಅಂಥೇಳಿ ವೆಸ್ಟ್ ಕೆನ್ಸಿಂಗ್ಟನ್ನೊಳಗೆ ಒಂದು ಆಂಗ್ಲೋ ಇಂಡಿಯನ್ ಮನೆಯೊಳಗೆ ಇಟ್ಟರು ಇವ್ರನ್ನ. ಆ ಮನೆ ಯಜಮಾನಿ ಒಬ್ಬ ವೃದ್ಧ ವಿಧವೆ, ಆಕೆ ಮೊದಲೇ ಹೋಗಿ ಹೇಳಿದ ನನ್ನ ಪ್ರತಿಜ್ಞೆ ಹೇಗಿದೆ, ನಾನು ಮಾಂಸಾಹಾರ ಹಾಕಬೇಡಿ ನನ್ನ ದಯವಿಟ್ಟು ಅಂತ. ಆಯಿತು ಅಂದರು. ಅಲ್ಲಿ ಕೂಡ ಉಪವಾಸ ಇರೋ ಪ್ರಸಂಗನೇ ಇವರಿಗೆ, ಆಕೆ ಏನೋ ಕೊಡ್ತಿದ್ಲು ಪಾಪ, ಅವರು ಇಂಗ್ಲೆಂಡಲ್ಲಿ ಅಡುಗೆ ಮಾಡೋದೇ ಹಾಗೆ, ಎಲ್ಲ ನೀರು ಸಹ ಸಪ್ಪೆ, ಉಪ್ಪು ಹಾಕಲ್ಲ ಖಾರ ಹಾಕಲ್ಲ, ಇವರು ಉಪ್ಪು ಖಾರ ಚೆನ್ನಾಗಿ ತಿಂದಂಥ ದೇಹ ಇದು, ಅವು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಾಪ ದಿನ ಕೇಳೋಳಂತೆ, ಊಟ ಚೆನ್ನಾಗಿದೆಯಾ ಮಗು ಅಂತ ಕೇಳಬೇಕಾಕೆ. ಏನು ಹೇಳಬೇಕಾಕೆ, ಇವರು ಊಟ ಚೆನ್ನಾಗಿದೆ ಅಂತ ಹೇಳಬೇಕು. ಕೊನೆಗೆ ಇನ್ನೊಂದು ರೊಟ್ಟಿ ಜಾಸ್ತಿ ತೊಗೋಬೇಕು ಅಂದ್ರೆ ಹಾಕ್ತಿರ್ಲಿಲ್ಲ, ತಿಂದು ಹೊಟ್ಟೆ ತುಂಬೋದೇ ಇಲ್ಲ ಅವರಿಗೆ, ಒಣವಣ ತಿನ್ನೋದು, ಅದೇನು ತಿನ್ನೋದು. ಆ ಹೊತ್ತಿಗೆ ಸ್ವಲ್ಪ ನಿಜವಾಗ್ಲೂ ಇಂಗ್ಲೆಂಡೆಲ್ಲ ವಿಚಾರ ಗೊತ್ತಾಗೋಕೆ ಶುರುವಾಯಿತು. ಶುಕ್ಲಾರ ಅವರ ಪ್ರೇರಣೆಯಿಂದ ವರ್ತಮಾನ ಪತ್ರ ಓದೋಕೆ ಶುರು ಮಾಡಿದರು. ಭಾರತದಲ್ಲಿದ್ದಾಗ ಒಂದು ವರ್ತಮಾನ ಪತ್ರ ಓದ್ತಿರ್ಲಿಲ್ಲಂತೆ, ಇಂಗ್ಲೆಂಡಿಗೆ ಹೋದ್ಮೇಲೆ ಡೈಲಿ ನ್ಯೂಸ್, ಡೈಲಿ ಟೆಲಿಗ್ರಾಫ್, ಪೆಲ್ಮೆಲ್ ಗೆಜೆಟ್ ದಿನ ಓದೋಕೆ ಶುರು ಮಾಡಿದರು. ಅವನು ಹುಡುಕಾಡಿಕೊಂಡು ಧೈರ್ಯ ಬಂತಲ್ಲ ಓಡಾಡೋದಕ್ಕೆ, ಅಂತ ಯಾವುದಿದೆ ಹೋಟೆಲು, ಶಾಖಾಹಾರಿ ಹೋಟೆಲ್ ಯಾವುದಿದೆ, ಅಗ್ಗವಾದಂಥದ್ದು ಯಾವುದಿದೆ ಅಂತ ಹೇಳಿ ದಿನಾಲೂ 10 ರಿಂದ 12 ಮೈಲ್ ನಡ್ಕೊಂಡು ಹೋಗಬೇಕು ಊಟಕ್ಕೋಸ್ಕರ. ಒಂದು ಶಾಖಾಹಾರಿ ಹೋಟೆಲ್ ಸಿಕ್ತು, ದಿನ ಹೋಗೋದು. ಅವ್ರು ಹೇಳ್ತಾರೆ, ಈಗ ಅಡ್ಡಾಡಿ ನನಗೆ ಕಾಲು ಗಟ್ಟಿ ಆಯ್ತಂತ. ಅಲ್ಲಿ ಸಿಗುವಂಥ ಶಾಖಾಹಾರದಲ್ಲಿ ಅಂತ ಬುಕ್ ಬರೆಯಿಟ್ಟಿದ್ರು ಅವರು, ಶಾಖಾಹಾರದಿಂದ ಆಗುವಂಥ ಲಾಭಗಳು ಅಂತ. ಇವ್ರಿಗೆ ಏನು ಸಂತೋಷ ಆಗ್ಬಿಡ್ತು ಅಂದರೆ ಆ ಪುಸ್ತಕ ಕೊಂಡ್ಕೊಂಡ್ರು, ಕೊಂಡ್ಕೊಂಡು ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಮೊದಲೇ ಸಲ ಹೊಟ್ಟೆ ತುಂಬ ಊಟ ಮಾಡಿದೆ, ದೇವರು ನನ್ನ ನೆರವಿಗೆ ಇಂಗ್ಲೆಂಡ್ನಲ್ಲೂ ಬಂದ ಅಂತ. ಕೊನೆಗೆ ಆ ಸಾಲ್ಟ್ ಅಂತ ಬರೆದಿದ್ರಲ್ಲ ಪುಸ್ತಕ ಶಾಖಾಹಾರದ ಬಗ್ಗೆ, ಅದನ್ನು ಮೊದಲಿನ ಕೊನೆವರೆಗೂ ಓದಿದರು. ಗಾಂಧೀಜಿ ಹೇಳ್ತಾರೆ,
ನಾನು ಮೊದಲು ಶಾಖಾಹಾರಿ ಆಗಿದ್ದೆ.

0: ಈ ಪುಸ್ತಕ ಓದ್ಮೇಲೆ ನಿಜವಾಗ್ಲೂ ಮನಸ್ಸಿಂದ ಶಾಖಾಹಾರಿ ಆದೆ ನಾನು. ಅದರಿಂದ ಏನ್ ಲಾಭ ಅಂತ ತಿಳ್ಕೊಂಡು ಮೊದಲು ನಾ ತಾಯಿ ಮಾತಿ ಕೊಟ್ಟಕ್ಕೆ ಭಾಷೆಗೆ ಅದರಿಂದ ಶಾಖಾಹಾರಿ ಆಗಿದ್ದೆ. ಆದರೆ ಭಾರತೀಯರೆಲ್ಲ ಮಾಂಸಾಹಾರಿಗಳಾಗಬೇಕು ಅಂತ ಅನ್ಕೊಂಡಿದ್ದೆ ಮೊದಲು ನಾನು, ಅಂದ್ರೆ ಮಾತ್ರ ಬ್ರಿಟಿಷರು ಓಡಿಸೋಕಾಗತ್ತೆ ಅಂತ. ಆದರೆ ಇವತ್ತು ಮಾತ್ರ ನಿರ್ಭಯವಾಗಿ ಮನಃಪೂರ್ವಕವಾಗಿ ನಾನು ಶಾಖಾಹಾರಿ ಆದೆ, ಅದನ್ನು ಪ್ರಚಾರ ಮಾಡೋದೇ ನನ್ನ ಜೀವನದ ಗುರಿ ಆಯ್ತು ಇವತ್ತಿಂದ ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಅವಲೋಕನ 6:30. ಇಂದು 6:50 ಶ್ರೋತೃವಲಯ ಗಮನಿಸಿ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸ್ತಾ ಇದ್ದಾರೆ ಸಿಪಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ ವಿಭಾಗ. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. 7:20 ಕೃಷಿರಂಗ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. 7:45-8:15, 8:30-8:45 ಸಿರಿಗಂಧ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ರಾತ್ರಿ 9:15 ಭಜನ್ಸ್ ಮೂಡಿ ಬರ್ತಾ ಇದೆ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4:30.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH-275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?

0: 2, 50 feet concrete road, underground electricity, children's play area, devasthana, swimming pool, jogging track.
1: Appa, illode Mysuru hagu Piriyapatana madhyabhagadalli VC Galaxy Mall, 4 theater screen, bowling game, shooting range, shops.
0: Ee ella saukaryadondige community hall, clubhouse.
1: Aga Mysuru jilliya Piriyapatanadalli motta modala mall hagu multiplex theater aarambhakta ide.
0: 450 premium plots square feet ge 2999 rupai. Army, Air Force, Navy ivrige free registration. Teachers ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಇದೊಂದು ನಿಧಾನ ಸುದ್ದಿ. ಮೂಲತ್ ಕಿರುಂದಾಡು ಕಾರಳನ ಚೆರುಂಬಂದಂಡ ಭೀಮಯ್ಯ ಭೀಮ ಐಂಗ ಇಂದು ಮರಣಪಟ್ಟಿತ್ತು. 85 ಬೆತ್ರ ಚೆರುಂಬಂದಂಡ ಭೀಮಯ್ಯ ಭೀಮ ಐಂಡ ಆಕೀರಿ ಕಾರ್ಯ ಇಂದೇ ವೈಪತ್ತು ವಿರಾಜಪೇಟೆರ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ.
2: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 ಯಿಂದ 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00 ಯಿಂದ 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00 ಯಿಂದ 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಿಗ್ಗೆ 11:00 ಯಿಂದ 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ, ಗಾದೆ, ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಿಗ್ಗೆ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

0: ರಂಗಕಲೆನೂ ಒಳ್ಳೆ ಒಳ್ಳೆ ಶಾಲೆ, ಅದು ಮನುಷ್ಯನ ಆರೋಗ್ಯವನ್ನ ಕಾಪಾಡುತ್ತೆ. ರಂಗಕಲೆಯಲ್ಲಿ ತಾಯಿ ತಂದೆತ್ರೆ ಹೇಗಿರಬೇಕು, ಜೀವನವನ್ನ ಹೇಗೆ ರೂಪಿಸ್ಕೊಳ್ಬೇಕು, ನಿಮ್ಮ ಸ್ನೇಹಿತ ವರ್ಗದಲ್ಲಿ, ನಿಮ್ಮ ಅಕ್ಕಪಕ್ಕದ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ.
1: ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 2ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಪೂರ್ಣ ಮಾಹಿತಿಯುಕ್ತ ಕಾರ್ಯಕ್ರಮ ಮಕ್ಕಳಿಗೆ ರಂಗ ಶಿಕ್ಷಣದ ಮಹತ್ವ, ಈ ಕುರಿತಾಗಿ ಮಕ್ಕಳಿಗೆ ರಂಗ ಶಿಕ್ಷಣ ಈ ಕುರಿತು ವಿಶೇಷ ಸಂದರ್ಶನವಿದೆ. ಮಾಹಿತಿಯುಕ್ತ ಕಾರ್ಯಕ್ರಮ ಇದು ಪೋಷಕರಿಗಾಗಿ. ರಂಗ ಸಮಯ ಭಾಗವಹಿಸುತ್ತಾರೆ ಕೊಡಗಿನ ಕುಶಾಲನಗರದ ರಂಗ ಕಲಾವಿದರು ಹಾಗೂ ವಿಶೇಷ ಹಾಡುಗಾರರಾದ ಬಿಎಸ್ ಪರಮೇಶ್ ಸಾಗರ್.
0: ಅಯ್ಯೋ, ನಾನಿವತ್ತು ಏನಾದ್ರು ಹೆಚ್ಚಾಗಿ ತಿನ್ಬಿಟ್ಟು ನನ್ ಮಗು ನೋವಾದ್ರೆ ಅಂತೇಳಿ ಎಷ್ಟು ಕಣ್ಣೀರ್ ಹಾಕ್ತಾಳೆ, ಎಷ್ಟು ಜಾಗ್ರತೆ ವಹಿಸ್ತಾಳೆ. ಆತರ ನೀವು ನಿಮ್ಮ ಮಕ್ಕಳನ್ನ ಜಾಗ್ರತೆ ವಹಿಸಿ ಕಳಿಸಿ ಕಲಾರಂಗಕ್ಕೆ.
1: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಹಾಗೆ ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಪೋಷಕರು ಕಾರ್ಯಕ್ರಮ ಕೇಳ್ತಿರಲ್ಲ
1: ಪ್ರಿಯ ಕೇಳುಗರೆ, ಈಗ ಭಾವಗೀತೆಗಳು. ಮೊದಲಿಗೆ ಕಸ್ತೂರಿ ಶಂಕರ್ ಅವರು ಹಾಡಿದ್ದಾರೆ ಕುವೆಂಪು ಅವರ ಗೀತೆಯನ್ನ, ಬೇಸರಿಂದ ಸಂಜೆ ಇದು.

ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿಂದ ಹೆಸರು. ಕೆಎಸ್ ನರಸಿಂಹಸ್ವಾಮಿಯವರ ಕವನ. ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4:17:27. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಭಾರತೀಯ ಸೇನೆಯು 2027 ಏಪ್ರಿಲ್ನಿಂದ ಆರಂಭಿಸಲಿರುವ ಟೆಕ್ನಿಕಲ್ ಕೋರ್ಸ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಕೋರ್ಸ್ಗೆ ಅವಿವಾಹಿತ ಇಂಜಿನಿಯರಿಂಗ್ ಪದವೀಧರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಈ ಕೋರ್ಸ್ ನಡೆಯುತ್ತಿದ್ದು ಈ ವರ್ಷ 380 ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಿದೆ. ಇದರಲ್ಲಿ 30 ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಿರಿಸಲಾಗಿದೆ. ಆನ್ಲೈನ್ ಮೂಲಕ ಆಗಸ್ಟ್ 7 ಒಳಗೆ ಅರ್ಜಿ ಸಲ್ಲಿಸಬೇಕು. ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತು MSc ಎಂಜಿನಿಯರಿಂಗ್ ವಿಭಾಗದ ಅಭ್ಯರ್ಥಿಗಳನ್ನು ಕೋರ್ಸ್ಗೆ ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಈ ವಿಷಯಗಳಲ್ಲಿ ಅಥವಾ ಇದಕ್ಕೆ ಪೂರಕ ವಿಷಯಗಳಲ್ಲಿ ಈಗಾಗಲೇ ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು ಅಥವಾ ಅಂತಿಮ ಎಂಜಿನಿಯರಿಂಗ್ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ಹಾಗೂ ಗರಿಷ್ಠ 27. ರಾಜ್ಯದ ಬೆಂಗಳೂರು ಸೇರಿದಂತೆ ಜಲಂಧರ್, ಪ್ರಯಾಗ್ರಾಜ್ ಮತ್ತು ಭೋಪಾಲ್ನಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಹೆಚ್ಚಿನ ವಿವರಗಳನ್ನು www.joinindianarmy.nic.in ಅನ್ನು ನೋಡಬಹುದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ, ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ವಿಷಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 13 ಅರ್ಜಿ ಸಲ್ಲಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರು, ಡಿಪ್ಲೊಮಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರು ಸೇರಿ ಒಟ್ಟು 1,074 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಇವುಗಳಲ್ಲಿ ಉಳಿಕೆ ಮೂಲ ವೃಂದದ 767 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 320 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಆಯಾ ವಿಭಾಗವಾರು ವಿಷಯಗಳಲ್ಲಿ ಪದವಿಯನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗವಾರು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಧ್ಯಯನ ಮಾಡಿ ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ಗಣಿತ ಶಿಕ್ಷಕರ ಹುದ್ದೆಗೆ ಪದವಿಯಲ್ಲಿ ಗಣಿತ ಅಥವಾ ಭೌತಶಾಸ್ತ್ರ ಐಚ್ಛಿಕ ಅಧ್ಯಯನ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪದವಿ. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿಷಯಗಳಲ್ಲಿ ಪದವಿ ಪಡೆದು ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ಪದವಿ ಜೊತೆಗೆ ಬಿಪಿಎಡ್ ಅಥವಾ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ ಲಲಿತಕಲೆ, ದೃಶ್ಯಕಲೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇ

ಟಿ ಪರೀಕ್ಷೆ ಎರಡು ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟಿಇಟಿ ಇಲ್ಲಿ ಅರ್ಹತೆ ಹೊಂದಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ, ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ 48 ವರ್ಷ, ಎಸ್ಸಿ ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 50 ವರ್ಷ. ಸಾಮಾನ್ಯ ಮತ್ತು ಒಬಿಸಿ ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ, ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ, ವಿಶೇಷಚೇತನರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0802346046 0, ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .karnataka.gov.in.

ದಿಲ್ಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತಿದೆ. ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಮೊದಲ ಹಂತದ ಪರೀಕ್ಷೆಯು ಸೆಪ್ಟೆಂಬರ್ 12 ಮತ್ತು ಮುಖ್ಯ ಪರೀಕ್ಷೆಯು ಸೆಪ್ಟೆಂಬರ್ 30 ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಪರೀಕ್ಷೆಯ ಮೂಲಕ 2218 ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುವುದೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ನರ್ಸಿಂಗ್ನಲ್ಲಿ ಬಿಎಸ್ಸಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ಅಭ್ಯರ್ಥಿಗಳು ಭಾರತೀಯ ಅಥವಾ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದಲೇ ನಿಗದಿತ ವಿದ್ಯಾರ್ಹತೆ ಪಡೆದಿರಬೇಕು. ಹಾಗೆ ಬಿಎಸ್ಸಿ ಪೋಸ್ಟ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಹತೆ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು. ಇದರೊಂದಿಗೆ ಅಭ್ಯರ್ಥಿಗಳು ನರ್ಸ್ ಅಥವಾ ಮಿಡ್ವೈಫ್ ಆಗಿ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ಜೊತೆಗೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದು ನರ್ಸ್ ಮತ್ತು ಮಿಡ್ವೈಫ್ ಆಗಿ ಕೆಲಸ ನೋಂದಣಿ ಮಾಡಿಕೊಂಡಿರುವ 2 ವರ್ಷಗಳ ಸೇವಾ ಅನುಭವ ಇರುವವರು ಕೂಡ ಈ ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತಾರೆ. ಆದರೆ ಅಂತಹ ಅಭ್ಯರ್ಥಿಗಳು ಕನಿಷ್ಠ 50 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿರಬೇಕು. 18 ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಎಸ್ಸಿ ಎಸ್ಟಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಅರ್ಜಿ ಶುಲ್ಕ 2400 ರೂಪಾಯಿ, ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಅರ್ಜಿ ಶುಲ್ಕ 3000 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 1800117898, ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.aimsexams.ac.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-234-04-0460 ಅಥವಾ CET online.karnataka.gov.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 750 ಗ್ರೂಪ್ ಸಿ ವೃಂದದ ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 190 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 560 ಹುದ್ದೆಗಳು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂಜಿನಿಯರಿಂಗ್ ಅಥವಾ

ತಂತ್ರಜ್ಞಾನದಲ್ಲಿ ಪದವಿ ಅಥವಾ ಎಎಂಐಇ ಪದವಿ ಪಡೆದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಕೃಷಿ ವಿಷಯಗಳಲ್ಲಿ ಬಿಎಸ್ಸಿ ಪದವಿ ಮುಗಿಸಿರಬೇಕು. ಇಂಜಿನಿಯರಿಂಗ್ನ ಯಾವುದೇ ವಿಭಾಗದ ಡಿಪ್ಲೊಮಾ ಪದವೀಧರರು ಅರ್ಜಿ ಸಲ್ಲಿಸಲು ಅರ್ಹರು. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 40 ವರ್ಷ. 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಶುಲ್ಕ ಪಾವತಿಸಲು ಕೊನೆಯ ದಿನ ಆಗಸ್ಟ್ 10. ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .com.ಕರ್ನಾಟಕ .gov.in ನಲ್ಲಿ ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ವಜ್ರ ಶರೀರ ಗಂಭೀರ ಮುಕುಟ ಧರ ದುರ್ಜನವನ.
3: ಯುವ ಸ್ನೇಹಿತರೆ, ಬರುವ ಭಾನುವಾರ ಅಂದರೆ ಆಗಸ್ಟ್ 2 ಯುವವಾಣಿ ಕಾರ್ಯಕ್ರಮದಲ್ಲಿ ನಾಪೋಕ್ಲುವಿನ ಗಾಯಕ ಆಕಾಶ್ ಪಿ ಅವರ ವೈವಿಧ್ಯಮಯ ಹಾಡುಗಳ ಮುಂದುವರೆದ ಕಾರ್ಯಕ್ರಮ.
4: ದೃಢ

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವವಾಣಿ, ಇದು ನಿಮ್ಮ ವಾಣಿ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 4:32:50. ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ, ನೆನಪು ನಿನಾದ. ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ,
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ,
2: ನೆನಪು ನಿನಾದ.
1: ಪ್ರಿಯ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಜೋಡಿ ಹಾಡಿರುವ ಕೆಲವೊಂದು ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಸಿಂಗಾಪುರ್ನಲ್ಲಿ ರಾಜಾಕುಳ್ಳ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ನೀ ಬರೆದ ಕಾದಂಬರಿ ಚಿತ್ರದ ಗೀತೆ, ಸಂಗೀತ ವಿಜಯಾನಂದ್, ಗೀತರಚನೆ ಆರ್ ಎನ್ ಜಯಗೋಪಾಲ್.

0: ರಂಗಕಲೆಯೂ ಒಳ್ಳೆ ಒಳ್ಳೆ ಶಾಲೆ, ಅದು ಮನುಷ್ಯನ ಆರೋಗ್ಯವನ್ನು ಕಾಪಾಡುತ್ತೆ. ರಂಗಕಲೆಯಲ್ಲಿ ತಾಯಿ ತಂದೆಯತ್ರ ಹೇಗಿರಬೇಕು, ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಿಮ್ಮ ಸ್ನೇಹಿತ ವರ್ಗದಲ್ಲಿ, ನಿಮ್ಮ ಅಕ್ಕಪಕ್ಕದ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ.
1: ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 2 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಪೂರ್ಣ ಮಾಹಿತಿಯುಕ್ತ ಕಾರ್ಯಕ್ರಮ. ಮಕ್ಕಳಿಗೆ ರಂಗ ಶಿಕ್ಷಣದ ಮಹತ್ವ, ಈ ಕುರಿತಾಗಿ ಮಕ್ಕಳಿಗೆ ರಂಗ ಶಿಕ್ಷಣ ಈ ಕುರಿತು ವಿಶೇಷ ಸಂದರ್ಶನವಿದೆ. ಮಾಹಿತಿಯುಕ್ತ ಕಾರ್ಯಕ್ರಮ ಇದು ಪೋಷಕರಿಗಾಗಿ. ರಂಗ ಸಮಯ ಭಾಗವಹಿಸುತ್ತಾರೆ ಕೊಡಗಿನ ಕುಶಾಲನಗರದ ರಂಗ ಕಲಾವಿದರು ಹಾಗೂ ವಿಶೇಷ ಹಾಡುಗಾರರಾದ ಬಿ.ಎಸ್. ಪರಮೇಶ್ ಸಾಗರ್.
0: ಅಯ್ಯೋ, ನಾನಿವತ್ತು ಏನಾದ್ರು ಹೆಚ್ಚಾಗಿ ತಿನ್ಬಿಟ್ಟು ನನ್ನ ಮಗುಗ್ ನೋವಾದ್ರೆ ಅಂತೇಳಿ ಎಷ್ಟು ಕಣ್ಣೀರು ಹಾಕ್ತಾಳೆ, ಎಷ್ಟು ಜಾಗ್ರತೆ ವಹಿಸ್ತಾಳೆ. ಆ ಥರ ನೀವು ನಿಮ್ಮ ಮಕ್ಕಳನ್ನ ಜಾಗ್ರತೆ ವಹಿಸಿ ಕಳಿಸಿ ಕಲಾರಂಗಕ್ಕೆ.
1: ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂದ ಹಾಗೆ ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಪೋಷಕರೇ, ಕಾರ್ಯಕ್ರಮ ಕೇಳ್ತಿರಲ್ಲ,
2: ನೆನಪಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಕೇಳಿದ್ರೆ ಸಮಯ 4:44:37. ಈಗ ಸಿಡಿದೆದ್ದ ಸಹೋದರ ಚಿತ್ರಕ್ಕಾಗಿ RN ಜಯಗೋಪಾಲ್ ಅವರ ಗೀತೆ, ಸಂಗೀತ ಸತ್ಯಂ ಅವರದ್ದು.

ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರಸ

0: ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರ ಸಾಂಗತ್ಯ. ಇದು ಅಂತ್ಯಾಕ್ಷರಿ. ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ 2 ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ಲಾ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಹಾಡು ಸೌಮ್ಯ.
3: ನೆನಪಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಕಾರ್ಯಕ್ರಮದ ಕಡೆಯ ಗೀತೆ ಬಿಡುಗಡೆಯ ಬೇಡಿ ಚಿತ್ರದಿಂದ, ಸಂಗೀತ ರಾಜನ್ ನಾಗೇಂದ್ರ, ಗೀತರಚನೆ ಆರ್ ಎನ್ ಜಯಗೋಪಾಲ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 5:26. ಈಗ ವಾಣಿಜ್ಯ ಪ್ರಕಟಣೆಗಳು.
3: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
7: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಈಗಿನ ಟೈಮ್ ಅಲ್ಲಿ ಒಬೆಸಿಟಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಿದೆ, ರೀಸನ್ ಏನಾಗಿರ್ಬೋದು?
10: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಒಬೆಸಿಟಿ ನಸ್ಕಲಿಂದ ಹಿಡಿದು ಮುದುಕರವರೆಗೆ ಎಲ್ಲರಲ್ಲೂ ನೋಡ್ತಾ ಇದೀವಿ. ಈ ಒಬೆಸಿಟಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಎಕ್ಸರ್ಸೈಸ್ ಕಡಿಮೆ ಇರುವಂತದ್ದು. ಮಕ್ಕಳಲ್ಲಿ ಈಗ ಮೊಬೈಲ್ ಅಡಿಕ್ಷನ್ ಆಗ್ಲಿಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಕುಳಿತುಕೊಳ್ಳಿಕ್ ಹೋಗಿ ಮತ್ತೆ ಚೆನ್ನಾಗಿ ಈ ಪ್ರೊಸೆಸ್ಡ್ ಫುಡ್ ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಈ ಒಬೆಸಿಟಿ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ತಪ್ಪಿಸಬೇಕಾದ್ರೆ ಮುಖ್ಯವಾಗಿ ಔಟ್ಡೋರ್ ಆಟಗಳನ್ನು ಆಡಬೇಕು. ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡುವಂತ ಅಥವಾ ಔಟ್ ಸೈಡ್ ಆಟ ಆಡುವಂತದನ್ನು ಎನ್ಕರೇಜ್ ಮಾಡಬೇಕು. ಇದಲ್ಲದೆ ಊಟದಲ್ಲಿ ಸಹ ತಂದೆ ತಾಯಿಯವರು ಸ್ವಲ್ಪ ಲಿಮಿಟ್ ನಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಕೇಳಿದಾಗೆಲ್ಲ ಪ್ರೊಸೆಸ್ ಫುಡ್ ತೆಗೆಸಿಕೊಳ್ಳುವಂತದ್ದು ಅಥವಾ ಔಟ್ ಸೈಡ್ ಫುಡ್ ಗಳನ್ನು, ಚಿಪ್ಸ್ ತಿನ್ನುವುದಾಗಲಿ, ಬೇರೆ ರೀತಿ ಯಾವುದೇ ರೀತಿಯ ಫುಡ್ ಗಳನ್ನು, ಪಿಜ್ಜಾ ಬರ್ಗರ್ ಗಳನ್ನು ಕೇಳಿದಾಗೆಲ್ಲ ಕೊಡಿಸುವುದರಿಂದ ಈ ರೀತಿಯ ಒಂದು ಒಬೆಸಿಟಿ ಬರ್ತದೆ. ಇದು ಮುಖ್ಯವಾಗಿ ಮಕ್ಕಳಿಗೆ ತೊಂದರೆಗೆ ಕಾರಣ ಆಗಬಹುದು.
11: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
12: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
13: ಇಲ್ಲ, ಏನಿದೆ ಅಂತದ್ದು?
12: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
13: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?

0: Pudu, 50 feet concrete road, underground electricity, children's play area, Devastana, swimming pool, jogging track.
1: Appa, illode, Mysuru Hagu, Piriyapatana Madhyabhagadalli, VC Galaxy Mall, 4 theater screen, bowling game, shooting range, shops.
0: Ee ella saukaryadondige community hall, clubhouse.
1: Aga, Mysuru Jilleya Piriyapatanadalli motta modala mall hagu multiplex theater aarambha aagta ide.
0: 450 premium plots square feet ge 2999 rupai. Army, Air Force, Navy, ivrige free registration. Teachers ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 5:04:13. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರ ಸೌರಭ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಾನು ವಿದ್ಯಾ.
1: ನಾನು ಲಲಿತಾ.
0: ಎಲ್ರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ
1: ಸ್ವಾಗತ,
0: ಸುಸ್ವಾಗತ.

0: ಅಂದಾಗೆ ಶ್ರೋತೃಗಳೇ, ಪತ್ರ ಸೌರಭ ಕಾರ್ಯಕ್ರಮದಲ್ಲಿ ನೀವೇ ಬರೆದು ಕಳಿಸಿದಂತಹ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ ಹಾಗೆ ಸ್ಥಳ ವಿಶೇಷತೆ ಜೊತೆಗೆ ಕಾರ್ಯಕ್ರಮಗಳ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳು ಪ್ರಸಾರ ಆಗ್ತವೆ. ಈ ಬಾರಿಯ ಕಾರ್ಯಕ್ರಮದಲ್ಲಿ ಯಾರ್ದೆಲ್ಲ ಪತ್ರಗಳಿವೆ, ಏನೆಲ್ಲ ವಿಷಯಗಳಿಗೆ ಅನುಗುಣವಾಗಿ ಪತ್ರಗಳನ್ನು ಬರೆದಿದ್ದಾರೆ ಅಂತ ಒಂದೊಂದಾಗಿ ಓದ್ತಾ ಹೋಗೋಣ. ಕತೆ ಇದೆಯಾ, ಕವನ ಇದೆಯಾ, ಅಥವಾ ಸವಿರುಚಿ ಬರೆದಿದ್ದಾರಾ ಅಂತ ಹೇಳಿ. ಲಲಿತಾ, ಮೊದಲನೇ ಸರದಿ ಎಂದಿನಂತೆ ನಿಂದೇ.
1: ಸರಿ, ಈಗ ಕೇಳು. ಎಸ್ ಕೆ ಈಶ್ವರಿಯವರು ಬರೆದಂತಹ ಪತ್ರ ಇದೆ. ಮೇಕೇರಿಯಿಂದ ಬರೆದಿದ್ದಾರೆ ಇವರು.
0: ಆಯ್ತು,
1: ಏನು ವಿಷಯ ಇದೆ ಅಂತ ಓದ್ತಾ ಗೊತ್ತಾಗತ್ತೆ. ಪ್ರೀತಿಯ ವಾಣಿಗೆ ನಮಸ್ಕಾರ ಅಂತ ಆರಂಭಿಸಿದ್ದಾರೆ. ಇವರ ಪತ್ರಕ್ಕೂ ಇವರಿಗೂ ನಮಸ್ಕಾರಗಳನ್ನು ತಿಳಿಸೋಣ.
0: ಹೌದು,
1: ಎಲ್ಲಿ ಮಳೆರಾಯ, ಮರೆಯಾಗಿರುವೆಯಲ್ಲ, ನಿನಗೆ ಬರಲು ಬೇಸರವೇ? ಬರಿದಾದ ಭೂಮಿಯಲ್ಲಿ ಕಾವೇರಿದೆ. ಮಳೆ ಇಲ್ಲದೆ ಮುಂಗಾರು ಸರಿಯಾಗಿ ಬಾರದಿರಲು ಕಾರಣ ಏನೆಂದು ತಿಳಿಸುವೆಯಾ? ಮುಂದುವರಿಸ್ತಾ ಹೇಳ್ತಾರೆ, ಇನ್ನು ನಾನು ಮಾತ್ರ ಮಳೆ ಬಿಸಿಲು ನಡುವೆ ಮಣ್ಣಿನಲ್ಲಿ ಆಡುವೆ. ನಿನಗದು ಗೊತ್ತು, ಗಿಡಗಳಿಗೆಲ್ಲ ಬುಡಕ್ಕೆ ಮಣ್ಣು ಹಾಕುವುದು, ಎರೆಹುಳುವಿನ ಮಣ್ಣು ಸಂಗ್ರಹ ಮಾಡುವುದು, ಮತ್ತು ದಿನಾಲೂ ಏನಾದರೂ ಮಾಡಲು ಕೆಲಸಗಳು ಇರುತ್ತದೆ. ಇನ್ನು ಬೆಳಗ್ಗೆ ಬೇಗನೆ ಎದ್ದರೆ ನನಗೆ ಸ್ವಲ್ಪ ಸಮಯ ಉಳಿಸಿಕೊಳ್ಳಲು ಸಾಧ್ಯ. ಎಲ್ಲರೂ ಪ್ರತಿದಿನವೂ ಯೋಗಾಭ್ಯಾಸ ಮಾಡಿ ಸಣ್ಣ ಸಣ್ಣ ಆಸನಗಳನ್ನು ಮಾಡಿ ಎಲ್ಲರೂ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಅವರೇ ಹೇಳ್ಕೊಳ್ತಾರೆ,
0: ಆಶಯವನ್ನು ವ್ಯಕ್ತಪಡಿಸಿದ್ದಾರೆ.
1: ನಾನು ಯೋಗವನ್ನು ವೈದ್ಯರು ತಿಳಿಸಿಕೊಟ್ಟಂತೆ ಪ್ರತಿದಿನವೂ ಮಾಡುವ ಅಭ್ಯಾಸವಿಟ್ಟುಕೊಂಡಿದ್ದೇನೆ ವಾಣಿ. ಒಳ್ಳೆ ಅಭ್ಯಾಸವೇ.
0: ಹೌದು,
1: ಹೀಗೆ ಮುಂದುವರಿಸಲಿ ಅಂತ ಹೇಳುವ. ವಾಣಿ, ಇನ್ನು ಮನೆಯೊಳಗೆ ಕೆಲಸ ಹೆಚ್ಚು, ಏಕೆಂದರೆ ಮಳೆ ಬಂದರೆ ನಾನು ಕಸೂತಿ ಕೆಲಸದತ್ತ ಹೆಚ್ಚಿಗೆ ಸಮಯ ಕೊಡುವುದು. ಹಾಗೆ ಮಳೆಯ ಸಮಯದಲ್ಲಿ ಸಾಕಷ್ಟು ವಸ್ತುಗಳನ್ನು ರೆಡಿಯಾಗಿ ಇಟ್ಟುಕೊಂಡಿದ್ದೇನೆ ಕೈ ಕೆಲಸಕ್ಕಾಗಿ. ಬರವಣಿಗೆಯೂ ಸ್ವಲ್ಪ, ಒಟ್ಟಿನಲ್ಲಿ ಇನ್ನು ಮನೆಯೊಳಗೆ ಬೆಚ್ಚಗೆ ಇರುವುದು ಒಳ್ಳೆಯದು ಎಂದು ಯೋಚಿಸಿದ್ದೇನೆ. ಇಂದು ಕೆಂಪೇಗೌಡರ 517ನೇ ಜನ್ಮ ದಿನದ ಶುಭಾಶಯಗಳು ಅಂತ ಹೇಳಿದ್ದಾರೆ. ಇವರು ಪತ್ರ ಬರೆದ ದಿನ ಕೆಂಪೇಗೌಡರ ಜನ್ಮ ದಿನವಾಗಿತ್ತು, ಅಂದರೆ ಜೂನ್ 27.
0: ಹೌದು, ಇದು ತಡವಾಗಿ ನಮ್ಮ ಕೈ ಸೇರಿದೆ ಪತ್ರ.
1: ಆಗ್ಲಿ, ಮುಂದುವರಿಸ್ತಾ ಇನ್ನು ಬರೆದಿದ್ದಾರೆ. ವಾಣಿ, ಇನ್ನು ಹೆಚ್ಚಿನ ವಿಷಯಗಳಿದ್ದಲ್ಲಿ ಮುಂದಿನ ಪತ್ರಗಳಲ್ಲಿ ಬರೆಯುತ್ತೇನೆ ವಾಣಿ. ಸರ್ವರಿಗೂ ನಮಸ್ಕಾರಗಳು ವಾಣಿ ಅಂತ

0: ಈ ಪತ್ರವನ್ನು ಇಲ್ಲಿಗೆ ಮುಗಿಸಿದ್ದಾರೆ.
1: ಇನ್ನು
0: ಇನ್ನೊಂದು ಪತ್ರ ಬರೆದಿದ್ದಾರೆ ಅವರೇ, ಅದನ್ನು ಓದ್ತೇನೆ.
1: ಆ ಪತ್ರದಲ್ಲಿ ಏನು ಬರೆದಿದ್ದಾರೆ
0: ನೋಡುವ. ಪ್ರೀತಿಯ ವಾಣಿಗೆ ನಮಸ್ಕಾರ ಅಂತ ಎಂದಿನಂತೆ ಆರಂಭಿಸಿದ್ದಾರೆ. ಬರೀತಾರೆ, ಗಾನ ಕೋಗಿಲೆ ಜಾನಕಮ್ಮನವರಿಗೆ ಜನರು ಹಲವಾರು ರೀತಿಯಲ್ಲಿ ನಮನ ಸಲ್ಲಿಸುತ್ತಿದ್ದಾರೆ, ನಾನು ಕೂಡ.
1: ನಮ್ಮ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ವಿಧಿವಶರಾಗಿದ್ರಲ್ಲ ಮೊನ್ನೆ.
0: ಹೌದು,
1: ಆ ದಿನಗಳಲ್ಲಿ ಬರೆದಂತ ಪತ್ರ ಇದು.
0: ಹೌದು, ಕಾಣಿಸುತ್ತೆ. ನೋಡು, ಮುಂದುವರಿಸ್ತಾ ಬರೀತಾರೆ, ನಾನು ಕೂಡ ಸ್ವರ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅಂದ್ರೆ ಆ ದಿನ ಆಕಾಶವಾಣಿಯಲ್ಲಿ ಭಾನುವಾರ 11 ಗಂಟೆಗೆ ಸ್ವರ ನಮನ ಅಂತ ಒಂದು ಕಾರ್ಯಕ್ರಮ ಪ್ರಸಾರ ಆಗಿತ್ತಲ್ಲ, ಅದರಲ್ಲಿ ಅವರು ಭಾಗವಹಿಸಿದ್ರಂತೆ. ಇನ್ನು ಹೇಳ್ತಾರೆ, ಅವರು ಹಾಡಿದ ಗೀತೆಗಳನ್ನು ಅಂತರ್ಜಾಲದ ಮೂಲಕ ಕೇಳಿ ನನಗೂ ಸಮಾಧಾನವಾಯಿತು, ಅದಕ್ಕೆ ನಮನ ತಿಳಿಸಲು ಈ ಪತ್ರವನ್ನು ಬರೆದೇವಾಣಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಯಾಕೆ ಬರೀತೇನೆ ಗೊತ್ತಾ? ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು, ಮೊಬೈಲ್ ಬಳಸಬಾರದು ಎಂದು ಸಾಮಾನ್ಯವಾಗಿ ಹೇಳುವ ಮಾತು ಇದೆ.
1: ಹೌದು,
0: ನಾನು ಎಲ್ಲೂ ಹೋಗಲು ಕಷ್ಟವಾಗುತ್ತಿದೆಯಲ್ಲ, ಆದ್ದರಿಂದ ಈ ಸಮಯದಲ್ಲಿ ಒಂದು ವೇದಿಕೆಯು ಸಿಕ್ಕಿದೆ ವಾಣಿ. ಇನ್ನು ಯಾವುದೇ ವೇದಿಕೆ ಇಲ್ಲದಿದ್ದರೂ ಬೇಸರವಿಲ್ಲ, ಏಕೆಂದರೆ ತಿಂಗಳಲ್ಲಿ 2 ಬಾರಿ ಬರೆಯಲು ಅವಕಾಶ ಮಾಡಿಕೊಟ್ಟಿದ್ದೀಯಲ್ಲ, ಅದಕ್ಕಾಗಿ ನಿನಗೆ ಧನ್ಯವಾದಗಳು ವಾಣಿ.
1: ಸ್ವೀಕರಿಸಲಾಗಿದೆ ಅಂತ ತಿಳಿಸೋಣ ಇವರಿಗೆ.
0: ಇನ್ನು ಒಂದು ಮಾತು ಏನು ಗೊತ್ತಾ, ನನಗೆ ಈ ತಿಂಗಳಲ್ಲಿ 2 ಬಾರಿ ನನ್ನದೆಯ ಹಾಡು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡುವ ಅವಕಾಶವನ್ನು ನೀನು ಮಾಡಿಕೊಟ್ಟಿದ್ದೀಯಲ್ಲ, ಅದಕ್ಕಾಗಿ ನಿನಗೆ ಧನ್ಯವಾದಗಳು ವಾಣಿ. ಹೌದು, ಇವರು ಪ್ರಯತ್ನ ಪಟ್ಟಿದ್ದಾರೆ, ಅವರಿಗೆ ಸಿಕ್ಕಿದೆ, ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನಾವು ಹೇಳುವ.
1: ಹೌದು, ಸಂತೋಷದ ವಿಷಯ ಅಂತ ಹೇಳೋಣ.
0: ಇನ್ನು ನನ್ನಲ್ಲಿ ಡೇಲ್ಯ ಹೂವಿನ ಗಿಡದಲ್ಲಿ 3 ಬಣ್ಣದ ಹೂಗಳು ಅರಳಿದೆ ವಾಣಿ. ಇನ್ನು 2 ಬಣ್ಣದ ಸೇವಂತಿಗೆ ಹೂವಿನ ಗಿಡಗಳು ಶೀತಗಾಳಿಗೆ ಕೊಳೆತೇ ಹೋಯಿತು ವಾಣಿ. ಭಾರಿ ಆಸೆಯಿಂದ ತಂದಿದ್ದೆ ಆ ಗಿಡಗಳನ್ನು. ಇನ್ನು ಸದ್ಯದಲ್ಲಿ ನಿನ್ನ ಹುಟ್ಟುಹಬ್ಬ ಬರುತ್ತಿದೆಯಲ್ಲ ವಾಣಿ, ಖುಷಿನಾ? ನನಗಂತೂ ತುಂಬಾ ಖುಷಿ ವಾಣಿ.
1: ಖಂಡಿತವಾಗಿ ಖುಷಿ ಆಗದೆ ಇರುತ್ತಾ?
0: ಹೌದು,
1: ಆಗಸ್ಟ್ 28ಕ್ಕೆ ಬರ್ತಾ ಇದೆ.
0: ಹೌದು, 33 ವರ್ಷ ತುಂಬಿದ್ದೇ ಗೊತ್ತಾಗ್ಲಿಲ್ಲ.
1: ಹೌದು,
0: ಹಾಗಾಗಿ ಸಂತೋಷವೇ, ಎಲ್ಲರಿಗೂ ಸಂತೋಷವೇ.
1: ಹೌದು, ಎಷ್ಟು ನೆನಪಿಸಿಕೊಂಡು ಬರೀತಾರೆ ನೋಡಿ ನಮ್ಮ ಶ್ರೋತೃಗಳು.
0: ನಿನಗೆ ನಮಸ್ಕಾರಗಳು ಅಂತ ಕೊನೆಗೆ ಮುಗಿಸಿದ್ದಾರೆ.
1: ಇವರಿಗೆ ಕೂಡ ನಮಸ್ಕಾರಗಳನ್ನ ನಾವು ತಿಳಿಸೋಣ. ಜೊತೆಗೆ ಡಾಕ್ಟರ್ ಎಸ್ ಜಾನಕಿ ಅವರ ಬಗ್ಗೆ ಇವರು ನಮನಗಳನ್ನ ಸಲ್ಲಿಸಿದ್ದಾರೆ, ನಾವು ಕೂಡ ಈ ಪತ್ರ ಸೌರಭದ ಮೂಲಕ ಅವರಿಗೆ ನಮನಗಳನ್ನ ಸಲ್ಲಿಸೋಣ. ಹಾಗೆ ಇವರು ಈ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಾಂದರ್ಭಿಕವಾದದ್ದು ಅಂತ ಅವರಿಗೆ ತಿಳಿಸೋಣ.
0: ಹೌದು, ಎಲ್ಲಾ ವಿಷಯವನ್ನು ಸಾಂದರ್ಭಿಕವಾಗಿ ಚುಟುಕಾಗಿ ತಿಳಿಸಿ ಒಂದು ಪತ್ರದ ಮೂಲಕ ಕಳಿಸಿದ್ದಾರೆ.
1: ಹೌದು, ನಾವು ಅಳಿದ ಮೇಲೆ ಕೂಡ ನಮ್ಮಲ್ಲಿ ಉಳಿಯುವಂತದ್ದು ಏನು ಅಂದ್ರೆ ನಮ್ಮಲ್ಲಿದ್ದ ಪ್ರತಿಭೆ ಏನು ಹೊರಹೊಮ್ಮಿರುತ್ತೆ ಅದು. ನಮ್ಮ ಹೆಸರು ಅಜರಾಮರವಾಗಿರುವಂತೆ ಬದುಕಬೇಕು ಅಂತ ಹೇಳೋದಕ್ಕೆ ನಮ್ಮ ಹಿನ್ನೆಲೆ ಗಾಯಕಿ ಡಾಕ್ಟರ್ ಎಸ್ ಜಾನಕಿ ಅವರು ಅವರೇ ನಿದರ್ಶನ.
0: ಹೌದು,
1: ಎಲ್ರಿಗೂ ಕೂಡ.
0: ಈಗ ಮುಂದಿನ ಪತ್ರ ನಿನ್ನ ಕೈಯಲ್ಲಿದೆಲ್ಲ.
1: ಹೌದು, ಇದನ್ನ ಯಾರು ಬರೆದಿದ್ದಾರೆ ಅಂತ ಹೇಳ್ತೀಯಾ?
0: ಹಕ್ಕಿಯ ಚಿತ್ರ ಕಂಡಾಗಲೇ ಗೊತ್ತಾಯಿತು, ವಾಣಿ ಚಂಗುಮ್ಮಯ್ಯ ಅವರು ಬರೆದಂತಹ ಪತ್ರ ಅಂತ.
1: ಹೌದು, ಚೀರಮ್ಮನ ವಾಣಿ ಚಂಗುಮ್ಮಯ್ಯ ಅವರು, ಕೊಳಗದಾಳು ಗ್ರಾಮ ಚೇರಂಬಾಣೆ ಅಂಚೆ, ಇಲ್ಲಿಂದ ಬರೆದಂತ ಪತ್ರ ಇದು. ಇದರಲ್ಲಿ ಒಂದು ಚಿತ್ರವನ್ನ ಬಿಡಿಸಿ ಕಳಿಸಿದ್ದಾರೆ. ಪಾರಿವಾಳ ಅಂತ ಅನ್ಸುತ್ತೆ, ಇದು ಪಾರಿವಾಳದ ಹಾಗೆ ಕಾಣ್ತಾ ಇದೆ, ಅದೊಂದು ಮರಿ ಕೂಡ ಇದೆ ಜೊತೆಯಲ್ಲಿ.
0: ಹೌದು,
1: ಬಣ್ಣ ತುಂಬಿದ ಚಿತ್ರ, ಎಂದಿನಂತೆ ಸೊಗಸಾಗಿದೆ.
0: ಮುಂದಿನ ಪತ್ರ ನನ್ನ ಕೈಯಲ್ಲೂ ಅವರದ್ದೇ ಇದೆ, ಇದರಲ್ಲೂ ಒಂದು ಸುಂದರವಾದ ಚಿತ್ರವನ್ನು ಬರೆದು ಕಳಿಸಿದ್ದಾರೆ. ಮಗು ಶಾಲೆಗೆ ಹೋಗುವ ಚಿತ್ರದ ಹಾಗೆ ಕಾಣಿಸ್ತಾ ಇದೆ. ನೋಡು, ಏನೇ ಆಗ್ಲಿ ನಿನ್ನ ಪತ್ರ ಮುಂದುವರಿಸು, ಆಮೇಲೆ ಇದನ್ನ ಹೇಳುವ.
1: ಆಯ್ತು, ಬಹುಶಃ ಇದು ಚಿತ್ರಕ್ಕೆ ಪೂರಕವಾದಂತಹ ಒಂದು ಕತೆ ಅಂತ ಅನ್ಕೊಳ್ತೇನೆ. ಇದು ಕತೆ.
0: ಸರಿ,
1: ಶೀರ್ಷಿಕೆ ಇದೆ, ಹಸು ಜಿಂಕೆ ಮರಿಗಳ ಸ್ನೇಹ ಅಂತ. ಒಂದು ಕಾಡಿನಲ್ಲಿ ಒಂದು ಜಿಂಕೆಯ ಸಂಸಾರವಿತ್ತಂತೆ. ಆ ಜಿಂಕೆಯ ತಾಯಿಗೆ 2 ಮರಿಗಳಿದ್ವಂತೆ. ಒಂದು ದಿನ ಆ ಜಿಂಕೆಯ ತಾಯಿ ಕಾಣದಾಯ್ತಂತೆ. ಎಲ್ಲೋ ಬೇರೆ ಪ್ರಾಣಿಗಳ ಬಾಯಿಗೆ ಆಹುತಿಯಾಯ್ತೋ ಏನೋ. ಅಯ್ಯೋ ಪಾಪ, ಆ ಮರಿಗಳು ಕಾಡಿನಲ್ಲಿ ಅಲೆದು ಅಲೆದು ಜೋರಾಗಿ ಅರಚತೊಡಗಿದ್ವು. ಎಲ್ಲೂ ಅಮ್ಮ ಜಿಂಕೆ ಕಾಣಸಿಗ್ಲಿಲ್ಲ. ಮರಿಗಳು ಹಾಲಿಗಾಗಿ ಹಂಬಲಿಸ್ತಾ ಇದ್ವು.
0: ಪಾಪ ಪುಟ್ಟ ಮಕ್ಕಳು.
1: ಹೌದು, ಆಗ ಅದೇ ದಾರಿಗಾಗಿ ಒಂದು ಹಸು ಬಂತಂತೆ. ಆ ಹಸು ಜಿಂಕೆ ಮರಿಗಳ ಹತ್ತಿರ ಹೋಗಿ ತನ್ನ ಕೆಚ್ಚಲನ್ನ ತೋರಿಸಿತಂತೆ. ಆ

0: ಎರಡು ಜಿಂಕೆ ಮರಿಗಳು ಅದರ ಬಳಿಗೆ ಬಂದು ಹೊಟ್ಟೆ ತುಂಬ ಹಾಲು ಕುಡಿದ್ವಂತೆ. ಆ ಹಸು ಆ ಮರಿಗಳ ಮೈಯನ್ನು ಚೆನ್ನಾಗಿ ನೆಕ್ಕಿತಂತೆ. ಆ ಹಸುವಿನ ಜೊತೆಯಲ್ಲಿಯೇ ತನ್ನ ಕೊಟ್ಟಿಗೆಗೂ ಅವುಗಳನ್ನು ಕರೆದೊಯ್ದಿತಂತೆ. ಅಂದ್ರೆ ಆ ಹಸುವಿನ ಕರು ಇತ್ತಲ್ಲ, ಅದು ಸ್ವಲ್ಪ ದಿನದ ಹಿಂದೆ ಆರೋಗ್ಯ ಸರಿಯಿಲ್ಲದೆ ಸತ್ತು ಹೋಗಿತ್ತಂತೆ.
1: ಹಾಗೆ
0: ಮಕ್ಕಳಿಗಾಗಿ ಹಂಬಲಿಸ್ತಾ ಇತ್ತಂತೆ ಆ ಹಸು. ಆ ಮಾತೃ ಹೃದಯ ತಾಯಿಗಾಗಿ ಪಾಪ ಆ ಜಿಂಕೆ ಮರಿಗಳು ಆ ಕೊಟ್ಟಿಗೆಯಲ್ಲಿಯೇ ಸುಖವಾಗಿ ಹಾಲು ಕುಡಿದು ಬಾಳಿ ಬದುಕಿದ್ವಂತೆ, ಸುಖ ಸಂತೋಷವಾಗಿ ಅಂತ ಕಥೆಯನ್ನ ಮುಗಿಸಿದ್ದಾರೆ.
1: ಚೆನ್ನಾಗಿತ್ತು.
0: ಹೌದು, ನಿಜ ಕೂಡ.
1: ಕಾಮಧೇನು ಮತ್ತೆ ಕರುಣಾಮಯಿ ಹಸು ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಕತೆ ಕೂಡ.
0: ಹೌದು, ಹಸುವಿಗೆ ತನ್ನ ಕರು ಸತ್ತು ಹೋಗಿರೋದಕ್ಕೆ ಮಕ್ಕಳು ಸಿಕ್ಕಿದ ಹಾಗೆ ಆಗಿದೆ. ಹಾಗೆ ಈ ತಾಯಿ ಇಲ್ಲದಂತ ಮರಿಗಳಿಗೆ, ಜಿಂಕೆ ಮರಿಗಳಿಗೆ ತಾಯಿ ಸಿಕ್ಕಿದೆ.
1: ಹೌದು,
0: ಆರಂಭದಲ್ಲಿ ಬೇಸರದಾಯಕವಾದಂತಹ ಈ ಕತೆ ಸಂತೋಷದಾಯಕವಾಗಿ ಮುಕ್ತಾಯವನ್ನು ಕಂಡಿದೆ.
1: ಹೌದು, ನಿಜವಾಗ್ಲು
0: ನಮಗೆ ಕೂಡ ತೃಪ್ತಿ ಕೊಟ್ಟಿದೆ ಈ ಕತೆ.
1: ಚೆನ್ನಾಗಿತ್ತು.
0: ಹೌದು, ಈಗ ಮುಂದಿನ ಪತ್ರ ಅವ್ರದೇ ಇದೆ ಅಂತ ಹೇಳಿದಲ್ವಾ ನಿನ್ನ ಕೈಯಲ್ಲಿದೆ ಅಂತ.
1: ಹೌದು, ಈ ಪತ್ರದಲ್ಲಿ ಒಂದು ಕವನವನ್ನು ಬರೆದಿದ್ದಾರೆ. ಕವನದ ಶೀರ್ಷಿಕೆ ಉರುಳುವುದು ಕಾಲಚಕ್ರ ಅಂತ.
0: ನೋಡೋಣ ಚಿತ್ರಕ್ಕೆ ಪೂರಕವಾಗಿದೆಯಾ ಅಂತ ಹೇಳಿ
1: ನೋಡುವ. ಮಗು ಶಾಲೆಗೆ ಹೋಗುವ ಚಿತ್ರ ಬಿಡಿಸಿದಾಗೆ ಇದೆ. ಯಾಕೆಂದ್ರೆ ಕುತ್ತಿಗೆಯಲ್ಲಿ ಒಂದು ಬ್ಯಾಗ್ ಇದೆ, ಬ್ಯಾಗ್ ಒಳಗೆ ಪುಸ್ತಕಗಳು ಕಾಣ್ತಾ ಇದ್ದಾವೆ, ಕೈಯಲ್ಲೂ ಒಂದು ಪುಸ್ತಕ ಉಂಟು. ಸರಿ, ಕವನವನ್ನು ಓದ್ತೇನೆ.
0: ಆಗ್ಲೇ ಹೇಳಿದಲ್ವಾ ಶಾಲೆಗೆ ಹೋಗುವ ಮಗುವಿನ ಚಿತ್ರ ಇದೆ ಅಂತ ಹೇಳಿ. ನಾನು ನೋಡಿದೆ, ಚೆನ್ನಾಗಿದೆ.
1: ಕೇಳು.
0: ಆಯ್ತು, ಓದು.
1: ಕಡಲು ಕೊರೆದು ಭೋರ್ಗರೆದರೇನು, ಸಮುದ್ರದ ಅಲೆ ಬಂದು ಅಪ್ಪಳಿಸಿದರೇನು, ನೀರು ತುಂಬಿ ಕೊಲ್ಲಿ ತೋಡು ಹರಿದರೇನು, ಬೆಟ್ಟ ಗುಡ್ಡ ಗಿರಿ ಶಿಖರಗಳು ಗಿಡ ಮರಗಳು ಬೆಳೆದು ಗಟ್ಟಿಯಾಗಿ ಕುಳಿತರೇನು, ನಿಂತರೇನು, ಬಿರುಗಾಳಿ ಬೀಸಿದರೇನು, ಮಂಜು ಹನಿಗಳು ಹೆಪ್ಪುಗಟ್ಟಿ ಪ್ರವಾಹ ಬಂದು ಕೊಚ್ಚಿ ಹೋದರೇನು, ಗುಡುಗು ಸಿಡಿಲು ಮಿಂಚು ಮೇಲೆರಗಿದರೇನು, ಮಳೆ ಬಂದು ಗಾಳಿ ಮರ ಗಿಡಗಳು ಬಿದ್ದರೇನು, ಪ್ರಕೃತಿ ವಿಕೋಪಕ್ಕೆ ತಿರುಗಿದರೇನು, ಸಾವಿರಾರು ಜೀವಕೋಟಿಗಳಿಗೆ ತೊಂದರೆ ಆದರೇನು, ಬೆಳೆಗಳು ಹಣ್ಣು ಹಂಪಲುಗಳು ನಾಶವಾದರೇನು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗದಿದ್ದರೇನು, ಪ್ರಕೃತಿ ನಾಶವಾಗಿ ತೊಂದರೆಗೆ ಸಿಲುಕಿದರೇನು, ರಂಗುರಂಗಿನ ಹಾರಾಡುವ ಚಿಟ್ಟೆಗಳಂತೆ ಹಗುರವಾಗಿ ಹಾರಿ ಉರುಳಿಬಿಡುತ್ತದೆ ಈ ಜಗದಿ ಕಾಲಚಕ್ರ. ವರ್ಷ ದಿನಗಳಂತೆ ಕಾಲಚಕ್ರ ಉರುಳಬಹುದು, ಗಿಡದಿ ಹೂವು ಬಾಡಿ ಉದುರಬಹುದು, ಹಳೆಯ ದಿನದ ನೆನಪುಗಳು ಮರೆಯಬಹುದು ಅಂತ ಕವನವನ್ನು ಮುಗಿಸಿದ್ದಾರೆ. ಬಹುಶಃ ಹಳೆಯ ದಿನಗಳನ್ನು ಮರೆಯಬಹುದು, ಇಲ್ಲಿ ಶೀರ್ಷಿಕೆ ಕೊಟ್ಟಿದಾರಲ್ಲ ಉರುಳುವುದು ಕಾಲಚಕ್ರ ಅಂತ, ಅಂದ್ರೆ ಇಷ್ಟೆಲ್ಲ ಆಗ್ತಾ ಇರುತ್ತೆ ಅಂತ.
0: ಹೌದು, ಚೆನ್ನಾಗಿತ್ತು. ಒಂದು ರೀತಿ ಸಾಂದರ್ಭಿಕವಾದ ಪತ್ರ ಅಂತಲೇ ಹೇಳಬೇಕು.
1: ಜೀವನ ಚಕ್ರದಲ್ಲಿ ಪ್ರಕೃತಿಯಲ್ಲಿ ಒಂದು ವರ್ಷದಲ್ಲಿ ಸಾಧಾರಣಕ್ಕೆ ಏನೆಲ್ಲ ನಡೆಯುತ್ತೆ ಅಲ್ಲ, ಅದನ್ನೆಲ್ಲ ಒಂದು ಕವನದ ಮೂಲಕ ಬರೆದು ತಿಳಿಸಿದ್ದಾರೆ.
0: ಹೌದು, ಕಾಲಚಕ್ರ ಯಾವುದನ್ನು ತಡೆಯೋದಿಲ್ಲ ಅಂತ ಹೇಳೋದನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈಗ ಪ್ರಕೃತಿ ವಿಕೋಪ ಆಗಿರ್ಬೋದು, ಬಿರುಗಾಳಿ ಬಂದ್ರೂ ಕೂಡ ಕಾಲಚಕ್ರ ನಿಲ್ಲೋದಿಲ್ಲ ಅಂತ ಹೇಳೋದು ಇಲ್ಲಿ ವ್ಯಕ್ತ ಆಗಿದೆ.
1: ಹೌದು, ಚೆನ್ನಾಗಿತ್ತು ಕವನ.
0: ನಿಜ. ಈಗ ಪತ್ರ ಸೌರಭ ಕಾರ್ಯಕ್ರಮವನ್ನ ಮುಂದುವರಿಸುವುದಕ್ಕೆ ಮುನ್ನ ಹಾಡಿನ ತುಣುಕೊಂದನ್ನ ಕೇಳಿ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಲ್ವಾ?
1: ಸರಿ, ಆಯ್ತು.

ಈಗ ಪತ್ರ ಸೌರಭ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ನೀವೇ ಬರೆದು ಕಳಿಸಿದಂತಹ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆ ಹಾಗೆ ಕಾರ್ಯಕ್ರಮಗಳ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತವೆ. ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ.

0: ಬರೆದಿದೆ. ದೀರ್ಘವಾದ ಪತ್ರ ಕಾಣ್ತಾ ಇದೆ, ಆದರೆ ಯಾರದ್ದು ಅಂತ ಗೊತ್ತಾಗ್ಲಿಲ್ಲ.
1: ಹೌದು, ದೀರ್ಘವಾದ ಪತ್ರವೇ ಇದು. ಇದನ್ನು ಬರೆದಿದ್ದಾರೆ ಶಾರದಾ ಬಸಪ್ಪ ಅವರು, ರಿಟೈರ್ಡ್ ಸೂಪರಿಂಟೆಂಡೆಂಟ್, ಡ್ರೀಮ್ಸ್ ಲೇಔಟ್, ಮಾದಾಪಟ್ಟಣ ಅಂಚೆ ಕುಶಾಲ್ ನಗರದಿಂದ. ನಮ್ಮ ಕಾಯಂ ಶ್ರೋತೃ ಆಗಿದ್ದಾರೆ ಈಗ.
0: ಹೌದು, ಇವರ ಪತ್ರ ಕಾಣಲು ದೀರ್ಘವಾಗಿರುತ್ತೆ, ಆದರೆ ವಿಷಯವೂ ಅಷ್ಟೇ ಚುಟುಕಾಗಿ ಚೆನ್ನಾಗಿರುತ್ತೆ. ನೋಡುವ ಏನು ಬರೆದಿದ್ದಾರೆ ಅಂತ.
1: ಹೌದು, ಅಕ್ಷರಗಳು ಕೂಡ ತುಂಬ ಚೆನ್ನಾಗಿವೆ, ಓದೋದಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ. ಪ್ರೀತಿ ಆಕಾಶವಾಣಿ ಸಿಬ್ಬಂದಿಗಳಿಗೆ ನನ್ನ ನಮನಗಳು ಅಂತ ಬರೆದಿದ್ದಾರೆ ಇವರು.
0: ಇವರಿಗೂ ನಮ್ಮ ನಮಸ್ಕಾರಗಳು, ಹಾಗೆ ಇವರ ಪತ್ರಕ್ಕೆ ಸ್ವಾಗತವನ್ನು ಹೇಳುವ.
1: ಹೌದು, ಖಂಡಿತ. ವಿಷಯವನ್ನು ಬರೆದಿದ್ದಾರೆ, ಚಿಟ್ಟಕ್ಕಿಯ ಪುಟ್ಟ ಸಂಸಾರದ ನೈಜ ಘಟನೆ ಅಂತ.
0: ಒಂದು ಕತೆ,
1: ಒಂದು ನೈಜ ಘಟನೆಯನ್ನು ಇವರು ವಿವರಿಸಿದ್ದಾರೆ, ಕತೆ ಅಲ್ಲ.
0: ಸರಿ.
1: ಇವರು ಕಣ್ಣಲ್ಲಿ ಕಂಡಂಥದ್ದು ಇರಬಹುದು ಅಥವಾ ಅನುಭವದಲ್ಲಿ ಕಂಡಂತಹ ಒಂದು ಘಟನೆ. ಬರೀತಾರೆ, ನಮ್ಮ ಮನೆಯ ಮುಂಭಾಗದಲ್ಲಿ ಅಲಂಕಾರಿಕ ಹೂವಿನ ಗಿಡಗಳನ್ನು ಕುಂಡದಲ್ಲಿ ಬೆಳೆಸಿರ್ತೇನೆ. ಒಟ್ಟು 50ಕ್ಕಿಂತ ಹೆಚ್ಚು ಹೂಕುಂಡಗಳಿವೆ.
0: ಸರಿ.
1: ತರಾವರಿ ಹೂಗಳಿವೆ, ಮಲ್ಲಿಗೆ, ಸೇವಂತಿಗೆ, ದಾಸವಾಳ, ಗುಲಾಬಿ, ಪಾರಿಜಾತ, ಕನಕಾಂಬರ, ಹೀಗೆ ಹಲವು. ಹಾಗೆ ಹಣ್ಣಿನ ಗಿಡಗಳು ಇದ್ದು ಬೆಳಗ್ಗಿನ ಜಾವ ಪಕ್ಷಿಗಳ ಕಲರವ ತುಂಬಾ ಕಿವಿಗೆ ಮುದವೆನಿಸ್ತದೆ ಅಂತ ಬರೀತಾರೆ.
0: ಚೆನ್ನಾಗಿರುತ್ತೆ.
1: ಹೌದು. ಮುಂದುವರಿಸ್ತಾ ಬರೀತಾರೆ, ಈ ಮಧ್ಯೆ ಎರಡು ಪುಟಾಣಿ ಚಿಟ್ಟಕ್ಕಿಗಳು ನಮ್ಮ ಹೂವಿನ ತೋಟದ ವೀಕ್ಷಣೆಗೆ ಬಂದು ನೋಡಿ ಪರಿವೀಕ್ಷಣೆ ಮಾಡ್ತಾ ಇದ್ವು ಅಂತ. ಬಿಗೋನಿಯಾ ಹೂಕುಂಡದಲ್ಲಿ ಚಿಕ್ಕದಾಗಿ ಗೂಡು ಕಟ್ಟಲು ಆರಂಭಿಸಿದವು.
0: ಇವರ ಮನೆಯಲ್ಲಿ ಪುಟ್ಟ ಮಕ್ಕಳು ಆಗ್ಲಿ ಪ್ರಾಣಿಗಳು ಇಲ್ಲ ಕಾಣಿಸುತ್ತೆ.
1: ಅದು ಗೊತ್ತಿಲ್ಲ, ಅವ್ರು ಬರೀಲಿಲ್ಲ.
0: ನೋಡುವ ಮುಂದೆ ಏನಾಯ್ತು ಅಂತ.
1: ಎರಡು ಪಕ್ಷಿಗಳು ಪುಟ್ಟದಾದ ಕೊಕ್ಕುಗಳಿಂದ ನವಿರಾದ ಹುಲ್ಲುಕಡ್ಡಿಗಳನ್ನು ಹಾಗೂ ಮೆದುವಾದ ಹತ್ತಿಯಂತ ವಸ್ತುಗಳನ್ನು ಗೂಡಿಗೆ ನೇಯಲು ಪೋಣಿಸತೊಡಗಿದವು. ಅದರ ಗೂಡನ್ನ ನಿರ್ಮಿಸೋದನ್ನ ನೋಡಿದ್ರೆ ತರಬೇತಿ ಪಡೆದ ಕಲಾಗಾರರೂ ಆ ರೀತಿ ಇಲ್ಲ ಎಂಬಂತೆ ಗೋಚರಿಸ್ತಾ ಇತ್ತು. ಅಷ್ಟು ಚಂದವಾಗಿ ಅಂದವಾಗಿ ಕಟ್ಟಿ ಮುಗಿಸಿರ್ತವೆ ಅಂತ ಬರೀತಾರೆ. ರಾಜರ ಕಾಲದಲ್ಲಿ ಕೋಟೆ ನಿರ್ಮಿಸಿದಂತೆ ಅಂತ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡು.
0: ಅಬ್ಬಬ್ಬಾ, ಏನೊಂದು ವರ್ಣನೆ.
1: ಹೌದು. ತಮಗಿಬ್ಬರಿಗೂ ಗೂಡಿನೊಳಗೆ ಹೋಗಲು ಮಾತ್ರ ಕಿಂಡಿ ಮಾಡಿಟ್ಟು ಇನ್ಯಾರೂ ಇಣುಕಿ ನೋಡದಂತೆ ಭದ್ರವಾಗಿ ಕಟ್ಟಿ ಮುಗಿಸಿರ್ತವೆ. ಒಂದು ವಾರದ ನಂತರ ನಾನು ಗೂಡನ್ನು ನೋಡಿದಾಗ ಮೂರು ಮುದ್ದಾದ ಮೊಟ್ಟೆಗಳನ್ನ ಹಾಕಿರ್ತವೆ.
0: ನೋಡಬಾರದು ಅಂತಲ್ಲ, ಚಳಿ ಗಾಳಿ ಮಳೆಯಿಂದ ರಕ್ಷಣೆಗೋಸ್ಕರ.
1: ಹೌದು, ನೋಡಬಾರದು ಅಂತ ಕೂಡ ಇರಬಹುದು, ಯಾಕೆಂದ್ರೆ ಮನುಷ್ಯರು ಎಲ್ಲಿಯಾದ್ರೂ ಹಾಳು ಮಾಡಿದ್ರೆ ಅಂತ ಅವುಗಳಿಗೆ ಎಚ್ಚರಿಕೆ ಇರುತ್ತಲ್ಲ.
0: ಹೌದು,
1: ಮನುಷ್ಯರ ಒಂದು ಸ್ವಭಾವ ಇದೆ.
0: ಹೌದು.
1: ಏನು ಏನಾದ್ರೂ ಪಕ್ಷಿ ಗೂಡು ಕಟ್ಟಿದ್ರೆ ಅದನ್ನ ಹಾಳು ಮಾಡುವಂತದ್ದು ಕೂಡ ಇರುತ್ತೆ.
0: ಅದಕ್ಕೆ
1: ಮಕ್ಕಳೇ ಆಗಿರ್ಬೋದು.
0: ಅದಕ್ಕೆ ಹೇಳಿದೆ, ಆ ಮನೆಯಲ್ಲಿ ಸಣ್ಣ ಮಕ್ಕಳು ಅಥವಾ ಸಣ್ಣ ಪ್ರಾಣಿ, ಬೇರೆ ಪ್ರಾಣಿಗಳು, ಬೆಕ್ಕು ಅಥವಾ ನಾಯಿ ಇಂಥದ್ದಿದ್ದರೆ ಕಷ್ಟ.
1: ಹೌದು, ದೊಡ್ಡವರಾದ್ರೂ ಕೂಡ ಕೆಲವರಲ್ಲಿ ಆ ರೀತಿಯ ಪ್ರವೃತ್ತಿ ಇರುತ್ತೆ, ಕೆಲವರಲ್ಲಿ, ಎಲ್ಲರಲ್ಲಿ ಅಲ್ಲ. ಮುಂದುವರಿಸ್ತಾ ಬರೀತಾರೆ, ಆರೆಂಜ್ ಕಲರ್ ಮೊಟ್ಟೆಗಳು ಅಂತೆ ಮರಿ, ಅಲ್ಲಿ ಮೊಟ್ಟೆ ಇಟ್ಟಿದೆ ಅಲ್ವಾ, ಅದರಲ್ಲಿ ಆರೆಂಜ್ ಕಲರ್ ಮೊಟ್ಟೆಗಳು ಇದ್ವಂತೆ. ಎರಡು ಪಕ್ಷಿಗಳು ಪ್ರೀತಿಯಿಂದ ಅವರ ಭಾಷೆಗಳನ್ನ ಆಡುತ್ತಾ ಎಚ್ಚರಿಕೆಯಿಂದ ಕಾವು ಕೊಟ್ಟು ಆ ಮೊಟ್ಟೆಗಳು ಮರಿಯಾದವು ಅಂತ ಬರೀತಾರೆ. ಮರಿಗಳಿಗೆ ಹುಳ ಹುಪ್ಪಟೆಗಳನ್ನ ಗುಟುಕು ನೀಡಿ ಎರಡು ಪಕ್ಷಿಗಳು ಕೊಡ್ತಾ ಕಾಪಾಡಿದ್ವು. 15 ದಿನ ಬಿಟ್ಟು ನೋಡಿದ್ರೆ ಸಹಜವಾಗಿ ರೆಕ್ಕೆ ಪುಕ್ಕ ಬಲಿತು ಪಕ್ಷಿ ಮರಿಗಳು ಮೇಲುಧ್ವನಿಯಲ್ಲಿ ಕೂಗಲು ಆರಂಭಿಸಿದ್ವು. ನೋಡಲು ಕೂಡ ಮುದ್ದಾಗಿದ್ವು. ನಾವೆಲ್ಲ ಆ ಮರಿಗಳಿಗೆ ಮಳೆ ತಗುಲದಂತೆ ಎಚ್ಚರಿಕೆ ವಹಿಸಿದೆವು ಅಂತ ಬರೀತಾರೆ.
0: ಸಂತೋಷ.
1: ಹೌದು. ಒಂದು ದಿನ ಬೆಳಗಿನ ಸಮಯದಲ್ಲಿ ಪ್ರಕೃತಿ ನಿಯಮದಂತೆ ಆ ಎರಡೂ ಪಕ್ಷಿಗಳು ಜೋಪಾನವಾಗಿ ತಮ್ಮ ಮರಿಗಳನ್ನು ಹಾರಿಸಿಕೊಂಡು ಹೋದ್ವು. ಮನುಷ್ಯರಂತೆ ಪಕ್ಷಿಗಳು ಎಷ್ಟು ಕಾಳಜಿ ವಹಿಸಿದ್ವು ಅಂದ್ರೆ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಈಗ ಪಕ್ಷಿಗಳು ಬಿಟ್ಟು ಹೋದ ಖಾಲಿ ಗೂಡು ನೋಡ್ತಾ ಇದ್ರೆ ಪುಟ್ಟ ಸಂಸಾರದ ನೆನಪು ಮಾತ್ರ ಆಗ್ತಾ ಇದೆ,
0: ಬೇಸರ ಆಗ್ತಾ ಇದೆ.
1: ಹೌದು, ಎಷ್ಟು ಸೋಜಿಗ ಅಲ್ವೇ ವಾಣಿ ಅಂತ ಬರೀತಾರೆ ಅವರು.
0: ನಿಜವಾಗ್ಲೂ ಹೌದು.
1: ಹೌದು
0: ಅಂದ್ರೆ ಸಂಸಾರದಲ್ಲಿ, ನಮ್ಮ ಸಂಸಾರದಲ್ಲೇ ಒಡನಾಡಿಗಳಂತೆ ಅವರಿದ್ರು ಸ್ವಲ್ಪ ದಿನಗಳಾದ್ರೂ ಕೂಡ.
1: ಹೌದು,
0: ಅವು ಇಲ್ಲದ ತಕ್ಷಣ ಒಂಥರ ಖಾಲಿ ಖಾಲಿ ಆಗತ್ತೆ.
1: ಹೌದು, ಪಕ್ಷಿಗಳ ಒಂದು ಜೀವನ ಚಕ್ರವೇ ಹೀಗೆ. ಅವುಗಳು ಬಂದು ಗೂಡು ಕಟ್ತವೆ, ಮೊಟ್ಟೆ ಇಡುವಂತ ಸಮಯದಲ್ಲಿ ಗೂಡು ಕಟ್ತವೆ, ಆಮೇಲೆ ಮೊಟ್ಟೆ ಇಡ್ತವೆ, ಅವುಗಳನ್ನ ಕಾವು ಕೊಟ್ಟು ಮರಿ ಮಾಡ್ತವೆ, ಅವುಗಳಿಗೆ ತಿನ್ನೋದಕ್ಕೆ

0: ಏನು
1: ಆಹಾರ ಕೊಟ್ಟು ಅವರು
0: ಹೌದು
1: ಬಲಿತು ದಷ್ಟಪುಷ್ಟವಾದ ತಕ್ಷಣ ಹಾರಿ ಹೋಗ್ತವೆ.
0: ಹೌದು, ಹಾರೋದಕ್ಕೆ ಕಲಿಸ್ತವೆ, ನಂತರ ಬೇರೆ ಕಡೆಗೆ ಹಾರಿ ಹೋಗ್ತವೆ, ಇನ್ನೊಂದು ಕಡೆ ಇದೇ ರೀತಿ ಗೂಡು ಕಟ್ತವೆ. ಇದು ಒಂದು ನೈಜ ಪ್ರಕ್ರಿಯೆ ಅವುಗಳ ಜೀವನದಲ್ಲಿ ಅಂತ ಹೇಳೋಣ. ಆದರೆ ನಮ್ಮ ಜೊತೆ ಇದ್ದಾಗ ನೀನು ಹೇಳಿದ ಹಾಗೆ ಅವು ಹಾರಿ ಹೋದಾಗ ನಮ್ಮ ಮನೆಯ ಸದಸ್ಯರನ್ನೇ ನಾವು ದೂರ ಮಾಡಿಕೊಂಡಿದ್ದೆವು ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಮೂಡೋದು ಸಹಜ.
1: ಹೌದು,
0: ತುಂಬ ಸೊಗಸಾಗಿತ್ತು ಈ ನೈಜ ಘಟನೆ. ಇದೇ ರೀತಿ ನಮ್ಮ ಬೇರೆ ಕೇಳುಗರು ಕೂಡ ಬರೀಲಿ ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಇಂಥ ಬಹಳಷ್ಟು ಘಟನೆಗಳನ್ನು ನೋಡ್ತಾ ಇರ್ತೇವೆ. ನಮ್ಮ ಭಾಗೀರಥಿ ಹುಲಿತಾಳ ಇರ್ಬೋದು, ವಾಣಿ ಚಂಗುವಮ್ಮಯ್ಯ ಅವರು, ಮತ್ತು ಈಶ್ವರಿಯವರು ಇರ್ಬೋದು, ಗಿರಿಜಾ ಪಿ ಪಿ ಅವರು ಇರ್ಬೋದು, ಬಹಳಷ್ಟು ಕೇಳುಗರು ಇದು ಕೆಲವೊಂದು ನೈಜ ಘಟನೆಗಳನ್ನು ಆಧರಿಸಿ ಕಥೆಯ ರೂಪದಲ್ಲಿ ಕವನದ ರೂಪದಲ್ಲಿ ಬರಿತಾ ಇರ್ತಾರೆ. ಎಲ್ಲರೂ ಇದೇ ರೀತಿ ಬರಿತಾ ಇರಲಿ ಅಂತ ನಾವು ಆಶಿಸೋಣ. ನೈಜ ಘಟನೆಗಳು ಸಿಕ್ಕಿದಾಗ ಅದನ್ನು ನಮಗೂ ಬರೆದು ಹಂಚಿಕೊಳ್ಳಿ, ಒಂದು ವಿಶೇಷತೆ ಇರುತ್ತೆ ಕಾರ್ಯಕ್ರಮಕ್ಕೆ ಕೂಡ ಅಂತ ತಿಳಿಸೋಣ.
1: ಹೌದು, ಕೇಳುಗರಿಗೂ ಒಂದು ಇನ್ನು ಮುಂದಕ್ಕೆ ಏನಾಯಿತು ಏನಾಯಿತು ಅಂತ ಹೇಳುವ ಕುತೂಹಲ ಜಾಸ್ತಿ ಇರುತ್ತೆ.
0: ಹೌದು, ಈಗ ಕಾರ್ಯಕ್ರಮದ ಮುಂದಿನ ಪತ್ರ ನಿನ್ನ ಕೈಯಲ್ಲಿದೆ ಅಲ್ವಾ?
1: ಹೌದು,
0: ಯಾರದ್ದಿದೆ?
1: ಯವಕಪಾಡಿಯಿಂದ ಬರೆದಂತಹ ಪತ್ರ ಇದು, ಹೇಮಂತ್ ಪಾರೇರ ಅವರು ಬರೆದದ್ದು.
0: ತುಂಬ ಸಮಯದ ಬಳಿಕ ಇವರು ಪತ್ರವನ್ನು ಮತ್ತೆ ಬರೆದಿದ್ದಾರೆ.
1: ಹೌದು,
0: ಖುಷಿಯ ವಿಚಾರ.
1: ಈಗ ನೀನು ಹೇಳಿದಾಗೆ ಅವರು ಹೇಳ್ತಾರೆ ನೋಡು. ಮಡಿಕೇರಿ ಆಕಾಶವಾಣಿಗೆ ಮತ್ತು ನಿಮಗೆ ನನ್ನ ನಮಸ್ಕಾರಗಳು. ಬಹಳ ದಿನದ ನಂತರ ಆಕಾಶವಾಣಿಗೆ ನಾನು ಕವನವನ್ನು ಕಳುಹಿಸಿದ್ದೇನೆ ಅಂತ ಬರೆದಿದ್ದಾರೆ.
0: ಅವರಿಗೂ ಕೂಡ ನಾವು ನಮಸ್ಕಾರಗಳನ್ನ ತಿಳಿಸೋಣ, ಅವರ ಪತ್ರಕ್ಕಾಗಿ ಸ್ವಾಗತವನ್ನ ಹೇಳೋಣ.
1: ಕಾಯಕ ಯೋಗಿ ಅಂತ ಶೀರ್ಷಿಕೆ ಕೊಟ್ಟು ಕವನವನ್ನು ಬರೆದಿದ್ದಾರೆ.
0: ಇದು ಸಾಂದರ್ಭಿಕವಾದಂತ ಒಂದು ಕವನ ಅಂತ ತಿಳ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಕೃಷಿ ಚಟುವಟಿಕೆಗಳು ಜಾಸ್ತಿಯಾಗಿ ನಡೆಯುತ್ತೆ, ಮುಖ್ಯವಾಗಿ ಗದ್ದೆ ಕೆಲಸ.
1: ಹೌದು, ಅದಕ್ಕೆ ಕಾಯಕ ಯೋಗಿ ಅಂತಾನೆ ಕೊಟ್ಟಿದ್ದಾರೆ. ಉಳುವವನೆಂದು ಮಣ್ಣಿಗೆ ಮಗನು ಲೋಕದ ಹಸಿವನ್ನು ತಣಿಸುವನು. ಉಳುವ ಎತ್ತಿನ ನೊಗದಲ್ಲಿ ಕೋಶ, ನೇಗಿಲ ಯೋಗಿಯ ಕೈಯಲ್ಲಿ ದೇಶ. ಬಾರದ ಮಳೆಗೆ ಉತ್ತಿ ಬಿತ್ತಿದ ಬೆಳೆಗೆ ಆಗಸ ನೋಡುತ್ತಾ ಮೊರೆ ಇಡುವ. ಸುಡು ಬಿಸಿಲಿಗೆ ಬಾಡಿಯೂ ಕುಗ್ಗದೆ ರಾತ್ರಿಯ ಬಾನಿಗೆ ಮೋಡಗಳ ಕರೆವ. ರವಿಯನ್ನು ಕಾಣದೆ ಮಣ್ಣಿಗೆ ಇಳಿದು ಮುಂಜಾನೆ ಮೊದಲು ಅವನಿಂದ. ಹುಟ್ಟಿದ ಸಸಿಗೆ ಸಲಹುತ್ತಾ ಪೊರೆದು ಹಸಿವನು ತಣಿಸುತ್ತಾ ಅವನಗುವ. ಲೋಕದ ಕಣ್ಣಿಗೆ ಎಲ್ಲೂ ಕಾಣನು ರೈತ, ಉಣ್ಣುವ ಅಗುಳಲಿ ಬೆರೆತವ ನೀತ. ಬಿಸಿಲಿರಲೇನು ಚಳಿ ಮಳೆ ಇರಲೇನು, ನೇಗಿಲ ಹಿಡಿದು ಹೊರಟ ಅನ್ನದಾತ. ಬಿಸಿಲಿರಲೇನು ಚಳಿ ಮಳೆ ಇರಲೇನು, ನೇಗಿಲ ಹಿಡಿದು ಹೊರಟ ಅನ್ನದಾತ. ಉಳುವ ನೇಗಿಲ ಹಿಡಿದು ನಡೆಯಲು ಉಳುಮೆಯೇ ದೇವರು ತಾ ನಂಬುವ. ಬಡತನ ಸಿರಿತನ ಮಣ್ಣಲ್ಲಿ ಕಾಣಲು ಕೆಸರಲ್ಲಿ ಮೊಸರು ಎನ್ನುತ್ತಾ ದುಡಿವ. ಬಡತನ ಸಿರಿತನ ಮಣ್ಣಲ್ಲಿ ಕಾಣಲು ಕೆಸರಲ್ಲಿ ಮೊಸರು ಎನ್ನುತ್ತಾ ದುಡಿವ. ನೀನು ಹೇಳಿದಾಗೆ ಸಾಂದರ್ಭಿಕವಾದ ಒಂದು ಕವನ ಇದು.
0: ಹೌದು, ಚೆನ್ನಾಗಿತ್ತು, ಅರ್ಥಗರ್ಭಿತವಾಗಿತ್ತು, ಹಾಗೆ ಹಿಂದಿನ ನೆನಪುಗಳನ್ನು ನಮಗೆ ಮರುಕಳಿಸುವಂತೆ ಮಾಡುವಂತಿತ್ತು ಈ ಕವನ.
1: ಹೌದು,
0: ಯಾಕೆ ಅಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ನಾವು ನೊಗ ನೇಗಿಲನ್ನು ಕಾಣೋದು ತುಂಬ ಕಡಿಮೆ,
1: ಉಳುಮೆ ಮಾಡುವವರ ಸಂಖ್ಯೆಯೂ ಕಡಿಮೆ.
0: ಹೌದು, ಉಳುಮೆ ಮಾಡುವವರು ಕೂಡ ಟಿಲ್ಲರ್ ಟ್ರ್ಯಾಕ್ಟರ್ಗಳನ್ನೇ ಬಳಸ್ತಾರೆ ಈಗ.
1: ಹೌದು,
0: ಗದ್ದೆ ಕೆಲಸಕ್ಕೆ.
1: ಚೆನ್ನಾಗಿತ್ತು ಕವನ.
0: ಹೌದು,
1: ಈಗ ಮುಂದಿನ ಪತ್ರ ನಿನ್ನ ಕೈಯಲ್ಲಿದೆಲ್ಲ.
0: ಇದು ಕಾರ್ಯಕ್ರಮದ ಕೊನೆಯ ಪತ್ರ. ಇದನ್ನ ಬರೆದಿದ್ದಾರೆ ಆಯಪ್ಪಂಡ ಪ್ರೇಮ ಮೊಣ್ಣಪ್ಪ ಅವರು, ಮೂರ್ನಾಡು ರಸ್ತೆ ವಿರಾಜಪೇಟೆ ಇಲ್ಲಿಂದ.
1: ಇವರು ಅಪರೂಪಕ್ಕೆ ಒಂದೊಂದು ಪತ್ರ ಬರಿತಾ ಇರ್ತಾರೆ.
0: ಹೌದು, ತುಂಬಾ ಹಿಂದೆ ಬರೆದಿದ್ರು, ಈಗ ಅಪರೂಪಕ್ಕೆ ಈ ಪತ್ರವನ್ನ ಬರೆದಿದ್ದಾರೆ.
1: ಏನು ಬರೆದಿದ್ದಾರೆ?
0: ಇವರು ಒಂದು ಕವನವನ್ನ ಬರೆದಿದ್ದಾರೆ. ಅಕ್ಷರಗಳು ನೋಡು ಎಷ್ಟು ಸೊಗಸಾಗಿವೆ ಅಂತ.
1: ಹೌದು, ಇಲ್ಲಿಗೆ ಕಾಣಿಸ್ತಾ ಇದೆ.
0: ತುಂಬಾ ಮುದ್ದು ಮುದ್ದಾಗಿವೆ. ಗೌರವಾನ್ವಿತ ನಿಲಯ ನಿರ್ದೇಶಕರು ಅಂತ ಇವರು ಆರಂಭಿಸಿದ್ದಾರೆ.
1: ಸರಿ.
0: ನೆನಪುಗಳು ಅಂತ ಶೀರ್ಷಿಕೆಯನ್ನ ಬರೆದಿದ್ದಾರೆ. ಮುಗ್ಧ ಮನಸ್ಸಿನ ಮುದ್ದು ಕಂದ, ನಿನ್ನ ತೊದಲು ನುಡಿ ಆ ಕಿರುನಗೆ ನೆನಪಾಗಿ ಕಾಡುತ್ತಿದೆ ಇಂದು ನನ್ನ ಮನದಲ್ಲಿ. ತೊಟ್ಟಿಲಲ್ಲಿ ಮಲಗಿದ್ದಾಗ, ಅತ್ತ ಇತ್ತ ನೋಡುತ್ತಿದ್ದಾಗ ಆ ನಿನ್ನ ಕಂಗಳವು ನೆನಪಾಗಿ ಕಾಡುತ್ತಿದೆ ಇಂದು ನನ್ನ ಮನದಲ್ಲಿ. ನನ್ನ ಹೃದಯದಿ ಕನಸಿನ ಗೋಪುರ ಕಟ್ಟಿ ಅರಳುವ

0: ಮುನ್ನವೇ ಬಾಡಿ ಹೋದೆಯಾ ಕಂದ, ನೆನಪಾಗಿ ಕಾಡುತ್ತಿದೆ ಇಂದು ನನ್ನ ಮನದಲ್ಲಿ, ನೆನಪಾಗಿ ಕಾಡುತ್ತಿದೆ ಇಂದು ನನ್ನ ಮನದಲ್ಲಿ. ಧನ್ಯವಾದಗಳೊಂದಿಗೆ ಇಂತಿ ಕೇಳುಗ ಅಭಿಮಾನಿ ಆಯಪ್ಪಂಡ ಪ್ರೇಮಾಮುಣ್ಣಪ್ಪ ಅಂತ ಇವರು ಕೊನೆಯಲ್ಲಿ ಬರೆದು ಮುಗಿಸಿದ್ದಾರೆ. ಬೇಸರದ ಕವನವನ್ನು ಇವರು ಬರೆದಿದ್ದಾರೆ ನೆನಪುಗಳು ಅಂತ ಹೇಳುವ ಶೀರ್ಷಿಕೆಯಡಿಯಲ್ಲಿ.
1: ನಾನು ನೆನಪುಗಳು ಅಂತ ಹೇಳುವಾಗ ಇಲ್ಲಿ ವಾಣಿ ಚಂಗಮ್ಮಯ್ಯ ಅವರು ಬರೆದಂತಹ ಪತ್ರದಲ್ಲಿ ಕೂಡ ಕಾಲಚಕ್ರ ಅಂತ ಬರೆದಿದ್ರಲ್ಲ, ಹಾಗೆ ಏನು ಒಂದು ಕಾಲಚಕ್ರದಲ್ಲಿ ಆಗುವ ಘಟನೆಗಳನ್ನು ಏನು ಒಂದು ನೆನಪು ಅಂತ ಬರೆದಿದ್ದಾರೆ ಅಂತ ತಿಳ್ಕೊಂಡೆ. ಆದರೆ ಇದು ಬೇಸರದ ನೆನಪನ್ನು ಬರೆದು ಕಳಿಸಿದ ಒಂದು ಕವನ ಆಗಿತ್ತು.
0: ಹೌದು,
1: ಏನೋ ಒಂದು ಅವರಿಗೆ ನೆನಪಾಯಿತು, ಕವನದ ಮೂಲಕ ಬರೆದು ಕಳಿಸಿದ್ದಾರೆ, ಅವರ ಬೇಸರವನ್ನ ಇನ್ನೊಬ್ಬರ ಹತ್ರ ಹಂಚಿಕೊಂಡು ಸ್ವಲ್ಪ ಹಗುರಾಗಿದ್ದಾರೆ ಅಂತ ತಿಳ್ಕೊಳ್ಳುವ.
0: ಹೌದು, ಇದು ಅವರ ನೆನಪುಗಳ ಅಥವಾ ಬೇರೆಯವರ ಜೀವನದ ನೆನಪುಗಳ ಅಂತ ನಮಗೆ ಗೊತ್ತಿಲ್ಲ. ಏನೇ ಇರಲಿ, ನೆನಪುಗಳು ಅಂತ ಹೇಳುವಂಥ ಒಂದು ಶೀರ್ಷಿಕೆಗೆ ಪೂರಕವಾದಂಥ ಕವನ ಇದಾಗಿತ್ತು. ಮನ ತಟ್ಟುವಂತಹ ಕವನ ಇದು. ನಮ್ಮ ಮನಸ್ಸಿನಲ್ಲೂ ನೋವು ಮೂಡಿಸಿದೆ ಈ ಕವನವನ್ನು ಓದುವಾಗ ಅಂತ ಇವರಿಗೆ ತಿಳಿಸೋಣ.
1: ಹೌದು,
0: ಕಳೆದುಕೊಂಡದ್ದು ಕಳ್ಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು ಏನು ಅಂತ ಹೇಳುವಂಥದ್ದು. ಇದು ಜೀವನದಲ್ಲಿ ನಡೆಯುವಂಥ ಘಟನೆಗಳು, ಕೆಲವೊಂದನ್ನು ಜೀವನದಲ್ಲಿ ಅರಗಿಸಿಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ. ಹಾಗಾಗಿ ಆ ನೋವನ್ನು ಮರೆಯೋದಕ್ಕೆ ಬರವಣಿಗೆ ಕೂಡ ಪೂರಕ ಆಗುತ್ತೆ.
1: ಹೌದು,
0: ಅದರ ಮೂಲಕ ಆ ನೋವನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ಕೂಡ ಆಗುತ್ತೆ.
1: ಅಲ್ಲಿಂದ ಮನಸ್ಸು ಹಗುರಾಗುತ್ತೆ.
0: ಹೌದು, ಆ ನೋವನ್ನು ಮರೆಯುವಂತಹ ಒಂದು ಶಕ್ತಿ ಅದರಿಂದ ಬರುತ್ತೆ. ಏನೇ ಇರಲಿ, ಈ ಕವನ ಕೂಡ ಉತ್ತಮವಾಗಿತ್ತು. ಇವತ್ತು ಬಂದಂತಹ ಎಲ್ಲ ಪತ್ರಗಳು ಕೂಡ ವಿಭಿನ್ನವಾಗಿದ್ದು ಒಂದಕ್ಕಿಂತ ಒಂದು
1: ಚೆನ್ನಾಗಿತ್ತು.
0: ಹೌದು, ಹೀಗೆ ನಿರಂತರವಾಗಿ ನಮ್ಮ ಕೇಳುಗರು ಪತ್ರಗಳನ್ನ ಬರಿತಾ ಇರಲಿ, ಸ್ಪಂದಿಸ್ತಾ ಇರಲಿ ಅಂತ ನಾವು ಭಾವಿಸೋಣ. ಈಗ ಎಲ್ಲ ಪತ್ರಗಳು ಇಲ್ಲಿಗೆ ಮುಗ್ದಿವೆ ಅಲ್ವಾ, ಪತ್ರ ಸೌರಭ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು.
1: ಹೌದು, ನಮ್ಮ ಕೈ ಸೇರಿದಂತಹ ಪತ್ರಗಳು ಮುಗಿಯಿತು.
0: ಅಕಸ್ಮಾತ್ ಆಗಿ ಇಲ್ಲಿ ಆದರೂ ಪತ್ರಗಳು ವಿಳಂಬವಾಗಿ ನಮ್ಮ ಕೈ ಸೇರಿದ್ರೆ ಅಥವಾ ಎಲ್ಲಿಯಾದರೂ ಬಾಕಿ ಉಳಿದಿದ್ರೆ ಅಂತಹ ಪತ್ರಗಳನ್ನು ಮುಂದಿನ ತಿಂಗಳ ಪತ್ರ ಸೌರಭ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಳ್ತೇವೆ. ಯಾರು ನಿರಾಶರಾಗೋದು ಬೇಡ ಅಂತ ಅವರಿಗೆ ತಿಳಿಸೋಣ. ಹಾಗೆ ಪತ್ರ ಸೌರಭ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಬರೆದಂತಹ ಸ್ವರಚಿತ ಕಥೆ, ಕವನ, ಲೇಖನ, ಚುಟುಕು, ಸವಿರುಚಿ, ಸ್ಥಳ ವಿಶೇಷತೆ, ಪ್ರವಾಸಿ ಕಥನ, ಹಾಗೆ ಅನುಭವ ಕಥನಗಳು, ಜೊತೆಗೆ ಇವತ್ತು ಬರೆದ ಹಾಗೆ ನೈಜ ಘಟನೆಗಳನ್ನು ಬರಿಬೋದು ಅವರು. ಹಾಗೆ ಕಾರ್ಯಕ್ರಮಗಳ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಬರದಲ್ಲಿ ನಾವು
1: ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳುತ್ತೇವೆ.
0: ಹೌದು, ಖಂಡಿತ ಪ್ರಸಾರ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮುನ್ನ ನಮ್ಮ ವಿಳಾಸವನ್ನೊಮ್ಮೆ ತಿಳಿಸಿಬಿಡೋಣ ಲಲಿತಾ.
1: ಸರಿ, ನಿಲಯದ ನಿರ್ದೇಶಕರು
0: ಪತ್ರ ಸೌರಭ,
1: ಮಹಿಳಾ ಲೋಕ ವಿಭಾಗ,
0: ಆಕಾಶವಾಣಿ,
1: ಮಡಿಕೇರಿ,
0: 571-201. ಹಾಗಾದರೆ ಪತ್ರ ಬರೆದಂತಹ ಹಾಗೆ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ
1: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಕೇಳುಗರೆ, ಇಂದು ಸ್ವಲ್ಪ ಹೊತ್ತಿನಲ್ಲೇ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ಸಂಯೋಜಿತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿಕ್ಕಿದೆ. ಇದಕ್ಕಾಗಿ ನಮ್ಮ ಕೇಳುಗರು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2285558, STD ಕೋಡ್ ಸಂಖ್ಯೆ 08272.
1: ರಂಗಕಲೆನೂ ಒಳ್ಳೆ ಒಳ್ಳೆ ಶಾಲೆ, ಅದು ಮನುಷ್ಯನ ಆರೋಗ್ಯವನ್ನು ಕಾಪಾಡುತ್ತೆ. ರಂಗಕಲೆಯಲ್ಲಿ ತಾಯಿ ತಂದೆತ್ರ ಹೇಗಿರಬೇಕು, ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಿಮ್ಮ ಸ್ನೇಹಿತ ವರ್ಗದಲ್ಲಿ, ನಿಮ್ಮ ಅಕ್ಕಪಕ್ಕದ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ.
2: ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ August 2 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪೂರ್ಣ ಮಾಹಿತಿಯುಕ್ತ ಕಾರ್ಯಕ್ರಮ. ಮಕ್ಕಳಿಗೆ ರಂಗ ಶಿಕ್ಷಣದ ಮಹತ್ವ ಈ ಕುರಿತಾಗಿ ಮಕ್ಕಳಿಗೆ ರಂಗ ಶಿಕ್ಷಣ ಈ ಕುರಿತು ವಿಶೇಷ ಸಂದರ್ಶನವಿದೆ. ಮಾಹಿತಿಯುಕ್ತ ಕಾರ್ಯಕ್ರಮ ಇದು ಪೋಷಕರಿಗಾಗಿ. ರಂಗ ಸಮಯ ಭಾಗವಹಿಸುತ್ತಾರೆ ಕೊಡಗಿನ ಕುಶಾಲನಗರದ ರಂಗ ಕಲಾವಿದರು ಹಾಗೂ ವಿಶೇಷ ಹಾಡುಗಾರರಾದ BS ಪರಮೇಶ್ ಸಾಗರ್.
1: ಅಯ್ಯೋ, ನಾನಿವತ್ತು ಏನಾದ್ರು ಹೆಚ್ಚಾಗಿ ತಿನ್ಬಿಟ್ಟು ನನ್ ಮಗು ನೋವಾದ್ರೆ ಅಂತೇಳಿ ಎಷ್ಟು ಕಣ್ಣೀರು ಹಾಕ್ತಾಳೆ, ಎಷ್ಟು ಜಾಗ್ರತೆ ವಹಿಸ್ತಾಳೆ. ಆತರ ನೀವು ನಿಮ್ಮ ಮಕ್ಕಳನ್ನ ಜಾಗ್ರತೆ ವಹಿಸಿ ಕಳಿಸಿ ಕಲಾರಂಗಕ್ಕೆ.
2: ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂದ ಹಾಗೆ ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಪೋಷಕರೇ, ಕಾರ್ಯಕ್ರಮ ಕೇಳ್ತಿರಲ್ಲ? ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

ಕೇಳಿದ್ರೆ ಗಮನಿಸಿ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2285558, ಎಸ್ಟಿಡಿ ಕೋಡ್ ಸಂಖ್ಯೆ 08272.

0: ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ಹೇಳಿ, ನಿಮ್ಮ ಹೆಸರು?
1: ನಾನು ಪುಷ್ಪರಾಜ್.
0: ಪುಷ್ಪರಾಜ್ ಅವರು.
1: ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಸರ್.
0: ಓಕೆ. ಇವತ್ತು ಯಾವ ಹಾಡನ್ನ ಇಷ್ಟಪಟ್ಟಿದ್ದೀರಿ ಪುಷ್ಪರಾಜ್ ಅವರೇ?
1: ಸರ್, ಮರಳಿ ಗೂಡಿಗೆ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ನೀ ನುಡಿಯದಿರಲೇನು ಬಯಲ ಆಗಿ ಹೋದು ಎಲ್ಲ ಆಗಿದೆ ಸರ್.
0: ಓಕೆ, ಹಾಡನ್ನ ಪ್ರಸಾರ ಮಾಡೋಣ.
1: ಓಕೆ ಸರ್.
0: ಈಗ ತಮಗೆ ಪ್ರಶ್ನೆ.
1: ಓಕೆ ಸರ್.
0: ಇತ್ತೀಚೆಗೆ ಅಂದರೆ ಜುಲೈ 29ರಂದು ಒಂದು
1: ಓಕೆ ಸರ್.
0: ಕಾಡು ಪ್ರಾಣಿಯ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡಲಾಯಿತು. ಅದು ಯಾವ ಪ್ರಾಣಿ?
1: ಅಂತಾರಾಷ್ಟ್ರೀಯ ಹುಲಿಗಳ ದಿನ ಸರ್.
0: ಅಂತಾರಾಷ್ಟ್ರೀಯ ಹುಲಿಗಳ ದಿನವನ್ನ ಸರಿಯಾಗಿ ಉತ್ತರವನ್ನು ಹೇಳಿದ್ರಿ.
1: ಓಕೆ ಸರ್.
0: ಹುಲಿ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಕೂಡ ಹೌದು.
1: ಹೌದು ಸರ್.
0: ಜಗತ್ತಿನ 13 ದೇಶಗಳಲ್ಲಿ ಮಾತ್ರ ಹುಲಿ ಸಂತತಿ ಕಂಡುಬರುತ್ತೆ.
1: ಹೌದು ಸರ್.
0: ಅದರಲ್ಲಿ ಒಂದು ದೇಶ ನಮ್ಮ ಭಾರತ.
1: ಹೌದು ಸರ್.
0: ಓಕೆ, ಈಗ ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ ಪುಷ್ಪರಾಜ್ ಅವರೇ, ಕೇಳಿ.
1: ನಮಸ್ತೆ ಸರ್.
0: ನಮಸ್ತೆ.

0: ಮುಂದಿನ ಕಾಲರ್ ಯಾರು ನೋಡೋಣ. ನಮಸ್ತೆ,
1: ನಮಸ್ತೆ ಸರ್.
0: ಹೇಳಿ, ನಿಮ್ಮ ಹೆಸರು? ಊರು?
1: ತಿಮ್ಮಪ್ಪ ಮಾತಾಡ್ತಾರೆ.
0: ತಿಮ್ಮಪ್ಪ ಅವರು?
1: ಹೌದು.
0: ಸುಬ್ರಹ್ಮಣ್ಯ?
1: ಸುಬ್ರಹ್ಮಣ್ಯದಲ್ಲಿ ಇಲ್ಲ ಸರ್, ನಾವು ಹೋಗಿ 5-6 ವರ್ಷ ಆಯ್ತು.
0: ಹ್ಮ್,
1: ಈಗ ಪುತ್ತೂರಲ್ಲಿದ್ದೇವೆ.
0: ಪುತ್ತೂರಲ್ಲಿರೋದು?
1: ಹೌದೌದು.
0: ಸರಿ, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡಬೇಕು ತಮಗೆ?
1: ನನಗೆ ಕವಿರತ್ನ ಕಾಳಿದಾಸ ಚಿತ್ರದಿಂದ
0: ಹ್ಮ್
1: ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಒಂದು ಹಾಡು ಉಂಟಲ್ಲ,
0: ನೀವೇ ಹಾಡಿಬಿಟ್ರಿ. ಸರಿ ತಿಮ್ಮಪ್ಪ ಅವರೇ, ಈಗ ತಮಗೆ ಪ್ರಶ್ನೆ.
1: ಹೇಳಿ ಸರ್.
0: ನೀವು ಕರಾವಳಿ ಜಿಲ್ಲೆಯವರು.
1: ಹೌದು ಸರ್.
0: ದೇಶದಲ್ಲೇ ಅತಿ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು ನಮ್ಮ ದೇಶದಲ್ಲಿ?
1: ಅದು ಕೇರಳ ಅಲ್ಲ ಸರ್?
0: ಅಲ್ಲ,
1: ಹಾಗಾದ್ರೆ
0: ಸ್ವಲ್ಪ
1: ಆಂಧ್ರ
0: ಮೇಲೆ
1: ಪ್ರದೇಶ.
0: ಹತ್ತಬೇಕು.
1: ಆಂಧ್ರ ಪ್ರದೇಶ.
0: ಅಲ್ಲ, ಆಂಧ್ರ ಪ್ರದೇಶ ಹೌದು, ಆದರೆ ಆಂಧ್ರ ಪ್ರದೇಶ 2ನೇ ಸ್ಥಾನದಲ್ಲಿದೆ.
1: ಗೋವಾ.
0: ಅಲ್ಲ, ಇನ್ನೂ ಸ್ವಲ್ಪ ಮೇಲೆ ಹತ್ತಬೇಕು ನೀವು.
1: ಮಹಾರಾಷ್ಟ್ರ.
0: ಇಲ್ಲ, ನಾನೇ ಹೇಳಿಬಿಡ್ತೇನೆ.
1: ಹೇಳಿ ಸರ್.
0: ಗುಜರಾತ್. ಗುಜರಾತ್ ದೇಶದಲ್ಲೇ ಅತಿ ಉದ್ದದ ಕರಾವಳಿ ಪ್ರದೇಶವನ್ನು ಹೊಂದಿರುವ ರಾಜ್ಯ. ಎರಡನೇದು ನೀವು ಹೇಳಿದಾಗೆ ಆಂಧ್ರ ಪ್ರದೇಶ.
1: ಗೊತ್ತಿರಲಿಲ್ಲ ಸರ್, ಗೊತ್ತಿರ್ತಿದ್ರೆ ಹೇಳ್ಬೋದು.
0: ಪರವಾಗಿಲ್ಲ, ಈಗ ತಮಗೆ ಗೊತ್ತಾಯ್ತಲ್ಲ ಮಾಹಿತಿ. ಈಗ ಗುಜರಾತ್ 1,600 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ.
1: ಇದು
0: ಆಂಧ್ರ ಪ್ರದೇಶ 972 ಕಿಲೋಮೀಟರ್. ಸರಿ ತಿಮ್ಮಪ್ಪ ಅವರೇ, ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಹ್ಮ್, 2ನೇ ಸ್ಥಾನದ ಉತ್ತರವನ್ನು ಸರಿಯಾಗಿ ಹೇಳಿದಿರಿ ನೀವು.
1: ಹೌದು,
0: ನನಗೆ ಕೇಳಲಿಕ್ಕೆ ಬಿಟ್ಟಿಲ್ಲ ನೀವು.
1: ಅಲ್ಲ, ನನಗೆ ಇಷ್ಟರವರೆಗೆ ಯಾವುದು ಅತಿ ಉದ್ದವಾದ ಕರಾವಳಿ ಅಂತ ಗೊತ್ತೇ ಇರಲಿಲ್ಲ, ಈಗ ಗೊತ್ತಾಯ್ತು.
0: ಗೊತ್ತಾಯ್ತಲ್ಲ. ಸರಿ,
1: ಹೌದು.
0: ಓಕೆ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ ತಿಮ್ಮಪ್ಪ ಅವರೇ, ಕೇಳಿ.
1: ಆಯ್ತು
0: ನಮಸ್ತೆ.
1: ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.

0: ಮುಂದಿನ ಕರೆ ಯಾರ್ದು ನೋಡೋಣ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಮರಗೋಡಿಂದ ಬೇಬಿ ಮಾತಾಡೋದು.
0: ಬೇಬಿ ಅವರು?
1: ಹೌದು.
0: ತಮಗೆ ಯಾವ ಹಾಡು ಬೇಕಾಗಿತ್ತು?
1: ನನಗೆ ಚಂದ್ರ ಚಕೋರಿಯಿಂದ ಕೋಗಿಲೆ ಅಂತಲ್ಲ ಸರ್, ಅದು.
0: ಸರಿ, ಹಾಡಂದ ಪ್ರಸಾರ ಮಾಡೋಣ. ಈಗ ಬೇಬಿ ಅವರಿಗೆ ಪ್ರಶ್ನೆ.
1: ಹೇಳಿ ಸರ್.
0: ದಾಸವಾಳ ಹೂ ಗೊತ್ತಲ್ಲ ಬೇಬಿ ಅವರಿಗೆ?
1: ಗೊತ್ತಿದೆ ಸರ್.
0: ಗೊತ್ತಿದೆ. ಇದನ್ನ ಜಪಾ ಕುಸುಮ ಅಂತ ಕರೀತಾರೆ. ದಾಸವಾಳ ಹೂವನ್ನ ಜಪಾ ಕುಸುಮ ಅಂತ ಕರೀತಾರೆ. ಕುಸುಮ ಅಂದ್ರೆ ಹೂ. ಪೂಜೆಗೆ ಸಲ್ಲಿಕೆ ಆಗುವಂತ ಹೂ ದಾಸವಾಳ. ಜಪಾ ಕುಸುಮ ಅಂತ ಕರೀತಾರೆ. ಹಾಗೇನೆ ಇನ್ನೊಂದು ಹೆಸರಿದೆ, ದೇವ ಕುಸುಮ ಅಂತ ಹೇಳಿ ಒಂದು ಹೆಸರಿದೆ. ಇದೊಂದು ಸಂಬಾರ ಪದಾರ್ಥ ವಸ್ತು, ಯಾವ್ದಾಗಿರ್ಬೋದು?
1: ಸಂಬಾರ ಪದಾರ್ಥ ವಸ್ತು.
0: ಹೌದು, ಇದು ಹೂ ಆಗಿದ್ರು ಕೂಡ ಸಂಬಾರಕ್ಕೆ ಬಳಸುವಂತ ಒಂದು ಪದಾರ್ಥವಾಗಿ ಇದನ್ನ ದೇವ ಕುಸುಮ ಅಂತ ಕರೀತಾರೆ. ನಾವು ಪಲಾವ್ ಮಾಡುವಾಗ ಇದನ್ನ ಬಳಸ್ತೇವೆ.
1: ಹೌದು ಸರ್, ಅದರ ಹೆಸರು ಗೊತ್ತಾಗ್ತಾ ಇಲ್ಲ ಸರ್.
0: ಗೊತ್ತಾಗ್ತಾ ಇಲ್ವಾ?
1: ಗೊತ್ತಾಗ್ತಾ ಇಲ್ಲ, ಎಲ್ಲ ಇದೆ ಸರ್ ನಮ್ಮಲ್ಲಿ.
0: ಲವಂಗ.
1: ಹೌದು ಸರ್,
0: ಲವಂಗ ಹೆಸರು ಕೇಳಿದಿರಿ ಅಲ್ಲ?
1: ಹೌದು ಹೌದು ಸರ್, ಇದೆ ನಮ್ಮ ದೊಡ್ಡ ಮರ ಇದೆ ಸರ್.
0: ಹೌದು, ಲವಂಗವನ್ನ ದೇವ ಕುಸುಮ ಅಂತ ಕರೀತಾರೆ. ಸರಿ ಬೇಬಿ ಅವರೇ, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ, ಕೇಳಿ.
1: ಆಯ್ತು ಸರ್, ಎಲ್ಲರಿಗೋಸ್ಕರ.
0: ಓಕೆ.

ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಅವಲೋಕನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ವಿಷಯ ಬೆಳೆ ಸಮೀಕ್ಷೆ. ವಿಷಯ ತಜ್ಞರು ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 ಅಥವಾ 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ ಸಂಖ್ಯೆ 0

8:00 ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ 7:20 ಸುದ್ದಿ ಜೊಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ 7:45 ಭಾವಗೀತೆಗಳು 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:15 ಭಾವಗೀತೆಗಳು 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರ 10:00 ಗೀತಾ ಚಂದ್ರಿಕೆ ಇನ್ನು ನಾಳಿನ ಪ್ರಸಾರದಲ್ಲಿ 6:00 ನಿಲಯದ ಕಾರ್ಯಕ್ರಮಗಳ ಪರಿಚಯ 6:10 ಉದಯರಾಗದಲ್ಲಿ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಎಂಎಸ್ ಸುಬ್ಬುಲಕ್ಷ್ಮಿ ಅವರಿಂದ 6:30 ಚಿಂತನ ಪ್ರಸ್ತುತಿ ಗೀತಾ ಶ್ರೀನಿವಾಸ್ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ 6:35 ರೈತರಿಗೆ ಸಲಹೆ 6:40 ಪ್ರಕಟಣೆಗಳು 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡೈ 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳು 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ 9:05 ಚಿಣ್ಣರ ಲೋಕ ಅಚ್ಚಚ್ಚು ಬೆಲ್ಲದಚ್ಚು ಮಡಿಕೇರಿಯ ಪುಟಾಣಿ ಎಸ್ ಮಿನುಗು ಹಾಡಿರುವ ಹಾಡುಗಳು ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲ 9:35 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ಯಾಧರ ವ್ಯಾಸ್ ಅವರ ಹಾಡುಗಾರಿಕೆ 10:30 ಗಾನ ಬಜಾನ ಗಾನಡಂಗೂರ 11:00 ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ವಿನೂತಾ ಕುಲಕರ್ಣಿ ಅವರಿಂದ ಮಾಹಿತಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕು ಗುಂದದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ ಇದು 12:35 ಆರೋಗ್ಯ ಕಾರ್ಯಕ್ರಮ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನವಿದೆ ಸಂದರ್ಶಕರು ವಿದ್ಯಾರಾವ್ ಕೆಎಲ್ ನಿರ್ವಹಣೆ ಪಿಎಂ ಜಗದೀಶ್ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದಿಂದ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು ಬೆಂಗಳೂರು ಕೇಂದ್ರದಿಂದ 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತೀರಿ 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳು 2:40 ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ 3:00 ನಮ್ಮ ನಿಲಯದಿಂದ ನುಡಿಚಿತ್ರ ಹೊದಿಕೆ ಪ್ರಸ್ತುತಿ ಪಿಎಂ ಜಗದೀಶ್ 3:30 ನಾಟಕ ಗಾಂಧಾರಿ ರಚನೆ ಡಿಕೆ ಡಿಆರ್ ತುಕಾರಾಂ ನಿರ್ದೇಶನ ಪ್ರಭುಸ್ವಾಮಿ ಮಳಿಮಠ್ 4:00 ಚಿಣ್ಣರಲೋಕ ಕಾರ್ಯಕ್ರಮ 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ 5:00 ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರಗಳಿಂದ ಪರಿಚಯಿಸುವ ಮಾಲಿಕೆಯಲ್ಲಿ ರಾಷ್ಟ್ರಮಟ್ಟದ ಹಾಕಿ ಆಟಗಾರ್ತಿ ಚೈತ್ರ ಬಾರಿಕೆ ಅವರೊಂದಿಗೆ ಮಾತುಕತೆ ಪ್ರಸ್ತುತಿ ವಿನೋದ್ ಮೂಡಗದ್ದೆ 5:30 ವಿಕಸಿತ ಭಾರತ್ ಅಭಿಯಾನಕ್ಕಾಗಿ ನಶಾ ಮುಕ್ತ ಯುವ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು 6:00 ನಿಲಯದ ಕಾರ್ಯಕ್ರಮಗಳ ಪರಿಚಯ 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಮಳೆಗಾಲದಲ್ಲಿ ಕಾಫಿ ಬೆಳೆಯಲ್ಲಿ ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೊಂದಿಗೆ ಸಂದರ್ಶನವಿದೆ 7:20 ಸುದ್ದಿ ಜಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಾಳೆ ರಾತ್ರಿ 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮವಿದೆ 8:15 ವೀಕ್ ಇನ್ ಪಾರ್ಲಿಮೆಂಟ್ 9:15 ಭಾವಗೀತೆಗಳು 9:30 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಮೈಸೂರು ಭೇಟಿಯ

ಬಾನುಲಿ ವರದಿ ಮೈಸೂರು ಕೇಂದ್ರದ ಸಹಪ್ರಸಾರದಲ್ಲಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: tragic death of over 40 civilians and serious injuries to many. The spokesperson said, facing a violent regime, the people have requested international organizations for an independent investigation into the unlawful killings. India urged the international community to scrutinize Pakistan's actions and hold it accountable for its atrocities. Indian boxers Preeti Pawar and Ankush Pangal have advanced to the final of their respective bouts at the 2026 Commonwealth Games. Preeti entered the women's 54kg final with a dominant unanimous 5-0 victory over Zambia's Catherine Maupay in Glasgow today. Ankush Pangal won by unanimous 5-0 decision against Canada's Joshua Ofori in the men's 80kg semi-final. India's Unnati Hooda and Tanvi Sharma advanced to the women's single semi-final at the Taipei Open today with impressive victories in their respective quarter-finals. And that is the end of this news bulletin.
1: FM 103.1 MHz ಕಂಪನಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 6:10:18. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಫ್ಯಾಟಿ ಲಿವರ್ ಅಂದ್ರೆ ಏನು ಮತ್ತು ಇದರ ಕಾರಣಗಳೇನು?
7: ಫ್ಯಾಟಿ ಲಿವರ್ ಅಂದ್ರೆ ಏನಂತ ಹೇಳಿದ್ರೆ, ನಮ್ಮ ಲಿವರ್ ಅಲ್ಲಿ ನಾರ್ಮಲ್ ಗಿಂತ ಜಾಸ್ತಿ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಮೋರ್ ದನ್ 5% ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆದಾಗ ಇದನ್ನು ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣಗಳು, ಒಂದು ಆಲ್ಕೋಹಾಲ್ ಆಗಿರ್ತದೆ, ಇದಲ್ಲದೆ ನಮ್ಮ ಮೆಟಾಬಾಲಿಕ್ ಅಸೋಸಿಯೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಮುಖ್ಯವಾಗಿ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜು ಅಂತ ಹೇಳೋದು, ಅದು ಮುಖ್ಯವಾದ ಕಾರಣ. ಎರಡನೇದಾಗಿ, ನಮ್ಮ ಬಾಡಿಯಲ್ಲಿ ಶುಗರ್ ಇರುವಂತದ್ದು, ಬಿಪಿ ಇರುವಂತದ್ದು, ಥೈರಾಯ್ಡ್ ರಿಲೇಟೆಡ್ ಸಂಬಂಧಪಟ್ಟ ಕಾಯಿಲೆಗಳಿದ್ರೂ ಸಹ ಇದು ಸಹ ನಮ್ಮ ಲಿವರ್ ನಲ್ಲಿ ವಿಪರೀತ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಕಾರಣ ಆಗುತ್ತದೆ. ಸೊ ಮುಖ್ಯವಾಗಿ ಹೇಳುವುದಂದ್ರೆ ಬೊಜ್ಜು ಅಥವಾ ಒಬೆಸಿಟಿ ಮತ್ತು ಡಯಾಬಿಟಿಸ್ ಮುಖ್ಯವಾದ ಕಾರಣಗಳಾಗಿರ್ತದೆ, ಆಲ್ಕೋಹಾಲ್ ಬಿಟ್ರೆ.
6: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
8: ರಂಗಕಲೆಯೂ ಒಳ್ಳೆ ಒಳ್ಳೆ ಶಾಲೆ, ಅದು ಮನುಷ್ಯನ ಆರೋಗ್ಯವನ್ನು ಕಾಪಾಡುತ್ತೆ. ರಂಗಕಲೆಯಲ್ಲಿ ತಾಯಿ ತಂದೆಯತ್ರ ಹೇಗಿರಬೇಕು, ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಿಮ್ಮ ಸ್ನೇಹಿತ ವರ್ಗದಲ್ಲಿ, ನಿಮ್ಮ ಅಕ್ಕಪಕ್ಕದ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ.
9: ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 2 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪೂರ್ಣ ಮಾಹಿತಿಯುಕ್ತ ಕಾರ್ಯಕ್ರಮ. ಮಕ್ಕಳಿಗೆ ರಂಗ ಶಿಕ್ಷಣದ ಮಹತ್ವ, ಈ ಕುರಿತಾಗಿ ಮಕ್ಕಳಿಗೆ ರಂಗ ಶಿಕ್ಷಣ ಈ ಕುರಿತು ವಿಶೇಷ ಸಂದರ್ಶನವಿದೆ. ಮಾಹಿತಿಯುಕ್ತ ಕಾರ್ಯಕ್ರಮ ಇದು ಪೋಷಕರಿಗಾಗಿ. ರಂಗ ಸಮಯ ಭಾಗವಹಿಸುತ್ತಾರೆ ಕೊಡಗಿನ ಕುಶಾಲನಗರದ ರಂಗ ಕಲಾವಿದರು ಹಾಗೂ ವಿಶೇಷ ಹಾಡುಗಾರರಾದ ಬಿಎಸ್ ಪರಮೇಶ್ ಸಾಗರ್.
8: ಅಯ್ಯೋ, ನಾನಿವತ್ತು ಏನಾದ್ರು ಹೆಚ್ಚಾಗಿ ತಿನ್ಬಿಟ್ಟು ನನ್ನ ಮಗುಗೆ ನೋವಾದ್ರೆ ಅಂತೇಳಿ ಎಷ್ಟು ಕಣ್ಣೀರು ಹಾಕ್ತಾಳೆ, ಎಷ್ಟು ಜಾಗ್ರತೆ ವಹಿಸ್ತಾಳೆ. ಆತರ ನೀವು ನಿಮ್ಮ ಮಕ್ಕಳನ್ನ ಜಾಗ್ರತೆ ವಹಿಸಿ ಕಳಿಸಿ ಕಲಾರಂಗಕ್ಕೆ.
9: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂದ ಹಾಗೆ ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಪೋಷಕರೇ, ಕಾರ್ಯಕ್ರಮ ಕೇಳ್ತೀರಲ್ಲ?
10: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
11: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್.

0: ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ
2: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
0: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
5: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
6: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
1: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್, ಕಾಲ್ 9606048734.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
10: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
10: ಹೌದಾ? ಇಲ್ಲಿ ಪೇಪರ್ ಕೂಡ.
11: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
10: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
10: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
10: 80% ಸಾಲ ಸೌಲಭ್ಯನೂ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
10: 9900901282
8: ಆರ್ 9606084066.
12: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೀಳರಿಯದ ಮಾನ್ಸೂನ್ ಸೇಲ್ ಇದೆ. July 13 August 14 ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ

0: ಬಳಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
7: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
9: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
10: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
11: ಜುಲೈ 18ರಂದು ದೈವ ದಿನರಾದ ಮೇಕೇರಿ ಗ್ರಾಮದ ಮೇಚನ ಸತೀಶ ಅವರ ತಿಥಿ ಕರ್ಮಾಂತರವನ್ನು ನಾಡಿದ್ದು ಭಾನುವಾರ 11:00 ಗಂಟೆಗೆ ಮೇಕೇರಿ ಸಮೀಪದ ಜಂಬರ ಸಮುದಾಯ ಭವನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ ಮೃತರ ಪತ್ನಿ, ಮಕ್ಕಳು, ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು.
12: ರೀ, ನಾನಿನ್ ಯಾವ ಫಂಕ್ಷನ್ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ.

0: ಅಕ್ಕಿ ಹಾಕಿ ಸಾಕಾಯ್ತು.
1: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
0: ಹಾಗಾದ್ರೆ ಇವತ್ತೇ ಹೋಗೋಣ ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
3: ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಮಾಯದಂತ ಮಳೆ ಬಂತಣ್ಣ, ಹಾಡಿದ್ದಾರೆ ಎಂಎಲ್ ಸುಧಾಕರ್, ಬಿಕೆ ಸುಮಿತ್ರ ಹಾಗೂ ಸಂಗಡಿಗರು.

ಬಿಕೆ ಸುಮಿತ್ರ, ಎಂಎಲ್ ಸುಧಾಕರ್ ಹಾಗೂ ಸಂಗಡಿಗರು ಹಾಡಿದ ಜನಪದ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:30 ಗಳಲ್ಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಅವಲೋಕನ.
1: ಆಕಾಶವಾಣಿ ಅವಲೋಕನ ವಿಷಯ ದಾನ್ವೀರ್ ಯೋಜನೆಯಡಿ ಸ್ವಯಂ ಪ್ರೇರಿತ ಡಿಜಿಟಲ್ ಮೂಲಸೌಕರ್ಯದ ಮೂಲಕ ಗ್ರಾಮೀಣ ಭಾರತದ ಸಶಕ್ತೀಕರಣ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ತ್ವರಿತ ತಾಂತ್ರಿಕ ಪ್ರಗತಿಯ ಈ ಯುಗದಲ್ಲಿ ಸದೃಢ ಡಿಜಿಟಲ್ ಮೂಲಸೌಕರ್ಯ ದಕ್ಷ ಆಡಳಿತ ಮತ್ತು ನಾಗರಿಕ ಸಶಕ್ತೀಕರಣಕ್ಕೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತದಾದ್ಯಂತ ಇರುವ ಸುಮಾರು 2.5 ಲಕ್ಷ ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದ್ದು ಸಾರ್ವಜನಿಕ ಸೇವೆಗಳ ವಿತರಣೆ ಸ್ಥಳೀಯ ಯೋಜನೆ ಮತ್ತು ಆಡಳಿತಾತ್ಮಕ ಕಾರ್ಯಗಳಿಗೆ ಪ್ರಾಥಮಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಸ್ಥಳೀಯ ಆಡಳಿತ ಸಂಸ್ಥೆಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ತಾಂತ್ರಿಕ ಕೊರತೆಗಳನ್ನು ನೀಗಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇತ್ತೀಚೆಗೆ ದಾನ್ವೀರ್ ಯೋಜನೆಗೆ ಚಾಲನೆ ನೀಡಿದೆ. ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ನವದೆಹಲಿಯಲ್ಲಿ ಉದ್ಘಾಟಿಸಿದ ಈ ಯೋಜನೆ ದೇಶಾದ್ಯಂತ ಗ್ರಾಮ ಪಂಚಾಯಿತಿಗಳ ಡಿಜಿಟಲ್ ಸಾಮರ್ಥ್ಯವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಪಾರದರ್ಶಕ ಮತ್ತು ನಾಗರಿಕ ಚಾಲಿತ ವೇದಿಕೆಯಾಗಿದೆ. ರಾಷ್ಟೀಯ ಮಾಹಿತಿ ತಂತ್ರಜ್ಞಾನ ಕೇಂದ್ರ ಎನ್ಐಸಿ ಮತ್ತು ಡಿಜಿಹಾಟ್ ಸಂಸ್ಥೆ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಈ ಯೋಜನೆಯು ನಾಗರಿಕರು ಮತ್ತು ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಅಗತ್ಯ ಕಂಪ್ಯೂಟರ್ ಯಂತ್ರಾಂಶಗಳನ್ನು ಒದಗಿಸಲು ಪಾರದರ್ಶಕ ವೇದಿಕೆ ಕಲ್ಪಿಸುತ್ತದೆ. ಕೇವಲ ತಾತ್ಕಾಲಿಕ ನೆರವು ಅಥವಾ ಕಂಪ್ಯೂಟರ್ಗಳ ದಾನಕ್ಕೆ ಸೀಮಿತವಾಗಿರದೆ ನಾಗರಿಕರ ಸಹಭಾಗಿತ್ವದೊಂದಿಗೆ ಗ್ರಾಮೀಣಾಭಿವೃದ್ಧಿಯನ್ನು ಸಾಧಿಸುವ ಸುಸ್ಥಿರ ವ್ಯವಸ್ಥೆಯನ್ನು ನಿರ್ಮಿಸುವುದು ದಾನ್ವೀರ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಆಧುನಿಕ ಆಡಳಿತ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿರುವ ಕಂಪ್ಯೂಟರ್ ಕೇವಲ ದಾಖಲೆಗಳನ್ನು ಇಡುವ ಯಂತ್ರವಲ್ಲ, ಬದಲಾಗಿ ಅದು ವೇಗದ ಸೇವಾ ವಿತರಣೆ, ಪಾರದರ್ಶಕತೆ ಮತ್ತು ದಕ್ಷ ಆಡಳಿತವನ್ನು ಸಾಧ್ಯವಾಗಿಸುವ ಪ್ರಮುಖ ಸಾಧನವಾಗಿದೆ. ನಿಮ್ಮ ಹಳ್ಳಿಗೆ ಮರಳಿ ನೀಡಿ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭಿಸಲಾದ ಈ ಯೋಜನೆ ಅನಿವಾಸಿ ಭಾರತೀಯರೂ ಸೇರಿದಂತೆ ದೇಶ ವಿದೇಶಗಳಲ್ಲಿರುವ ನಾಗರಿಕರು ತಮ್ಮ ಹುಟ್ಟಿದೂರಿನೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಮತ್ತು ಸ್ಥಳೀಯ ಆಡಳಿತದ ಬಲವರ್ಧನೆಗೆ ಕೊಡುಗೆ ನೀಡಲು ಉತ್ತಮ ಅವಕಾಶ ಒದಗಿಸುತ್ತದೆ. ದಾನ್ವೀರ್ ಯೋಜನೆಯು ಪಂಚಾಯತ್ ರಾಜ್ ಸಚಿವಾಲಯದ ಇ ಗ್ರಾಮ ಸ್ವರಾಜ್, ಮೇರಿ ಪಂಚಾಯತ್, ಸಭಾಸಾರ್, ಆಡಿಟ್ ಆನ್ಲೈನ್ ಮತ್ತು ಗ್ರಾಮ್ ಮನ್ಚಿತ್ರ ಮುಂತಾದ ಅಸ್ತಿತ್ವದಲ್ಲಿರುವ ಡಿಜಿಟಲ್ ಆಡಳಿತದ ಉಪಕ್ರಮಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ವೇದಿಕೆಗಳು ಯೋಜನೆ, ಆಡಿಟಿಂಗ್ ಮತ್ತು ನಕ್ಷೆ ತಯಾರಿಕೆಗೆ ಸಹಾಯ ಮಾಡುತ್ತವೆಯಾದರೂ ಅವುಗಳ ಪೂರ್ಣ ಪ್ರಮಾಣದ ಬಳಕೆಗೆ ಪಂಚಾಯಿತಿ ಮಟ್ಟದಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯ ಅಗತ್ಯವಿರುತ್ತದೆ. ಪಾರದರ್ಶಕತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ದಾನ್ವೀರ್ ಯೋಜನೆಯು ಮೇರಿ ಪಂಚಾಯತ್ ಮೊಬೈಲ್ ಆಪ್ ಮೂಲಕ ಡಿಜಿಟಲ್ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೊಡುಗೆ ನೀಡಲು ಇಚ್ಛಿಸುವ ನಾಗರಿಕರು ಅಥವಾ ಸಂಸ್ಥೆಗಳು ವಿವಿಧ ರಾಜ್ಯಗಳ ಅರ್ಹ ಗ್ರಾಮ ಪಂಚಾಯಿತಿಗಳು ಸಲ್ಲಿಸಿರುವ ತಾಂತ್ರಿಕ ಮತ್ತು ಮೂಲಸೌಕರ್ಯ ಅಗತ್ಯತೆಗಳನ್ನು ಈ ಆಪ್ನಲ್ಲಿ ವೀಕ್ಷಿಸಬಹುದು. ಈ ಉಪಕ್ರಮ ಮೇರಿ ಪಂಚಾಯತ್ ಆಪ್ ಅನ್ನು ಡಿಜಿಹಾಟ್ ಮಾರುಕಟ್ಟೆಯೊಂದಿಗೆ ಸಂಯೋಜಿಸಿದ್ದು ದಾನಿಗಳು ತಾಂತ್ರಿಕ ಮಾನದಂಡಗಳಿಗೆ ಅನುಗುಣವಾಗಿ ಪೂರ್ವ ಅನುಮೋದಿತ ಮತ್ತು ಗುಣಮಟ್ಟದ ಕಂಪ್ಯೂಟರ್ ಸೆಟ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದರಿಂದಾಗಿ ಅನಗತ್ಯ ದಾಖಲೆಗಳ ವಿಳಂಬ ಮತ್ತು ಗುಣಮಟ್ಟದ ವ್ಯತ್ಯಾಸಗಳು ಇಲ್ಲದಂತಾಗುತ್ತವೆ. ಆಯ್ಕೆಯ ಪ್ರಕ್ರಿಯೆ ಮುಗಿದ ತಕ್ಷಣ ವಿತರಣೆಯ ವಿವರಗಳು ಸ್ವಯಂಚಾಲಿತವಾಗಿ ದಾಖಲಾಗಿ ಪ್ರಕ್ರಿಯೆಯು ಸರಳವಾಗಿ ಪೂರ್ಣಗೊಳ್ಳುತ್ತದೆ. ಕೊಡುಗೆಗಳ ಟ್ರ್ಯಾಕಿಂಗ್ ವ್ಯವಸ್ಥೆ ಮತ್ತು ದಾನಿಗಳನ್ನು ಗೌರವಿಸುವ ವಿಧಾನ ದಾನ್ವೀರ್ ವೇದಿಕೆಯ ಮತ್ತೊಂದು ಮುಖ್ಯ ವೈಶಿಷ್ಟ್ಯವಾಗಿದೆ. ದಾನಿಗಳು ತಾವು ನೀಡಿದ ಕಂಪ್ಯೂಟರ್ಗಳ ರವಾನೆಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅವುಗಳ ಅಳವಡಿಕೆಯವರೆಗಿನ ಪ್ರತಿಯೊಂದು ಹಂತವನ್ನು ಡಿಜಿಟಲ್ ರೂಪದಲ್ಲಿ ನೈಜ ಸಮಯದಲ್ಲಿ ಟ್ರ್ಯಾಕ್ ಮಾಡಬಹುದು. ಯಶಸ್ವಿ ಅಳವಡಿಕೆ ಮತ್ತು ಪರಿಶೀಲನೆಯ ನಂತರ ಗ್ರಾಮೀಣ ಡಿಜಿಟಲೀಕರಣಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ದಾನಿಗಳಿಗೆ ಅಧಿಕೃತ

ಡಿಜಿಟಲ್ ಪ್ರಶಂಸನಾ ಪತ್ರವನ್ನು ನೀಡಲಾಗುತ್ತದೆ. ಈ ಸಂಪೂರ್ಣ ಪಾರದರ್ಶಕ ವ್ಯವಸ್ಥೆ ಸಾರ್ವಜನಿಕ ಕೊಡುಗೆಗಳ ವಿಶ್ವಾಸಾರ್ಹತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ. ದಾನ್ವೀರ್ ಯೋಜನೆಯು ಭಾರತೀಯ ಸಮಾಜದ ಸಾಂಪ್ರದಾಯಿಕ ಸ್ವಯಂ ಪ್ರೇರಿತ ಕೊಡುಗೆಯ ಮನೋಭಾವವನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುವ ಉತ್ತಮ ಉಪಕ್ರಮವಾಗಿದೆ. ಸಾರ್ವಜನಿಕರ ಬೆಂಬಲವನ್ನು ಒಂದು ಸಂಘಟಿತ ಚೌಕಟ್ಟಿನಡಿ ತರುವ ಮೂಲಕ ಈ ಯೋಜನೆಯು ಡಿಜಿಟಲ್ ಇಂಡಿಯಾ ಮತ್ತು ವಿಕಸಿತ ಭಾರತದ ದೂರದೃಷ್ಟಿಗೆ ಪೂರಕವಾಗಿದೆ. ಇದು ಗ್ರಾಮೀಣ ಮಟ್ಟದಲ್ಲಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ಬಲಪಡಿಸಿ ನಾಗರಿಕರಿಗೆ ಸರ್ಕಾರಿ ಸೇವೆಗಳನ್ನು ಸುಲಭವಾಗಿ ದೊರೆಯುವಂತೆ ಮಾಡುತ್ತದೆ ಮತ್ತು ಸಾಮೂಹಿಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸುತ್ತದೆ. ಈ ಸಕ್ರಿಯ ನಾಗರಿಕ ಸಹಭಾಗಿತ್ವದ ಮೂಲಕ ಭಾರತದ ಗ್ರಾಮೀಣ ಸ್ಥಳೀಯ ಆಡಳಿತದ ಡಿಜಿಟಲ್ ಸಾಮರ್ಥ್ಯವನ್ನು ಹೊಂದಿ ದಕ್ಷತೆ ಮತ್ತು ಪಾರದರ್ಶಕತೆಯೊಂದಿಗೆ ಮುನ್ನಡೆಯಲು ದಾನ್ವೀರ್ ಯೋಜನೆ ನೆರವಾಗುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 6:35:30.
1: Admissions are open at Coorg Institute of Technology, Ponnampet, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details, call 9611-55457.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂ.
3: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ, ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:37. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಕೇಳುಗರೇ ಗಮನಿಸಿ, ಈ ಮುಂದೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಸೂರ್ಯಘರ್
3: ಕೇಳುವರೆ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237074 77, 2237048 88, 2237049 99. ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31 ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ, ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ದತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಕಾವೇರಿ ನದಿ ನೀರಿನ ವಿಚಾರವಾಗಿ ಕಾನೂನು ತಜ್ಞರ ಸಲಹೆ ಹಾಗೂ ವಿರೋಧ ಪಕ್ಷಗಳ ನಾಯಕರನ್ನು ಸರ್ವಪಕ್ಷ ಸಭೆಯಲ್ಲಿ ವಿಶ್ವಾಸಕ್ಕೆ ಪಡೆದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಬಿಡಲಾಗಿದೆ ಎಂದರು.
1: ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದ್ರ ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಕೂಡ ನಾನು ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕಳಿಸಿದ್ದೇನೆ. ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯವನ್ನು ತಿಳಿಸಿ, ಲೀಗಲ್ ಅವರು ಏನ್ ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು.
0: ರಾಜ್ಯದ ಹಿತ ಕಾಯಲು ಸರ್ಕಾರ ಬದ್ಧವಾಗಿದ್ದು, ಬಂದ್ ಕರೆ ನೀಡುವುದರಿಂದ ಯಾವುದೇ ಪರಿಹಾರ ಸಿಗಲು ಸಾಧ್ಯವಿಲ್ಲ, ಬಂದ್ ಹಾಗೂ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಎಂದು ನ್ಯಾಯಾಲಯದ ತೀರ್ಮಾನಗಳಿದ್ದು ಬಂದ್ಗೆ ಕರೆ ನೀಡದಂತೆ ಮನವಿ ಮಾಡಿದ್ದಾರೆ. ಪರಿಸ್ಥಿತಿ ತಿಳಿಯಾದ ಬಳಿಕ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಜೊತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ ಅವರು, ಮೇಕೆದಾಟು ಯೋಜನೆ ಜಾರಿಯಾದರೆ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಹಿತ ಹಾಗೂ ರೈತರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಇಂದು ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಅಣೆಕಟ್ಟೆಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಿದ ಬಿಜೆಪಿ ನಾಯಕರು ತಮಿಳುನಾಡು ವಿರುದ್ದ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಹಿತ ಮುಖ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆಯನ್ನು ಕಾರ್ಯಗತಕ್ಕೆ ತಂದು ನೀರಿನ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದರೂ ಪ್ರಾಧಿಕಾರ ಮತ್ತು ಸಮಿತಿ ಮುಂದೆ ಸಮರ್ಪಕವಾಗಿ ವಾದ ಮಂಡಿಸದೆ ತಮಿಳುನಾಡಿಗೆ ನೀರು ಬಿಡುವ ಸ್ಥಿತಿಯನ್ನು ತಂದೊಡ್ಡಿದೆ ಎಂದು ಆಕ್ರೋಶ ಹೊರಹಾಕಿದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶ ವಿರೋಧಿಸಿ ಕನ್ನಡ ಸಂಘಟನೆಗಳು ಇದೇ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಬೆಂಗಳೂರಿನಲ್ಲಿಂದು ಕನ್ನಡ ಪರ ಸಂಘಟನೆಗಳ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಆಗಸ್ಟ್ 13ರಂದು ಬೆಳಿಗ್ಗೆ 6ರಿಂದ ಸಂಜೆ 6

0: ವರೆಗೆ ರಾಜ್ಯಾದ್ಯಂತ ಬಂದ್ ನಡೆಸುವುದಾಗಿ ಘೋಷಿಸಿದ್ದಾರೆ. ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಕಾರ್ಮಿಕ ಸಂಘಗಳು, ಮಹಿಳಾ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲ ನೀಡಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ವಿವೇಕ ಸ್ಮಾರಕವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಬಳಿಕ ಪ್ರಧಾನಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ನವೆಂಬರ್ನಲ್ಲಿ ಭಾರತದಾದ್ಯಂತ ತಮ್ಮ ಪ್ರಯಾಣದ ಸಮಯದಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದರ ಸ್ಮರಣಾರ್ಥ ಇದನ್ನು ನಿರ್ಮಿಸಲಾಗಿದೆ. ಐತಿಹಾಸಿಕ ನಿರಂಜನ ಮಠದಲ್ಲಿ ಸ್ಥಾಪಿಸಲಾದ ವಿವೇಕ ಸ್ಮಾರಕವು 81,000 ಚದರ ಅಡಿ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಪ್ರಧಾನಿ ಆಗಮಿಸುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸದರು, ಸ್ವಾಮೀಜಿಗಳು ಉಪಸ್ಥಿತರಿರಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಗಸ್ಟ್ 2 ಭಾನುವಾರ 3,991 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಯಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸುತ್ತಿದ್ದು ಬೆಳಿಗ್ಗೆ 10:00-11:30 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಪರೀಕ್ಷೆಯ ಸಮಯವನ್ನು 2:30 ಬದಲು 5:30 ನಿಗದಿಪಡಿಸಲಾಗಿದ್ದು 186 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನೇಮಕಾತಿ ಪ್ರಕ್ರಿಯೆಯನ್ನು ಪಾರದರ್ಶಕ, ನ್ಯಾಯಸಮ್ಮತ ಹಾಗೂ ವಿಶ್ವಾಸಾರ್ಹವಾಗಿ ನಡೆಸಲು ರಾಜ್ಯ ಸರ್ಕಾರ ಎಲ್ಲಾ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶವಿಲ್ಲ. ಅಕ್ರಮ ಎಸಗಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಆಸ್ಟ್ರೇಲಿಯಾದ ಸುಸಜ್ಜಿತ ಕಾನ್ಸುಲೇಟ್ ಜನರಲ್ ಕಚೇರಿ ಮತ್ತು ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯ ಬೆಂಗಳೂರು ಕ್ಯಾಂಪಸ್ಗೆ ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯವು ಜಗತ್ತಿನಲ್ಲಿ ಅಗ್ರಸ್ಥಾನದಲ್ಲಿರುವ 20 ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದರ ಬೆಂಗಳೂರು ಕ್ಯಾಂಪಸ್ ಹೆಬ್ಬಾಳದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಕಾರ್ಯನಿರ್ವಹಿಸಲಿದೆ. ಆಸ್ಟ್ರೇಲಿಯಾದಲ್ಲಿ ಅನುಸರಿಸುವ ಪಠ್ಯಕ್ರಮ ಮತ್ತು ಬೋಧನಾ ವಿಧಾನವನ್ನು ಇಲ್ಲೂ ಅಳವಡಿಸಿಕೊಳ್ಳಲಿದೆ. ಬಿಸಿನೆಸ್, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಮತ್ತು ಡಿಸಿಷನ್ಸ್ ವಿಷಯಗಳಲ್ಲಿ ಪದವಿ ಹಾಗೂ 1 ವರ್ಷ ಅವಧಿಯ ಸೈಬರ್ ಸೆಕ್ಯೂರಿಟಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಕೋರ್ಸ್ ಅನ್ನು ಆರಂಭಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಹೈಕೋರ್ಟ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಳೆ ಧಾರವಾಡ ಪೀಠದಲ್ಲಿ 10 ಮಹಿಳಾ ನ್ಯಾಯಮೂರ್ತಿಗಳೇ ಕಲಾಪ ನಡೆಸಿಕೊಡಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಆದೇಶದಂತೆ ಹೈಕೋರ್ಟ್ ನ್ಯಾಯಾಂಗ ವಿಭಾಗದ ರಿಜಿಸ್ಟ್ರಾರ್ ರೋಣಾ ವಾಸುದೇವ ಈ ಕುರಿತಂತೆ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ವಿಶೇಷವಾಗಿ 3 ವಿಭಾಗೀಯ ಹಾಗೂ 4 ಏಕಸದಸ್ಯ ಪೀಠಗಳನ್ನು ರಚಿಸಲಾಗಿದೆ. ಆಗಸ್ಟ್ 8 ಮತ್ತು 9 ಬೆಂಗಳೂರಿನಲ್ಲಿ ದೇಶದ ಎಲ್ಲ ಹೈಕೋರ್ಟ್ ಮಹಿಳಾ ನ್ಯಾಯಮೂರ್ತಿಗಳ ಸಮಾವೇಶ ನಡೆಸುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಈ ಪೀಠವನ್ನು ರಚನೆ ಮಾಡಲಾಗಿದೆ. ಬೆಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾ ಎಎಸ್ ಶಂಕರನಾರಾಯಣ, ತಾಂತ್ರಿಕ ವಿಭಾಗದ ಎಲ್ ಶ್ರೀನಿವಾಸ, ಆಡಳಿತ ವಿಭಾಗದ ರಾಜೇಶ್ ಅಗರ್ವಾಲ್ ಇಂದು ಸೇವಾನಿವೃತ್ತಿಗೊಂಡಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದು ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿಲಯದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಸೇರಿದಂತೆ ಎಲ್ಲಾ ವಿಭಾಗಗಳ ಸಿಬ್ಬಂದಿ ಭಾಗವಹಿಸಿ ನಿವೃತ್ತರಿಗೆ ಶುಭ ಕೋರಿದರು. ಡಾ ಶಂಕರನಾರಾಯಣ ಅವರು ಬೆಂಗಳೂರು ಹಾಗೂ ಭದ್ರಾವತಿ ಆಕಾಶವಾಣಿ ಕೇಂದ್ರಗಳಲ್ಲಿ 38 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಇತ್ತೀಚೆಗೆ ನಡೆದ ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಮೌಲಿಕವಾದ ಕಾರ್ಯಕ್ರಮ ನಿರ್ಮಾಣಕ್ಕೆ ಹೆಸರಾಗಿರುವ ಡಾ ಶಂಕರನಾರಾಯಣ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿಯ ಹೆಸರಲ್ಲಿ ಒಂದು ಮರ ಅಭಿಯಾನದ ಆಶಯದಂತೆ ನಿವೃತ್ತ 3

0: ಅಧಿಕಾರಿಗಳು ಸಸಿಗಳನ್ನು ನೆಟ್ಟರು. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರಗಳಲ್ಲಿ ಇಂದು ಇಡೀ ದಿನ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಎಲ್ಲಾ ಶಾಲೆ ಅಂಗನವಾಡಿಗಳಿಗೆ ನಾಳೆ ಶನಿವಾರ ರಜೆ ನೀಡಿ ಆಯಾ ತಾಲೂಕು ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನದಿ ನೀರು ವಿವಾದ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ ನೀರು ಬಿಡುಗಡೆ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯಕ್ಕೆ ಆಗಮನ, ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಲೋಕಾರ್ಪಣೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳ ಲಿಖಿತ ಪರೀಕ್ಷೆ ನಡೆಸಲು ಸರ್ಕಾರದಿಂದ ಸಕಲ ಸಿದ್ದತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಸ್ಟ್ರೇಲಿಯಾದ ಕಾನ್ಸುಲೇಟ್ ಜನರಲ್ ಕಚೇರಿ, ನ್ಯೂ ಸೌತ್ ವೇಲ್ಸ್ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ಗೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ಹಾಗೂ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನಾಳೆ ಮಹಿಳಾ ನ್ಯಾಯಮೂರ್ತಿಗಳಿಂದ ಕಲಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಹಲೋ ಆಕಾಶವಾಣಿನಾ.
3: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಬೆಳೆ ಸಮೀಕ್ಷೆ. ಈ ಕುರಿತು ಭಾಗವಹಿಸುತ್ತಾರೆ ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ.
4: ಹಲೋ ಆಕಾಶವಾಣಿ.
5: ನಮಸ್ಕಾರ ಎಲ್ಲ ಆತ್ಮೀಯ ರೈತರಿಗೆ, ಆಕಾಶವಾಣಿ ಬೆಂಗಳೂರಿಗೆ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ನನ್ನ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ ವಿಭಾಗದ ಅಪರ ಕೃಷಿ ನಿರ್ದೇಶಕ ಡಾಕ್ಟರ್ ಬಾಲರೆಡ್ಡಿಯವರು. ಡಾಕ್ಟರ್ ಬಾಲರೆಡ್ಡಿಯವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಆಕಾಶವಾಣಿ ಬೆಂಗಳೂರಿಗೆ ಮತ್ತು ಎಲ್ಲ ಆಕಾಶವಾಣಿ ಕೇಂದ್ರಗಳ ಪರವಾಗಿ ಸ್ವಾಗತ, ನಮಸ್ಕಾರ.
6: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಹಾಗೂ ಆಕಾಶವಾಣಿ ತಮಗೂ ಕೂಡ ನಮಸ್ಕಾರ.
5: ಕೆಳಗರೆ, ತಮಗೆ ಎಲ್ಲ ತಿಳಿದ ಹಾಗೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ, ಡಿಜಿಟಲ್ ಬೆಳೆ ಸಮೀಕ್ಷೆ ಯೋಜನೆ ಇದಾಗಿದೆ. ಹಾಗಾಗಿ ತಾವು ಕೂಡ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮ್ದು ಯಾವುದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕರೆ ಮಾಡಿ ಕೇಳ್ಬೋದು. ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆ ಹೀಗಿವೆ: 2237047477, 2237488, 2237499, ಎಸ್ಟಿಡಿ ಕೋಡ್ 080. ಡಾಕ್ಟ್ರೆ, ಇವತ್ತು ಈ ಒಂದು ಡಿಜಿಟಲ್ ಬೆಳೆ ಸಮೀಕ್ಷೆ ಯೋಜನೆ ನಮ್ಮ ರೈತರಿಗೆ ಯಾವ ಥರ ಉಪಯೋಗಕಾರಿಯಾಗಿದೆ ಮತ್ತು ಇದರ ಉದ್ದೇಶ ತಮ್ಮ ಸರ್ಕಾರದ ಏನಾಗಿದೆ?
6: ನೋಡಿ, ಈ ಒಂದು ಬೆಳೆ ಸಮೀಕ್ಷೆ ಏನು, ಇದರದ ಮೂಲ ಉದ್ದೇಶ ಅಂತಂದರೆ ನಮಗೆ ಈ ರೈತರು ಬೆಳೆದಂಥ ಬೆಳೆಯನ್ನು ನಿಖರವಾಗಿ ಬೆಳೆ ಮಾಹಿತಿಯನ್ನು ನಾವು ದಾಖಲಿಸುವುದು ಮುಖ್ಯ ಉದ್ದೇಶ ಆಗಿದೆ. ಇದು ಸರ್ವೆ ನಂಬರ್ ಮತ್ತು ಉಪ ಸರ್ವೆ ನಂಬರ್ ಹಿಸ್ಸಾವಾರು ಕೂಡ ಈ ಮೊಬೈಲ್ ಆಧಾರಿತ ಏನು ಅಪ್ಲಿಕೇಶನ್ನ ಬಳಸಿ ನಾವು ಜಿ ಐ ಎಸ್ ಆಧಾರಿತ ಮೊಬೈಲ್ ಅಪ್ಲಿಕೇಶನ್ ನ ಬಳಸಿ ಈ ಒಂದು ಬೆಳೆ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು, ದಾಖಲೆ ಮಾಡೋದನ್ನೇ ಕೂಡ ಇದು ನಮ್ಮ ಮೂಲ ಉದ್ದೇಶ ಆಗಿದೆ. ಇದರದ ಉಪಯೋಗ ಏನು ಅಂತಂದ್ರೆ ರೈತರಿಗೆ ಇದರದ್ದು ಉಪಯೋಗ ಇದೆ. ಈ ಸರ್ಕಾರದಿಂದ ಏನು ಬೆಳೆ ಸಮೀಕ್ಷೆ ಮಾಡಿದಂಥ ದತ್ತಾಂಶ ಏನಿದೆಯಲ್ಲ ಆ ಬಳಕೆಯನ್ನು ಮಾಡಿಕೊಂಡು ರೈತರಿಗೆ ಒಂದು ನಾವು ಎನ್ಯೂಮರೇಷನ್ ಅಂತ ಹೇಳ್ತೀವಿ ಬೆಳೆ

ವಿಸ್ತೀರ್ಣವನ್ನ ಅಥವಾ ಈ ಸರ್ಕಾರ ಮಟ್ಟದಲ್ಲಿ ನಾವು ಈ ಪ್ಲಾನಿಂಗ್ ಮಾಡಲಿಕ್ಕೆ ಅಂತಂದರೆ ಯೋಜನೆಯನ್ನು ರೂಪಿಸಲಿಕ್ಕೆ ಅದು ಕೂಡ ಬಹಳ ಸಹಕಾರಿಯಾಗ್ತದೆ. ಅದೇ ರೀತಿ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲಿಕ್ಕೆ ಮತ್ತು ಈ ಒಂದು NDRF SDRFದಲ್ಲಿ ಏನು ರೈತರಿಗೆ ಸಹಾಯಧನ ನೀಡುವ ಸಲುವಾಗಿ ಕೂಡ ಇದು ಉಪಯೋಗ ಆಗ್ತದೆ. ಮತ್ತು ಮುಖ್ಯವಾಗಿ ಉಪಯೋಗ ಆಗ್ತಕ್ಕಂಥದ್ದು ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಕೂಡ ಈ ಫಲಾನುಭವಿಗಳನ್ನು ಗುರುತಿಸಲಿಕ್ಕೆ, ಅಂದರೆ ಅವರು ಬೆಳೆ ಬೆಳೆದಂಥ ಬೆಳೆ ವಿಮೆ ಮಾಡಿಸ್ತಕ್ಕಂಥ ಬೆಳೆ ಮತ್ತು ಸಮೀಕ್ಷೆಯಲ್ಲಿ ಬಂದಂಥ ಬೆಳೆ ಒಂದೇ ಇದೆಯಾ, ಅದನ್ನು ಸರಿ ಇದೆಯಾ ಅಂತ ಅದನ್ನು ಗುರುತಿಸಲಿಕ್ಕೂ ಕೂಡ ಈ ಬೆಳೆ ಸಮೀಕ್ಷೆ ಉಪಯೋಗ ಆಗ್ತದೆ. ಅದೇ ರೀತಿ ಕನಿಷ್ಠ ಬೆಂಬಲ ಬೆಲೆ

0: ಆಗ್ತಕ್ಕಂಥದ್ದು ಬೆಳೆ ವಿಮೆ ಯೋಜನೆ ಅಡಿಯಲ್ಲಿ ಕೂಡ ಈ ಫಲಾನುಭವಿಗಳನ್ನ ಗುರುತಿಸಲಿಕ್ಕೆ ಆದರೆ ಅವರು ಬೆಳೆ ಬೆಳೆದಂತ ಬೆಳೆ ವಿಮೆ ಮಾಡಿಸ್ತಕ್ಕಂಥ ಬೆಳೆ ಮತ್ತು ಸಮೀಕ್ಷೆಯಲ್ಲಿ ಬಂದಂತ ಬೆಳೆ ಒಂದೇ ಇದೆಯಾ, ಅದನ್ನ ಸರಿ ಇದೆಯಾ ಅಂತ ಅದನ್ನ ಗುರುತಿಸಲಿಕ್ಕೂ ಕೂಡ ಈ ಬೆಳೆ ಸಮೀಕ್ಷೆ ಉಪಯೋಗ ಆಗ್ತದೆ. ಅದೇ ರೀತಿ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳ್ತೀವಿ ನಾವು, ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಯೋಜನೆ ಅಡಿಯಲ್ಲೂ ಕೂಡ ಅರ್ಹ ಫಲಾನುಭವಿಗಳನ್ನು ಗುರುತಿಸಲಿಕ್ಕೆ ಇದು ಬೆಳೆ ಸಮೀಕ್ಷೆಯ ದತ್ತಾಂಶ ಉಪಯೋಗ ಆಗ್ತದೆ. ಮತ್ತು ಅದೇ ಥರ ಈ ಒಂದು ಕೃಷಿ ಇಲಾಖೆ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಯೋಜನೆಯಡಿಯಲ್ಲಿ ವಿವಿಧ ಫಲಾನುಭವಿಗಳನ್ನು ಗುರುತು ಮಾಡಲಿಕ್ಕೆ ಅವರು ಬೆಳೆದಂಥ ಬೆಳೆಗಳನ್ನು ಆಧಾರಿತ ನಾವು ಏನಾದರೂ ಇಲಾಖೆಯ ಸೌಲಭ್ಯಗಳನ್ನು ರೈತರಿಗೆ ಒದಗಿಸ್ಲಿಕ್ಕೂ ಕೂಡ ಇದು ಉಪಯೋಗ ಆಗ್ತದೆ. RTC ಅಂದರೆ ಪಹಣಿಯಲ್ಲಿ ಇದನ್ನು ಬೆಳೆ ಸಮೀಕ್ಷೆಯಲ್ಲಿ ಇದ್ದಂಥ ದಾಖಲಾದಂಥ ಬೆಳೆ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಕೂಡ ಉಪಯೋಗ ಆಗ್ತದೆ. ಅದಲ್ಲದೆ ಈ ಒಂದು ರಾಷ್ಟ್ರೀಯ ಅಥವಾ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲವನ್ನು ರೈತರಿಗೆ ಮಂಜೂರು ಮಾಡಬೇಕಾದರೂ ಕೂಡ ಈ ಒಂದು ಬೆಳೆ ಸಮೀಕ್ಷೆ ಏನು ದತ್ತಾಂಶ ಇರ್ತದೆ ಅದು ಬಹಳ ಉಪಯೋಗಕಾರಿಯಾಗಿದೆ.
1: ಈಗ ಬೆಳೆ ಸಮೀಕ್ಷೆ ಯಾರೆಲ್ಲ ಮಾಡ್ಬೋದು ಡಾಕ್ಟರ್ ಬಾಲರೆಡ್ಡಿ ಅವರೇ?
0: ಈ ಬೆಳೆ ಸಮೀಕ್ಷೆಯನ್ನು ಸ್ವತಃ ರೈತರೇ ಬೆಳೆ ಸಮೀಕ್ಷೆಯನ್ನು ಮಾಡ್ಬೋದು ರೈತರ ಆ್ಯಪ್ ಮುಖಾಂತರ, ಹಾಗೂ ಈ ಒಂದು ಖಾಸಗಿ ನಿವಾಸಿಗಳು ಅಂತ ಏನು ಹೇಳ್ತೀವಿ ಅದು ಹಳ್ಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಇರತಕ್ಕಂಥ ಯುವಕರು ಒಂದು ಖಾಸಗಿ ನಿವಾಸಿಗಳು ಅಂದರೆ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಹೇಳ್ತೀವಿ, ಅವ್ರ ಮುಖಾಂತರನೂ ಕೂಡ ಈ PR ಅಂತ ಹೇಳ್ತೀವಿ ನಾವು ಪ್ರೈವೇಟ್ ರೆಸಿಡೆಂಟ್ಸ್, ಅವ್ರಿಗೂ ಕೂಡ ಒಂದು ಆ್ಯಪ್ ಇದೆ, ಅವ್ರ ಮುಖಾಂತರ ಆ ಆ್ಯಪ್ ಮುಖಾಂತರ ಕೂಡ ನಾವು ಮಾಡ್ಬೋದು.
1: ಆಯಿತು, ಇವತ್ತಿನ ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕರೆ ಯಾರ್ಯಾರು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮೊದಲು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ?
2: ನಮಸ್ಕಾರ ಸರ್, ನಾನು ಶ್ರೀರಾಮಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಶ್ರೀ ನಾಗರಾಜು ಅಂತ.
1: ನಮಸ್ಕಾರ ನಾಗರಾಜ್ ಅವರೇ.
2: ನೀವು ಬೆಳೆ ಸಮೀಕ್ಷೆ ಪ್ರತಿ ವರ್ಷಕ್ಕೆ 2 ಬಾರಿ ಮಾಡ್ತೀರಿ, ಅದು ಯಾವ ಮಾನದಂಡಕ್ಕೆ ಮಾಡ್ತೀರಿ ಸರ್? ನಾವು ಬೆಳೆ ಸಮೀಕ್ಷೆ ಮಾಡ್ತೀರಿ, ಭತ್ತ ತಗೊಳ್ತಿದ್ದೀರಿ, ಈಗ ಸರ್ಕಾರ ಭತ್ತ ತಗೊಳ್ಳೋದಿಲ್ಲ, ಸಮೀಕ್ಷೆಯಿಂದ ನಿಮ್ಗೇನ್ ಲಾಭ, ರೈತರಿಗೇನ್ ಲಾಭ ಸರ್?
0: ಇಲ್ಲ, ಇದು ತಾವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಮಗೆ ಲಾಭ ಅಂದರೆ ಅದು ನಮ್ದು ಲಾಭ ಅಂತಲ್ಲ, ರೈತರಿಗೋಸ್ಕರನೇ. ಈಗ ನಿಖರವಾಗಿ ಆ ರೈತರು ಏನು ಬೆಳೆ ಬೆಳೆದಿದ್ದಾರೆ ಅನ್ನೋದನ್ನು ಈಗಾಗಲೇ ನಾನು ಹೇಳಿದ ಹಾಗೆ, ಈಗ ಹಲವಾರು ಯೋಜನೆಯಲ್ಲಿ ರೈತರಿಗೆ ನಾವು ಏನು ಸೌಲಭ್ಯ ಕೊಡಬೇಕಾದ್ರೆ ಸರ್ಕಾರದಿಂದ ಈ ಒಂದು ಬೆಳೆ ಸಮೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ಇದರಿಂದ ರೈತರಿಗೆ ಉಪಯೋಗ ಇದೆ, ಇದರಿಂದ ಇದನ್ನು ತಾವೆಲ್ಲ ಕಡ್ಡಾಯವಾಗಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದು 2 ಹಂಗಾಮ್ ಅಂತಲ್ಲ, ಇದು ನಾವು ಸುಮಾರು ಪೂರ್ವ ಮುಂಗಾರಿನಲ್ಲೂ ಮಾಡ್ತೀವಿ, ಮುಂಗಾರಿನಲ್ಲೂ ಮಾಡ್ತೀವಿ, ಅದೇ ರೀತಿ ಹಿಂಗಾರು ಮತ್ತು ಬೇಸಿಗೆ 4 ಹಂಗಾಮುಗಳಲ್ಲಿ ಈ ಒಂದು ಬೆಳೆ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಲಾಗ್ತಾ ಇದೆ.
1: ಮತ್ತೇನಾದರೂ ಪ್ರಶ್ನೆ ಇದೆಯಾ?
2: ಸರ್, ಬೆಳೆ ಸಮೀಕ್ಷೆಯಿಂದ ಸರ್ಕಾರ ಈಗ ನಾವು ಭತ್ತ ಲವಿ ಕೊಡ್ತಾ ಇದ್ದಾಗ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ನಮಗ್ ಲವಿ ಕೊಡ್ತಾ ಇದ್ರು, ಈಗ ಭತ್ತನೇ ತಗೊಳ್ಳೋದಿಲ್ಲ ಸರ್ಕಾರ 2 ವರ್ಷದಿಂದ. ಭತ್ತನೇ 1 ಕ್ವಿಂಟಲ್ ಯಾರೋ ಒಂದ್ ನಮ್ಮ ಶ್ರೀರಾಮಪಟ್ಟಣ ತಾಲೂಕಲ್ಲಿ 1,000 ಕ್ವಿಂಟಲ್ ಭತ್ತ ತಗೊಳ್ಳಿಲ್ಲ.
0: ಅಂದ್ರೆ ನೀವು ಖರೀದಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಭತ್ತ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇರೋದು?
2: ಹಾ, ಖರೀದಿನೇ ಮಾಡ್ತಾ ಇಲ್ಲ ಸರ್. ನಾವು ಏನ್ ಅನ್ಕೋತೀವಿ, ಈ ಬೆಳೆ ಸಮೀಕ್ಷೆ ಮಾಡಿ ಒಬ್ಬ ರೈತನಿಗೆ 1 ಎಕ್ಟೇರ್ ಜಮೀನ್ ಇದ್ರೆ 100 ಕ್ವಿಂಟಲ್ ಭತ್ತ ಕೊಡ್ತಾರೆ, ಈ ಆಧಾರದ ಮೇಲೆ ಭತ್ತ ಲವಿ ತಗೊಳ್ತಿದ್ರು. ಆದ್ರೆ ಈಗ ಲವಿನೂ ಇಲ್ಲ, ಸಮೀಕ್ಷೆ ಮಾತ್ರ ನಡೀತಾ ಇತ್ತು ಸರ್.
0: ಇಲ್ಲ ಇಲ್ಲ, ಖರೀದಿ ಕೇಂದ್ರದ್ದು ಅದು ಸಪರೇಟ್ ಇನ್ನೊಂದು ಇಲಾಖೆಯಿಂದ,
1: ಲೆವಿಗೆ ಸಂಬಂಧ ಇಲ್ಲ,
0: ಲೆವಿಗೆ ಸಂಬಂಧ ಇಲ್ಲ. ಇದು ಸಮೀಕ್ಷೆ ಮಾಡೋದನ್ನ ಏನಿದೆಯಲ್ಲ
1: ತಿಳ್ಕೊಂಡಿರಿ ನೀವು, ಬೇರೆ ತರ ನೀವು ಹೇಳ್ತಾ ಇರೋ ಸರಿ ಇದೆ, ಆದ್ರ ಲೆವಿ ಅಲ್ಲ ಅದು. ಓಕೆ, ಮತ್ತೆ ಯಾವ್ದಾದ್ರ ಪ್ರಶ್ನೆ?
2: ಆಯ್ತು ಸರ್, ಅಷ್ಟೇ.
1: ಓಕೆ ನಾಗರಾಜ್ ಅವರೇ, ಧನ್ಯವಾದಗಳು. ಮುಂದಿನ ಕರೆಯನ್ನು ಕೇಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ?
3: ಪಾಂಡವರ ತರ ಕ್ಯಾತ್ರಣಿಯಿಂದ ಸರ್.
1: ಹೆಸರು?
3: ಸೋಮಶೇಖರ್ ಅನ್ಬಿಟ್ಟು.
1: ಕೇಳಿ ಸೋಮಶೇಖರ್ ಜಿ.
0: ಸೋಮಶೇಖರ್ ಅವರು
3: ಸರ್, ಏನಿಲ್ಲ, ನಾವು ವಯಸ್ಸಾಗಿರೋದ್ರಿಂದ ಸ್ಮಾರ್ಟ್ ಫೋನ್ ನಮ್ಮಲ್ಲಿ ಇಲ್ಲ, ಈ ಕೀಪ್ಯಾಡ್ ಫೋನ್ ಅಲ್ಲಿ ಬೆಳೆ ಸಮೀಕ್ಷೆ ಮಾಡೋದು ಬಹಳ ಕಷ್ಟ ಆಗಿದೆ, ಅದನ್ನ ಬೇರೆಯವರಿಂದ ಮಾಡಿಸ್ಬೇಕು. ಮಾಡಿಸಿ ಎಲ್ಲ ರೆಡಿ ಮಾಡಿದ್ರು ಭತ್ತ ಎಲ್ಲ ಕೊಂಡ್ಕೊಳ್ಳೋದಿಲ್ಲ, ತಗೊಂಡೋದ್ರೆ ಇದು ಸ್ವಲ್ಪ ಆಡಿಲ್ಲ, ತೂರ್ಬೇಕು, ಇದ್ಮಾಡಿ ಅಂತ ಓಡಾಡ್ತಾರೆ. ಆ ಬಾಡಿಗೆ ಆಟ ಮಾಡ್ಕೊಳ್ಳೋ ತಗೊಂಡು ನಿಲ್ಸ್ಕೊಂಡ್ರೆ ಆ ಬಾಡಿಗೆ ಆಟದಲ್ಲಿ ಕೆಳಗಿಳಿಸೋದು ಬಹಳ ಕಷ್ಟ ಆಯ್ತೈತೆ. ಇದನ್ನ ಯಾವ ರೀತಿ ನಾವು ಸಮಸ್ಯೆ ಬಗೆಹರಿಸ್ಕೋಬೇಕು, ಇದನ್ನ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್?
0: ಇಲ್ಲ, ಇದು ಬೆಳೆ ಸಮೀಕ್ಷೆಗೆ ಅನ್ವಯ ಆಗೋದಿಲ್ಲ. ಆದರೂ ಕೂಡ ನೀವು ಕೇಳಿದಿರಿ, ಈಗ ನಿಮ್ದು ವಯಸ್ಸಾಗಿದೆ, ಇದನ್ನ ನೀವು ನಮಗೆ ಮಾಡ್ಸಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನ ನಾನು ಆಗ್ಲೇ ಹೇಳ್ದಂಗೆ ನೀವು

0: ಖಾಸಗಿ ನಿವಾಸಿಗಳು ಅಥವಾ ಪಿ ಆರ್ ಕಡೆಯಿಂದ ನೀವು ಬೆಳೆ ಸಮೀಕ್ಷೆ ಮಾಡ್ಕೋಬಹುದು, ಅವರು ಕೂಡ ನಿಮ್ಮ ಗ್ರಾಮ ಮಟ್ಟದಲ್ಲೇ ಇರ್ತಾರೆ, ಅವ್ರು ಮಾಡಿಕೊಡ್ತಾರೆ. ಬಟ್ ನೀವು ಖರೀದಿ ಕೇಂದ್ರದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಅದು ಇದು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ದು ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಅದನ್ನ ನಿಮ್ದು ಭತ್ತ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೈತ ಬಂಧವರು ಯಾವುದೇ ಬೆಳೆ ಬೆಳೆದ್ರು ಕೂಡ
1: ರೈತರ ಸೌಲಭ್ಯ ಕೂಡ ರೈತರ ಸೌಲಭ್ಯ ಕೂಡ ಅದರಿಂದಾನೇ ಸಿಗೋದು.
0: ಖರೀದಿ ಕೇಂದ್ರದ್ದು ಅದು ಅಲ್ಲಿ ಹೋದಾಗ ನೀವು ಖರೀದಿ ಕೇಂದ್ರದಲ್ಲಿ ಭತ್ತ ಕೊಡಬೇಕಾದ್ರೆ ಈ ನಮ್ಮ ಬೆಳೆ ಸಮೀಕ್ಷೆಯಲ್ಲಿ ಬೆಳೆದಂತ ಬೆಳೆ ಇದ್ರೆ ಮಾತ್ರ ಅವರು ಸಪರೇಟ್ ಆ್ಯಪ್ ಇದೆ ಖರೀದಿ ಕೇಂದ್ರದ್ದು, ಅವರು ಅಂದ್ರೆ ಅವರು ನೀವು ಹೇಳ್ತಾ ಇರೋದು ಖರೀದಿ ಕೇಂದ್ರಗಳಲ್ಲಿ ಕೆಲವು ಮಾನದಂಡಗಳ ಆಧಾರದ ಮೇಲೆ ಎಫ್ ಎ ಕ್ಯೂ ಕ್ವಾಲಿಟೀಸ್ ಅಂತ ಹೇಳ್ತೀವಿ, ಅದರ ಆಧಾರದ ಮೇಲೆ ಅವರು ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡ್ತಾರೆ. ಬಟ್ ಇದು ಬೆಳೆ ಸಮೀಕ್ಷೆ ಒಂದು ಬೇರೆ, ಇದು ನಾವು ಈಗ ಮಾತಾಡ್ತಾ ಇರೋದು ಬೇರೆ. ಬಟ್ ನೀವು ಹೇಳೋದು ಖರೀದಿ ಕೇಂದ್ರದಲ್ಲಿ ಭತ್ತ ತಗೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಇನ್ನೊಂದು ಇಲಾಖೆಯಿಂದ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಓಕೆ ಓಕೆ
1: ಕರಿಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಬೆಳೆ ಸಮೀಕ್ಷೆ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ಹಲೋ, ಡಾಕ್ಟರ್ ಬಲರೆಡ್ಡಿ ಅವರೇ. ಈಗ ನಮ್ಮ ರೈತರು,
2: ಹಲೋ
1: ಹೇಳಿ, ಹೆಸರು ಹೇಳಿ, ಎಲ್ಲಿಂದ? ಹಲೋ
0: ಹೇಳಿ,
1: ಮಾತಾಡಿ. ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಸಮೀಕ್ಷೆ ಕೈಗೊಳ್ಳಲು ಯಾವ್ಯಾವ ದಾಖಲೆಗಳು ಅವಶ್ಯವಿರುತ್ತೆ?
0: ದಾಖಲೆ ಅಂತಂದರೆ ನಮಗೆ ನೀವು ದಾಖಲೆ ಏನಿಲ್ಲ, ಬೆಳೆ ಸಮೀಕ್ಷೆ ಮಾಡುವಾಗ ಅವರು ಆ್ಯಪ್ ಇದೆ, ಆ್ಯಪ್ ಮುಖಾಂತರನ ಅವರು ನಾವು ಇದನ್ನ ಬೆಳೆ ಸಮೀಕ್ಷೆ ಮಾಡ್ಕೋಬಹುದು. ರೈತರ ಆ್ಯಪ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಇಂದ ನಮ್ಮಲ್ಲಿ ಈ ಒಂದು ಯಾವ್ದು ಹಂಗಾಮ್ ಇರ್ತದೆ ಆ ಹಂಗಾಮದು ಅವ್ರದ್ದು ಇ ಕೆ ವೈ ಸಿ ಅಂದ್ರೆ ಅವ್ರದ್ದು ಆಧಾರ್ ಮಾತ್ರ ಬೇಕಾಗ್ತದೆ. ಆಧಾರ್ ನಂಬರ್ ಇದ್ದು ಮತ್ತೆ ಅವರನ್ನ ಆಧಾರ್ನ ಅದರಲ್ಲಿ ಎಂಟ್ರಿ ಮಾಡಿ ರೈತರು ಅದನ್ನ ಅವ್ರದ್ದು ಏನು ಸರ್ವೆ ನಂಬರ್
1: ಬರ್ತದೆ. ಹಲೋ ಹೆಸರು ಹೇಳಿ, ಎಲ್ಲಿಂದ?
0: ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಮಾಡಬಹುದು.
1: ಹಲೋ,
3: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಬರತೋಡ್ ಎಂದರೆ.
1: ಹಾ ಕೇಳಿ, ಹೆಸರು ಹೇಳಿ, ಎಲ್ಲಿಂದ? ಧಾರವಾಡದಿಂದ ಅಂದ್ರಿ, ಹೆಸರು ಹೇಳಿ.
3: ಹೌದ್ರಿ, ಹೌದು ಸರ್.
1: ಹೆಸರು, ಪ್ರಶ್ನೆ ಕೇಳಿ.
3: ಸಕ್ಕರೆ ಶಿವನಿಗೆ ಅಂತ ಹೇಳಿ.
1: ಹಾ ಕೇಳಿ ಪ್ರಶ್ನೆ.
3: ಸರ್, ಈಗ ಬೆಳೆ ಸಮೀಕ್ಷೆ ಮಾಡಿರ್ತೇವೆ ಮೊದಲ, ಅದು ಮಳೆ ಬಂದಾಗ್ಲಿ ಅಥವಾ ಮಳೆ ಇಲ್ದೇನ ಒಣಗಿ ಹೋದ್ಮೇಲೆ ಮತ್ತೆ ಮಳೆ ಆದ್ಮೇಲೆ ಮತ್ತೆ ಅಥವಾ ಏನಾದ್ರೂ ನಮ್ಗೆ ಅನುಕೂಲತೆ ಇದ್ದಾಗ ಆ ಸಮೀಕ್ಷೆ ಮುಗಿದೋಗಿರುತ್ತಂತೆ. ಹಲೋ, ಹಾ, ಸಮೀಕ್ಷೆ ಮುಗಿದೋಗಿರುತ್ತ್ರಿ, ಮತ್ ನಮ್ಗದ ಬೆಳೆ ಹೋಯ್ತು ಅಂತಂದ್ರೆ ಮತ್ತೆ ಬೇರೆ ಬೆಳೆ ಮಾಡ್ತೇವೆ ಅವಾಗ.
0: ಇಲ್ಲ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ನೀವು ಈಗ ಒಂದು ಬೆಳೆ ಹಾಕಿರ್ತೀರಿ, ಆ ಬೆಳೆನ ಅವರು ಸಮೀಕ್ಷೆ ಮಾಡ್ತಾರೆ, ಆವಾಗ ನೆಕ್ಸ್ಟ್ ಏನೋ ಒಂದು ಬೆಳೆ ಅತಿವೃಷ್ಟಿನೋ ಅನಾವೃಷ್ಟಿಯಿಂದ ಅದು ಹಾಳಾದಾಗ ನೆಕ್ಸ್ಟ್ ಇನ್ನೊಂದು ಬೆಳೆ ಮಾಡ್ತೀನಿ ಅದನ್ನ ಬರೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಇದಕ್ಕೆ ಏನಾಗುತ್ತೆ, ನಮ್ಮಲ್ಲಿ ಫಸ್ಟ್ ಮಾಸ್ಟರ್ಸ್ ಅಂತ ಇರ್ತದೆ, ನಮ್ಮಲ್ಲಿ ಅಧಿಕಾರಿಗಳು ಅದನ್ನ ನಿಮ್ಮ ಗ್ರಾಮ ಮಟ್ಟದಲ್ಲಿ ನಿಮ್ಮ ಹೋಬಳಿ ಮಟ್ಟದಲ್ಲಿ ಯಾವ್ಯಾವ್ದು ಬೆಳೆ ಬರುತ್ತೆ, ಈ ಹಂಗಾಮ್ನಲ್ಲಿ ಬರುತ್ತೆ ಅಥವಾ ಮುಂದಿನ ಹಂಗಾಮ್ರಿಗೆ ದೀರ್ಘಕಾಲದ ಬೆಳೆ ಆದ್ರೆ ಅದು ನೆಕ್ಸ್ಟ್ ಎಷ್ಟು ದಿವಸದವರೆಗೆ ಇರ್ತದೆ ಅಂತೆಲ್ಲ ಮಾಸ್ಟರ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಆ ಕೃಷಿ ಇಲಾಖೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಅವರೆಲ್ಲ ಮಾಡ್ತಾರೆ. ಅದಾದ್ಮೇಲೆ ಏನಾಗ್ತದ್ರಿ, ನಮ್ದು ಆಕ್ಚುಲಿ ನಿಮ್ದು ಒಂದು ಬೆಳೆ ನಿಮ್ದು ಸಮೀಕ್ಷೆಯಲ್ಲಿ ಆಗಿ ನೆಕ್ಸ್ಟ್ ಬೆಳೆ ತಗೊಂಡ್ರೆ, ಸಪೋಸ್ ನಿಮ್ದು ಏನು ಹೆಸರು ಬೆಳೆ ತಗೊಂಡಿದ್ರಿ ಪೂರ್ವ ಮುಂಗಾರದಲ್ಲಿ ಅಂದ್ರೆ ಅದನ್ನು ಕ್ಯಾಪ್ಚರ್ ಮಾಡ್ಬೋದು. ಅದ್ರ ನಂತರ ನೀವು ಬೇರೆ ಬೆಳೆ ಮಾಡಿದ್ರು ಕೂಡ ಅದು ಲೇಟ್ ಖರೀಫ್ ಅಲ್ಲಿ ತಡ ಮುಂಗಾರ್ನಲ್ಲೂ ಕೂಡ ಅದನ್ನ ಕ್ಯಾಪ್ಚರ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಖಾಸಗಿ ನಿವಾಸಿಗಳಿರ್ತಾರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಕೃಷಿ ಇಲಾಖೆ ಕಂದಾಯ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯನ್ನ ನೀವು ಭೇಟಿ ಮಾಡಿದ್ರೆ ಅದನ್ನ ಬೆಳೆ ಸಮೀಕ್ಷೆ ಮಾಡಕ್ ಅವಕಾಶ ಇದೆ, ಮಾಡ್ಬೋದು.
3: ಮಾಡ್ಬೋದು ಸರ್, ಮತ್ ಆದ್ರೆ ಈಗೇನ್ ಸರ್ಕಾರದ ಯೋಜನೆಗಳೊಳಗೆ ಪಾಲ್ಕೊಳ್ಳಕ್ ಸ್ವಲ್ಪ ಸಮಸ್ಯೆ ಆಗತ್ತ ಸರ್.
0: ಇಲ್ಲ, ಏನು ಸಮಸ್ಯೆ ಆಗಲ್ಲ,
1: ಅಲ್ಲೇ ಅಧಿಕಾರಿಗಳು ಇರ್ತಾರಲ್ಲ.
3: ಹಾ ಸರ್,
0: ನೀವು ಕಾಂಟ್ಯಾಕ್ಟ್ ಮಾಡ್ರಿ,
1: ಅವ್ರಿಗೆ ಸಂಪರ್ಕ ಮಾಡಿ,
0: ಹಾ
1: ನಿಮ್ಗೆ ಮಾಹಿತಿ ನೋಡಿ.
3: ಅದ್ರ ಸ್ವಲ್ಪ ಪ್ರಾಬ್ಲಮ್ ಇರ್ತಾರ ಸ್ವಲ್ಪ, ಅದನ್ನ ಏನ್ ವಿಚಾರ ಮಾಡ್ತೇವೆ ನೋಡ್ರಿ.
0: ಆಯ್ತಾಯ್ತು, ಅಲ್ಲ ಪ್ರಾಬ್ಲಮ್ ಏನಿಲ್ಲ ಅದು.

0: ಆಕ್ಚುಲಿ ನಿಮ್ಗೆ ಎರಡನೇ ಬೆಳೆ ತಗೊಂಡ್ರು ಕೂಡ ಅದು ಮಾಸ್ಟರ್ ಸೆಂಟ್ರಿನಲ್ಲಿ ಅವ್ರು ಎಂಟ್ರಿ ಮಾಡಿದ್ರೆ ಎರಡನೇ ಬೆಳೆ ಲೇಟ್ ಖರೀಫ್ ಅಲ್ಲಿ
1: ಈಗ ಅವರು ಈಗ ಬೆಳೆ ಏನದು ತೋರಿಸಿದ್ದದು ಬೆಳೆ ಬಂದಿಲ್ಲ, ಅರ್ಧಕ್ಕೆ ಹೋಯ್ತು ಅದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಅನ್ಕೊಳ್ರಿ. ಈಗ ನೀವು ಹೊಸ ಬೆಳೆ ಇನ್ನೊಂದು ಹಾಕ್ತಾರೆ ಅವ್ರ ರೈತರು, ಆ ಬೆಳೆನ ಮತ್ತೆ ಈಗ ಪರಿಗಣನೆ ಆಗೋದಿಲ್ಲ ಅಂದ್ರೆ ಇದು ಹಳೆದನ್ನ ತೆಗೆದಾಕ್ತೀರ ಹೆಂಗೆ?
0: ಇಲ್ಲ ಇಲ್ಲ, ಅದು ಕೂಡ ಕ್ಯಾಪ್ಚರ್ ಆಗಿರ್ತದೆ. ಅದನ್ನೇ ಹೇಳ್ತಾ ಇದ್ದೀನಿ, ಈಗ ಅರ್ಲಿ ಖರೀಫ್ ಅಲ್ಲಿ ಮಾಡಿದ್ರೆ ಅರ್ಲಿ ಖರೀಫ್ ಅಲ್ಲಿ ಇದ್ದಂತ ಅಂದ್ರೆ ಪೂರ್ವ ಮುಂಗಾರದಲ್ಲಿ ಬೆಳೆದಂತ ಬೆಳೆನೂ ಕ್ಯಾಪ್ಚರ್ ಮಾಡಬಹುದು. ಅದನ್ನ ತೆಕ್ಕೊಂಡಾದ್ಮೇಲೆ ಅಂದ್ರೆ ಅದನ್ನ ತೆಗೆದಾದ್ಮೇಲೆ ಇನ್ನೊಂದು ಬೆಳೆ ಬರ್ತದೆ ಅಂತ ಮಾಸ್ಟರ್ ಅಲ್ಲಿ ಅವ್ರು ಎಂಟ್ರಿ ಮಾಡಿದ್ರೆ ಅವರು ಅಂದ್ರೆ ಮೊದಲ ಈ ಹೆಸರು ಬೆಳೆ ತಕ್ಕೊಂಡು ಇನ್ನೊಂದು ಬೆಳೆ ಬರ್ತದೆ ಅಂದಾಗ ಅದನ್ನು ಕೂಡ ಲೇಟ್ ಖರೀಫ್ ಅಲ್ಲಿ ಅಂದ್ರೆ ತಡ ಮುಂಗಾರಿನಲ್ಲಿ ಏನು ಬೆಳೆ ಬರ್ತದೆ ಅದನ್ನ ತಡ ಮುಂಗಾರು ಏನು
1: ಹೌದು
0: ಆಪ್ ಇರ್ತದೆ ಅದರಲ್ಲಿ ನಾವು ಕ್ಯಾಪ್ಚರ್
1: ಮಾಡಬಹುದು.
0: ತಡ ಮುಂಗಾರಿನಲ್ಲಿ ಬೇರೆ ಅದೇ ಇನ್ನೊಂದು ಬೆಳೆ ಬಂದ್ರು ಕೂಡ ಅದನ್ನ ಸಮೀಕ್ಷೆ ಮಾಡಕ್ ಅವಕಾಶ ಇದೆ.
1: ಅವ್ರು ಫೋಟೋ
0: ಮಾಡಬಹುದು
2: ಅಂದ್ರ ಹೋಗಲ ಏನಾಯ್ತು ಅತಿವೃಷ್ಟಿಯಿಂದ ನಮ್ದು ಮುಂಗಾರಿ ಹತ್ತೆ ಬೆಳೆ ಹೋಗ್ಬಿಡ್ತ ಬಹಳ ಫೇಲ್ ಆಗ್ಬಿಡ್ತು ತೆಗೆದೋಸಿ. ಹಿಂಗಾರಿ ನಾವು ಹಿಂಗಾರಿ ಹಾಕಿದಾಗ ಅದನ್ನ ನಾವು ಸಮೀಕ್ಷೆ ಮಾಡಕ್ ಹೋದಾಗ ತೋಲಿಲ್ಲ ಯಾತ್ನೊಳಗೆ.
0: ಇಲ್ಲ ಇಲ್ಲ, ಅದು ಹಿಂಗಾರಿನಲ್ಲಿ ಬಂದಾದ್ರು ಕೂಡ ಹಿಂಗಾರದು ಸಪರೇಟ್ ಅದನ್ನ ಹಂಗಾಮು ಅವರು ಅಲ್ಲಿ ಅವಕಾಶ ಇದೆ ಮಾಡ್ಕೋಬಹುದು, ಏನ್ ತೊಂದ್ರೆ.
2: ಮುಂಗಾರು ಬಿಟಿ ಅಂತ ತೋರಿಸ್ತದೆ, ಹಿಂಗಾರು ತೋಲಿಲ್ಲ ಅಂತ ಹೇಳಿ ನಮ್ಗೆ ಆಗ್ಲಿಲ್ಲ ಸರ್, ಅದು ಬರ್ಲಿಲ್ಲ ಸರ್ ಅದು.
0: ಅದೇ ಅದೇ ಅದೇ ಅದೇ ಅಲ್ಲ, ಲಾಂಗ್ ಡ್ಯೂರೇಟೆಡ್ ಕ್ರಾಪ್ ಅಂತ ನೀವು ಮೆನ್ಷನ್ ಮಾಡಿದ್ರೆ ಅದು ಆರ್ ತಿಂಗಳದಕ್ಕಿಂತ ಹೆಚ್ಚು ಮೇಲೆ ಅಥವಾ ತೊಗರಿ ಅಥವಾ ಹತ್ತಿ ಅಂತವಿದ್ದಾಗ ಅದು ಲೇಟ್ ಆಗ್ತದ ನಿಮ್ದು. ಬಟ್ ಅದ್ ತಕೊಂಡಾದ್ಮೇಲೆ ಹಿಂಗಾರಿ ನೀವು ಕಡ್ಲಿ ಗಿಡ್ಲಿ ಹಾಕಿದ್ರೆ ಅದನ್ನ ಹಿಂಗಾರಿ ಆಪ್ ನಲ್ಲಿ ತಗೋಬಹುದು. ಆಯ್ತಾಯ್ತು, ಈ ಸಲ ಅದನ್ನ ನೋಡ್ತೀವಿ. ಸಪರೇಟ್ ಆಗಿ ನಿಮ್ಗೆ ಹಂಗ ಬಂದಿಲ್ಲ ಅಂದ್ರೆ
1: ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಿ, ಜಂಟಿ ಕೃಷಿ ನಿರ್ದೇಶಕರು ಇದ್ದಾರೆ ಧಾರವಾಡದಲ್ಲಿ,
0: ಜೆಡಿ ಅವ್ರನ್ನ ಭೇಟಿ ಮಾಡಿ. ಇಲ್ಲಾಂದ್ರೆ ಟೋಲ್ ಫ್ರೀ ನಂಬರ್ ಇದೆ ನಮ್ದು, ಅದು ಒಂದು ಟೋಲ್ ಫ್ರೀ ನಂಬರ್ ಇದೆ, ಆ ನಂಬರ್ ಗೆ ನೀವು ಕಾಲ್ ಮಾಡಿದ್ರು ಕೂಡ ನಮ್ಮಲ್ಲಿ ಅಟೆಂಡ್ ಮಾಡ್ತಾರೆ.
2: ನೋಡ್ರಿ ಸರ್, ಒಂದ್ ಸಮಸ್ಯೆ ಇತ್ತು ಅದನ್ನ ಹೆಂಗ್ ಸರಿ ಸರಳ ಮಾಡ್ಕೊಡ್ತಾರೆ.
0: ಆಯ್ತು ಆಯ್ತು ಆಯ್ತು, ಓಕೆ ನೋಡಿ.
1: ಕರೆ ಮಾಡಿದ ಧನ್ಯವಾದಗಳು, ಮುಂದಿನ ಕರೆಯನ್ನ ಸ್ವೀಕಾರ ಮಾಡೋಣ. ಹಲೋ, ಹೆಸರೇಳಿ. ಹಲೋ ಕೃಷಿರಂಗ.
3: ಹಲೋ,
1: ಹೆಸರೇಳಿ ಸರ್, ಎಲ್ಲಿಂದ?
3: ಹಲೋ
1: ಕೇಳ್ತಾ
0: ಇದ್ದೀನಿ.
3: ನಮಸ್ಕಾರ ಸರ್.
1: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
3: ಸರ್ ನಾವು ದಂಡ್ರಾಗರ್ ಅಂತ ಹೇಳಿ ಬೇಲೂರು ತಾಲೂಕ್ ಗುಜ್ನಹಳ್ಳಿ ಸರ್.
1: ಕೇಳಿ.
3: ಸರ್ ನಮ್ದು 20ನೇ ತಾರೀಕು ಸಮೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ವಿ ನಮ್ಮ ಮಗನ ನಾನು. ಸರ್ 4 ಸರಿ ನಂಬರ್ ಇದೆ, ಸಣ್ಣ ಸಣ್ಣ ತಗೊಂಡು ನಮ್ದು. 5 ಇದೆ ಸರ್, 5 ಸರಿ ನಂಬರ್ ಇದೆ, 4 ನಮ್ಗೆ ಸಿಕ್ತು. ಇನ್ನೊಂದ್ ಸರ್ ನಂಬರ್ಗೆ ನಮ್ಗೆ ಸಿಕ್ಲಿಲ್ಲ ಸರ್,
1: ಕಂಡು ಬಂದಿಲ್ಲ.
3: ಸರ್ವೆ ನಂಬರ್ ತೋರಿಸ್ಲಿಲ್ಲ, ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಾ ಇತ್ತು.
0: ಏನಂತ ಬರ್ತಾ ಇತ್ತು?
3: ನೋ ಇಂಟರ್ನೆಟ್ ಕನೆಕ್ಷನ್.
0: ಓ, ಅದೇ ಅದೇ ನಮ್ಗೆ ಒಳ್ಳೇದು ಇದು. ಯಾಕಂದ್ರೆ ನೀವು ಅದೇನಾಗಿದೆ, ನಿಮ್ದು 4 ಸರ್ವೆ ನಂಬರು ನಿಮ್ದು ಈಗಾಗಲೇ ನಾನು ಈ ಬೆಳೆ ಸಮೀಕ್ಷೆಯಲ್ಲಿ ಹೇಳಿದ ಹಾಗೆ ಏನು ನೀವು FID ನಲ್ಲಿ ನೀವು ಲಿಂಕ್ ಮಾಡಿರ್ತೀವಿ, ಫ್ರೂಟ್ಸ್ ID FID ಬಂದಿರ್ತದೆ. ಫ್ರೂಟ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮ್ದು ಸರ್ವೆ ನಂಬರು ಜೋಡಣೆ ಆಗಿರ್ಬೇಕು. ಅದು ಯಾವುದು ಸರ್ವೆ ನಂಬರ್ ಜೋಡಣೆ ಆಗಿರ್ತದೆ ಅವು ಮಾತ್ರ ನಮಗೆ ಸಮೀಕ್ಷೆಗೆ ಲಭ್ಯ ಆಗ್ತವೆ. ಅದು
3: ಇದೇ ಸರ್ವೆ ನಂಬರ್ ಹಿಂದಿನ ವರ್ಷ ನಮ್ಗೆ ಸಿಕ್ಕಿತ್ತು, ಪಾಣಿಯಲ್ಲೂ ಇದೆ.
0: ಅಲ್ಲ, ಆಗಿದ್ರೆ ನಿಮ್ದು ಏನಾದ್ರೂ ತಾಂತ್ರಿಕ ಸಮಸ್ಯೆ ಆಗಿರ್ಬೋದು. ಯಾಕಂದ್ರೆ ಹಿಂದಿನ ವರ್ಷ ಬಂದಿತ್ತು ಅಂದ್ರೆ ಈ ವರ್ಷನೂ ಬರಲೇಬೇಕು. ಅದು ಮಾಸ್ಟರ್ಸ್ ಡೌನ್ಲೋಡ್ ಮಾಡಿದಾಗ RTC ನಲ್ಲಿ ಯಾವ್ಯಾವ್ದು ಸರ್ವೆ ನಂಬರ್ ಇರ್ತದೆ, ಯಾವ್ಯಾವ್ದು ಹಿಸ್ಸಾ ಇರ್ತದೆ, ಎಲ್ಲ ಕೂಡ ಅದು ಲಭ್ಯ ಆಗ್ತದೆ ಸರ್ವೆಗೆ, ಅಂದ್ರೆ ಸಮೀಕ್ಷೆ ಮಾಡ್ಲಿಕ್ಕೆ.
3: ಮುಂದಕ್ಕೆ ಏನ್ ಮಾಡ್ಬೇಕು ಈಗ?
0: ಇಲ್ಲ, ಅದು ಬರ್ತಾ ಇಲ್ಲ ಅಂದ್ರೆ ನಮ್ದು ಒಂದು ಇದು ನಮ್ದು ಟೆಕ್ನಿಕಲ್ ಟೀಮ್ದು ಏನಾದ್ರು ತಾಂತ್ರಿಕ ದೋಷ ಬಂದಲ್ಲಿ ಒಂದು ಸಹಾಯವಾಣಿ ನಂಬರ್ ಇದೆ, 1800 ಅಂದ್ರೆ 1800-4-2-5.
3: ಇನ್ನೊಂದು ಸರ್ ಹೇಳಿ ಸರ್.
0: ಹಾ, ಬರ್ಕೊಳ್ಳಿ. 1800-425-3553. ಅಲ್ಲಿಗೆ ನೀವು ಕರೆ ಮಾಡಿ.
1: 3553
0: ಅಲ್ಲಿ ಕರೆ ಮಾಡಿ. ಅಲ್ಲಿ ತಾಂತ್ರಿಕ ಸಮಸ್ಯೆ ಏನಾದ್ರು ಇದ್ರೆ ಅವರು ನಿಮಗೆ ಏನಿದೆ ಅಂತ ನೋಡ್ಬಿಟ್ಟು ಅವ್ರು ಹೇಳ್ತಾರೆ.
1: ಓಕೆ ರೀ, ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮ ಬೆಳೆ ಸಮೀಕ್ಷೆ. ಹೆಸರು ಹೇಳಿ, ಎಲ್ಲಿಂದ ಕೇಳ್ತಾ ಇದ್ದೀರಿ?
0: ನಮಸ್ತೆ, ಹೇಳಿ ಹೇಳಿ.
1: ಕೇಳಿ ಸರೋಜ ಅವ್ರೆ,
4: ನಮ್ಮ ನೀರ್ ಮಾತಾಡ್ತಾರೆ.
0: ಹಾ, ಕೊಡಿ ಕೊಡಿ.
4: ಹಾ ಹಲೋ ಸರ್,
1: ಜಲ್ದಿ ಪ್ರಶ್ನೆ ಕೇಳಿ.
0: ತಮ್ಮ ಹೆಸರು?

0: ನಾವು ಧಾರವಾಡದಿಂದ ಶಿವಾನಂದ ಗಾಳಿ ಅಂತ
1: ಮಾತಾಡ್ತಾ
0: ಇದ್ರೆ ಹೋದ ವರ್ಷ ನಾವು ಎರಡ್ ಸಲ ಇದನ್ ಮಾಡಿಸಿದ್ವಿ ಬೆಳೆ ವಿಮಾ ಅಲ್ಲ ಸಮೀಕ್ಷೆ ಏನ್ ಮಾಡಿಲ್ರಿ ಬೆಳೆ ವಿಮಾ ಮಾಡಿಸಿದ್ವಿ ನಾವು. ನಾನು ಹೊಳ್ಳಿ ಕೇಳ್ದ ನೋಡ್ದಾಗ ನಿಮ್ದು ಏನು ಬೆಳೆ ಹಾನಿ ಆಗಿಲ್ಲ ಅಂತೇಳಿ ಇದನ್ನ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕಿತ್ರಿ?
2: ಇಲ್ಲ ಅದು ನೀವು ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ ಇದು ಈಗ ಬೆಳೆ ಸಮೀಕ್ಷೆದು ನಾವು ಮಾತಾಡ್ತಾ ಇದ್ವಿ, ಬಟ್ ಬೆಳೆ ವಿಮೆದು ಕೇಳ್ತಾ ಇದ್ದೀರಿ ನಿಮ್ದು ಅದು ಯಾಕೆ ಬಂದಿಲ್ಲ ಏನು ಅಂತ ಕೇಳ್ತಾ ಇದ್ದೀರಿ. ಅದನ್ನ ಅಲ್ಲಿ ದಯವಿಟ್ಟು ನಮ್ಮ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳಿಗೆ
1: ಬೇರೆ ಟಾಪಿಕ್ ಇದೆ ನಾವು ಚರ್ಚೆ ಮಾಡ್ತಿರೋ ವಿಷಯ ಬೇರೆ, ಅದನ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಬೇರೆ ಇರ್ತಾರೆ.
2: ಉತ್ತರ
0: ಅಂದ್ರೆ ಸಮೀಕ್ಷೆ ಮಾಡೋದಂದ್ರೆ ನಾವು ಏನ್ ಮಾಡ್ಬೇಕ್ರಿ?
2: ಸಮೀಕ್ಷೆ ಅಂದ್ರೆ ನೀವು ರೈತರದೇ ಆ್ಯಪ್ ಇದೆ, ಇಲ್ಲ ಅಂದ್ರೆ ಖಾಸಗಿ ನಿವಾಸದ ಬೆಳೆ ಸಮೀಕ್ಷೆ ಅಂದ್ರೆ ನೀವು GPS ಮಾಡ್ತಾರೆ ನಿಮ್ಮಲ್ಲಿ ಊರಾಗ ಬಂದು ಅದನ್ನ ನಿಮ್ದು ಅಂದ್ರೆ ನಿಮ್ದು ಫೋಟೋ ತೆಗಿತಾರೆ, ಬೆಳೆದು ಏನ್ ಬೆಳೆದಿದ್ದೀರಿ ಅಂತ ಹೇಳಿ ಅದನ್ನ ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡ್ತಾರೆ. ಅದಕ್ಕೆ ಬೆಳೆ ಸಮೀಕ್ಷೆ ಅಂತೀವಿ ನಮ್ದು, ಬೆಳೆ ದಾಖಲಾತಿ ಮಾಡ್ತೀವಿ ನಾವು, ಬೆಳೆ ಯಾವ್ದು ಬೆಳೆದಿದ್ದಾರೆ ಅಂತ ನೋಡಿ ದಾಖಲಾತಿ ಮಾಡೋದನ್ನೇ ಬೆಳೆ ಸಮೀಕ್ಷೆ. ಅದನ್ನ ನಿಮ್ಮ ಅಲ್ಲಿ ಕೃಷಿ ಇಲಾಖೆಗೆ ಸಂಪರ್ಕ ಮಾಡ್ರಿ, ಅವ್ರು ಬಂದು ಬೆಳೆ ಸಮೀಕ್ಷೆ ಮಾಡಿ ಯಾರು PR ಗೆ ಕಳಿಸಿ ನಿಮ್ ಮಾಡಿಸ್ತಾರೆ. ಹೋಗಿ ಭೇಟಿ ಮಾಡ್ರಿ, ಅವ್ರಿಗೆ ಹೇಳಿದ್ರ ಅವ್ರು ನಿಮ್ದು ಅಲ್ಲಿ ಖಾಸಗಿ ನಿವಾಸಿಗಳು ಯಾರಿದ್ದಾರೆ ಅವ್ರಿಗೆ ಹೇಳಿ ಮಾಡಿಸ್ತಾರೆ. ಇಲ್ಲಾಂದ್ರೆ ರೈತರ ಆಪೇ ಇದೆ, ಅವ್ರ ಮುಖಾಂತರ ನೀವೇ ಮಾಡ್ಕೋಬಹುದು, ಡೌನ್ಲೋಡ್ ಮಾಡ್ಕೊಂಡು ಮಾಡಬಹುದು. ಕೃಷಿ ಇಲಾಖೆ ಸಂಪರ್ಕ ಮಾಡ್ರಿ, ಅವ್ರು ನಿಮ್ಗೆ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತಾರೆ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ, ಬೆಳೆ ಸಮೀಕ್ಷೆ ಕುರಿತು ಮಾಹಿತಿ. ಹೆಸರು ಹೇಳಿ ಸರ್, ಎಲ್ಲಿಂದ?
3: ಹಲೋ ನಮಸ್ತೆ ಸರ್.
1: ನಮಸ್ಕಾರ, ಹೆಸರು ಎಲ್ಲಿಂದ?
3: ನಾವು ಬಿಜಾಪುರ ಡಿಸ್ಟ್ರಿಕ್ಟ್ ಸಿನಿತ ಅಲ್ಲಿ ಅಂಕಂಚೂರು ಸರ್.
1: ಕೇಳಿ
2: ಹೆಸರು.
3: ಇದು ಬೆಳೆ ಸಮಸ್ಯೆ ಬಂದ ಸರ್, ಬೆಳೆ ಬೆಳೆದಾರ ಇದು ವಿಮಾರ್ಜನ ಮುಂದಕ್ಕೆ ಮಾಡಬಹುದು ಸರ್? ಇನ್ನೊಂದು ಎರಡು ದಿವಸ
1: ಬೆಳೆ ಇವತ್ತೇ ಕೊನೆ, ನಾಳೆ ಕೊನೆ ದಿನಾಂಕ ಇದೆ
2: ಅಲ್ಲ ಕೆಲವು
1: ಇಲ್ಲ ಈಗ ಅದು ಸ್ವಲ್ಪ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ ಕೆಲವೊಂದು ಪ್ರದೇಶವಾರು.
2: ಇಲ್ಲ ಇಲ್ಲ ಅದು ನಿಮ್ ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ, ಇದು ಬೆಳೆ ಸಮೀಕ್ಷೆದು ನಾವು ಮಾತಾಡ್ತಾ ಇದ್ವಿ. ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ ಜಿಲ್ಲಾವಾರು ಬೆಳೆವಾರು
1: ನೀವು ಆಗಸ್ಟ್ 15 ತನಕ ಕೆಲವೊಂದ್ ಕಡೆ ಮಾಹಿತಿ ಇದೆ, ನೀವು ಕೃಷಿ ಇಲಾಖೆ ಸಂಪರ್ಕ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ.
2: ಕಟ್ ಆಫ್ ಡೇಟ್ಸ್ ಅಂತ ಇರ್ತದೆ.
1: ಈಗ ನಾವು ಇವತ್ತು ಬೆಳಗಿನ ತನಕ
2: ಇಲ್ಲ, ಅದು ಈ
1: ಸಿಗುತ್ತೆ ನಿಮ್ಗೆ ಮಾಹಿತಿ ಇದೆ.
2: ನೀವು ಅಲ್ಲಿ ಸಂಪರ್ಕ ಮಾಡ್ರಿ, ಕೃಷಿ ಇಲಾಖೆ ನಿಮ್ದು ಅಲ್ಲಿ ಯಾವ್ದಿದೆ ಅದಕ್ಕೆ ಸಂಪರ್ಕ ಮಾಡ್ರಿ. ಕಟ್ ಆಫ್ ಡೇಟ್ಸ್ ಜಿಲ್ಲಾವಾರು ಬೇರೆ ಬೇರೆ ಆಗ್ತದೆ, ಅವರು ಹೇಳ್ತಾರೆ ಅದು ಯಾವ್ದಾವ್ದು ಕಟ್ ಆಫ್ ಡೇಟ್ ಇರ್ತದೆ ಅದೇ ಡೇಟ್ಗೆ ನೀವು ಬೆಳೆ ವಿಮೆ ತುಂಬಬೇಕಾಗ್ತದೆ.
1: ಹಲೋ,
2: ಓಕೆ, ಧನ್ಯವಾದಗಳು.
1: ಹಲೋ, ಕಟ್ ಆಗಿದೆ. ಮುಂದಿನ ಕರೆ ಏನ ತೆಗೆದುಕೊಳ್ಳಿ. ಹೆಸರು ಹೇಳಿ ಎಲ್ಲಿಂದ?
4: ನಮಸ್ಕಾರ ಸರ್.
1: ಕೇಳಿ ಪ್ರಶ್ನೆ ಕೇಳಿ.
4: ನಾವು ಮೈಸೂರು ಜಿಲ್ಲೆ ಶ್ರೀನರಸಪುರ ತಾಲೂಕು ಸಂಸ್ಥೆಯಿಂದ ಮಾರ್ಗದರ್ಶಕರು ಮಾಡುವ ನಮಸ್ಕಾರಗಳು ಗುರುಗಳೇ.
1: ನಮಸ್ಕಾರ, ಪ್ರಶ್ನೆ ಕೇಳಿ.
4: ಈಗ ನಾವು ಈಗ ಸಮೀಕ್ಷೆ ಮಾಡ್ತೀವಿ, ಇಲ್ಲ ಬಿತ್ತನ ಮಾಡಿದ ಮೇಲೆ ಸಮೀಕ್ಷೆ ಮಾಡ್ತೀವಿ, ಇಲ್ಲ ಫಸಲು ಕಟಾವು ಮಾಡೋ ಸಮಯದಲ್ಲಿ ಸಮೀಕ್ಷೆ ಮಾಡ್ತೀವಿ ಅಂತ ನನ್ನ ಪ್ರಶ್ನೆ ಗುರುಗಳೇ.
2: ಇಲ್ಲ ಇಲ್ಲ, ಕಟಾವ್ ಮಾಡೋ ಸಮಯದಲ್ಲಿ ಅಲ್ಲ, ಬಿತ್ತನೆನ ಅಲ್ಲ, ಅದು ಬೆಳೆ ಕಾಣ್ತಿರ್ಬೇಕು, ಬೆಳೆ ಸರಿಯಾಗಿ ಫೋಟೋ ತೆಗಿಲಿಕ್ಕೆ ಬರ್ತಿರ್ಬೇಕು ಅಂತ ಸ್ಟೇಜ್ ಇದ್ದಾಗ ಮಾತ್ರ ನಾವು ಇದನ್ನೇನ್ ಮಾಡ್ತೀವಿ, ಬೆಳೆ ಸಮೀಕ್ಷೆ ಮಾಡ್ತೀವಿ. ಅಂದ್ರೆ ನಿಮ್ಮ ಬೆಳೆ ದಾಖಲಾತಿ ಆಗುತ್ತೆ, ಅದು ನಿಮ್ ಪಾಣಿನಲ್ಲೂ ಬರುತ್ತೆ, ಮತ್ತೆ ಬೇರೆ ಬೇರೆ ಸೌಲಭ್ಯ ತಗೊಳಕ್ಕೂ ಕೂಡ ಅನುಕೂಲ ಆಗುತ್ತೆ ನಿಮ್ಗೆ.
1: ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ, ಬೆಳೆ ಸಮೀಕ್ಷೆ ಕುರಿತು ಮಾಹಿತಿ.
3: ಹಲೋ,
1: ಹೆಸರು ಹೇಳಿ ಸರ್, ಎಲ್ಲಿಂದ?
3: ಸರ್, ಚಾಮರಾಜ ಜಿಲ್ಲೆ ಕೊಡಗಾಲ್ ತಾಲೂಕು ಅನೂರ್ ತಾಲೂಕು.
1: ಹ್ಮ್,
2: ನಿಮ್ ಹೆಸರು?
3: ಹಲೋ.
1: ಹ್ಮ್, ಓಕೆ, ಕೇಳ್ತಾ ಇದೆ.
3: ಅನೂರ್ ತಾಲೂಕು ಅಲಗಾಪುರ ಗ್ರಾಮಾಂಜ ಸರ್.
1: ಹ್ಮ್, ರಾಮಾಂಜ ಕೇಳಿ.
3: ಅದೇ ನಮ್ಮ ಬೆಳೆ ಸಮೀಕ್ಷೆ ಯಾವ ರೀತಿ ಮಾಡ್ಕೋಬಾರ್ದು, ನಮ್ಮ ಮೊಬೈಲ್ ಯಾವ ರೀತಿ ಮಾಡ್ಕೋಬೋದು ಸರ್? ಅದು
2: ನಿಮ್ಮ ಮೊಬೈಲ್ ಅಲ್ಲಿ ರೈತರ ಆಪ್ ಅಂತ ಇದೆ, ಅದು ನೀವು ಗೂಗಲ್ ಪ್ಲೇ ಸ್ಟೋರ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನಿಮ್ದು ಆಧಾರ್ ಸಂಖ್ಯೆ ಹಾಕಿದ್ರೆ
3: ಸರಿ ಸರ್,
2: ಅದು ನಿಮಗೊಂದು OTP ಬರುತ್ತೆ, ಮೊಬೈಲ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ರೆ ಅಲ್ಲಿ OTP ಬರುತ್ತೆ. OTP ಇಂದ ನೀವು ನಿಮ್ದು ಏನು ಫಾರ್ಮರ್ಸ್ ಆಪ್, ರೈತರ ಆಪ್ ಅಂತ ಇರ್ತದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಇದಕ್ಕೆಲ್ಲ ಇಂಟರ್ನೆಟ್ ಇರ್ಬೇಕಾಗ್ತದೆ. ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಆಮೇಲೆ ನಿಮ್ಮ ಏನು ಮಾಲೀಕರ ವಿವರ ಮತ್ತು ನಿಮ್ದು ಸರ್ವೆ ನಂಬರ್ಸ್ ಎಲ್ಲ, ನಿಮ್ದು ಲ್ಯಾಂಡ್ ಎಲ್ಲ ಡೀಟೇಲ್ಸ್ ಬರ್ತದೆ, ಆಮೇಲೆ ನೀವು ಸರ್ವೆ ಮಾಡಬಹುದು. ಅದನ್ನ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ನಮ್ಮ ಕೃಷಿ ಇಲಾಖೆ ಅಥವಾ ನಿಮ್ದು ಖಾಸಗಿ ನಿವಾಸಿ ಇರ್ತಾರೆ, ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಹೆಂಗ್ ಮಾಡ್ಕೋಬಹುದು.

0: ಅವ್ರದ್ದು ಖಾಸಗಿ ನಮ್ಮ ಮೊಬೈಲ್ ನಂಬರ್ ಸಿಗುತ್ತೆ ಸರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ?
1: ಅಲ್ಲ, ನೀವು ಒಂದು ಕೆಲಸ ಮಾಡಿ, ನಾವು ಇಲ್ಲೊಂದು ನಂಬರ್ ಕೊಡ್ತೀವಿ, ಅದಕ್ಕೆ ಮಾತಾಡಿ, ಅವರಿಗೆ ಮಾತಾಡಿದ್ರೆ ನಿಮಗೆ ಹೇಳ್ತಾರೆ ಅದು ಯಾವ ರೀತಿ ಮಾಡ್ಕೋಬೇಕು.
0: ಸರಿ ಸರ್, ಓಕೆ ಓಕೆ
2: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ಸಮೀಕ್ಷೆ ಕುರಿತ ಮಾಹಿತಿ.
0: ಹಲೋ,
2: ಹೆಸರು ಹೇಳಿ, ಎಲ್ಲಿಂದ?
0: ಹಲೋ,
2: ಕೇಳ್ತಾ ಇದೆ?
3: ಹೇಳಿ ಹೇಳಿ.
0: ನಾವು ರಾಯಬಾಗ್ನಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ.
2: ಕೇಳಿ ಕೋಕಾಟೆ ಅವ್ರೆ,
0: ಬೆಳೆ ವಿಮೆ ಮಾಡ್ಬೇಕನ್ರಿ.
2: ಏನಂದ್ರಿ?
1: ಹಲೋ,
0: ಕಬ್ಬಿಗ್ರಿ ಡೊಣ್ಣಿ ಹುಳ ಐತಿದ್ರಿ, ಬೆಳೆ ವಿಮೆ ಮಾಡ್ಬೇಕನ್ರಿ. ಅದಕ್ಕೆ
2: ಬೆಳೆ ವಿಮೆ ಕಬ್ಬಿನ
1: ಇಲ್ಲ, ಅದು ಬೆಳೆ ವಿಮೆ ಕಬ್ಬಿಗೆ ಇಲ್ಲ, ಬೇರೆ ಬೆಳೆಗಿದೆ. ಬೆಳೆ ವಿಮೆ ಕಬ್ಬಿಗೆ ಬೆಳೆ ವಿಮೆ ಇಲ್ಲ, ಅದು ಬೇರೆ ಸಬ್ಜೆಕ್ಟ್. ಈಗ ನಾವು ಬೆಳೆ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದೀವಿ.
0: ನಮಸ್ಕಾರ ಸರ್.
2: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಕೃಷಿರಂಗ.
4: ಹಲೋ,
2: ಕೇಳಿ ಸರ್, ಫಸ್ಟ್ ಕೇಳಿ. ಬಾಬುರಾವ್ ಕುಲಕರ್ಣಿ.
4: ಈಗ ಬೆಳೆ ಸಮೀಕ್ಷೆ ಮಾಡ್ಬೇಕಾದ್ರೆ
2: ಹೇಳಿ ಹೇಳಿ ಕೇಳಿ, ಪ್ರಶ್ನೆ ಕೇಳಿ. ಬೆಳೆ ಸಮೀಕ್ಷೆ ಮಾಡ್ಬೇಕಾದ್ರೆ
1: ಕೇಳಿ ಕೇಳಿ,
2: ಏನು ಅರ್ಹತೆ ಏನಿರ್ಬೇಕು?
1: ಅಲ್ಲ, ಕೇಳ್ತಾ ಇದಾರ? ಹಾ, ಬೆಳೆ ಸಮೀಕ್ಷೆ ಅಂದ್ರೆ ಏನು ಅರ್ಹತೆ ಇಲ್ಲ. ಅಲ್ಲಿ ಎಫ್ ಐ ಡಿ ಕಂಪಲ್ಸರಿ ಅಂದ್ರೆ ಫ್ರೂಟ್ಸ್ ಐ ಡಿ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಮತ್ತೆ ನಮ್ಮ ರೈತರು ಎಲ್ಲರೂ ತಮ್ಮ ರೈತರ ಆ್ಯಪ್ ಮುಖಾಂತರನೇ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಖಾಸಗಿ ನಿವಾಸಿಗಳ ಆ್ಯಪ್ ಮುಖಾಂತರ ಬೆಳೆ ಸಮೀಕ್ಷೆಯನ್ನ ಮಾಡಬಹುದು.
2: ರೈತರ ಬೆಳೆ ಸಮೀಕ್ಷೆ ಆ್ಯಪ್ ನಲ್ಲಿ ಬೆಳೆ ವಿವರ ದಾಖಲಿಸುವ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಡಾಕ್ಟ್ರೆ.
1: ಬೆಳೆ ವಿವರ ದಾಖಲೆ ಮಾಡೋದ್ರ ಬಗ್ಗೆ ಏನು ಅಂತಂದ್ರೆ, ಈಗ ನಮ್ಮಲ್ಲಿ ಕಂದಾಯ, ಕೃಷಿ ಇಲಾಖೆ ಎಲ್ಲ ಇಲಾಖೆ ಇದೆ. ಆದ್ರೆ ನಾವು
2: ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು, ಮಾಹಿತಿ ಸಿಗುತ್ತೆ
1: ಸಿಗುತ್ತೆ. ಒಂದು ಈ ನಾಲ್ಕು ಹಂಗಾಮುಗಳಲ್ಲಿ ಕೂಡ ನಾವು ಬೆಳೆ ಸಮೀಕ್ಷೆಯನ್ನು ಮಾಡಬಹುದು. ನಮ್ಮ ರೈತರೇ ಮಾಡಿಕೊಂಡ್ರೆ ಉತ್ತಮ. ಈ ಖಾಸಗಿ ನಿವಾಸಿಗಳ ಮುಖಾಂತರನು ಕೂಡ ಮಾಡಬಹುದು. ಅದಕ್ಕೆ ಸಪರೇಟ್ ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರ ಮಾಡಬಹುದು.
2: ಕೊನೆಯ ಕರೆಯನ್ನು ಸ್ವೀಕಾರ ಮಾಡೋಣ.
0: ಹೇಳಿ.
2: ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
5: ಹಲೋ,
2: ಹೆಸರು ಹೇಳಿ, ಕೇಳಿ ಪ್ರಶ್ನೆ, ಎಲ್ಲಿಂದ
5: ಸರ್? ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಸರ್, ಬೆಳಗಾವಿ ಡಿಸ್ಟ್ರಿಕ್ಟ್ ಅಂತ ಪುಡಿಯ ಗ್ರಾಮ ಹತ್ರ ಮಾತಾಡಿ ಸರ್.
2: ಓಕೆ, ಪ್ರಶ್ನೆ ಕೇಳಿ
5: ಸರ್. ಇವಾಗ ಬೆಳೆ ಸಮೀಕ್ಷೆ ಒಳಗ ರೀ ಒಂದ್ ಬೆಳೆ ಇರ್ತೈತ್ರಿ ಸರ್, ಅಂತಂದ್ರ ಫುಲ್ ಒಂದ್ ಎಕರ್ ಎಲ್ಲ ಭತ್ತ ಐತೆ ಅಂತಂದ್ರೆ ಅವ್ರು ರೈತರು ಏನ್ ಬಿಟ್ಟಿರ್ತಾರೆ, ಎರಡ್ ಎಕರ್ ಭತ್ತ. ಹಲೋ ಸರ್, ಅವ್ರು ಎರಡ್ ಎಕರೆ ಭತ್ತ, ಅವ್ರ ಎರಡ್ ಎಕರೆಕ ಬೆಳೆ ವಿಮೆ ಮಾಡಿರ್ತಾರ ಸರ್. ಅವ್ರ ಹೊಲದೊಳಗ ಒಂದ್ ಎಕರ್ ಭತ್ತ ಇರ್ತದೆ ಸರ್. ಇವಾಗ ಇದು ಕ್ರಾಪ್ ಮಿಸ್ ಮ್ಯಾಚ್ ಆಕೈತೆ, ಏನಕೈತೆ ಸರ್ ಇದು ಬೆಳೆ ವಿಮೆಗೆ ಅವ್ರ ಕ್ಲೈಮ್ ಆಕೈತೆ ಇಲ್ಲ ಹೇಳ್ಬಿಟ್ಟು?
1: ಇಲ್ಲ ಇಲ್ಲ, ಮಿಸ್ ಮ್ಯಾಚ್ ಏನ್ ಆಗುದಿಲ್ಲ. ಈಗ ಬೆಳೆ ಸಮೀಕ್ಷೆಯಲ್ಲಿ ಅದೇ ಬೆಳೆ ಇದ್ರೆ, ನಾವು ಆ ಬೆಳೆ ವಿಮೆ ಮಾಡಿಸಿದಂತ ಬೆಳೆನೂ ಅದೇ ಇದ್ರೆ ಅಲ್ಲೇನ್ ಮಿಸ್ ಮ್ಯಾಚ್ ಆಗೋದಿಲ್ಲ, ಅವರಿಗೆ ಬರ್ತದೆ ಬೆಳೆ ವಿಮೆ. ಅಲ್ಲ, ಸದ್ಯಕ್ಕೆ ಎಕರೇಜ್ ನಾವು ಇಲ್ಲಿವರೆಗೆ ನಾವು ಎಷ್ಟು ಎಕ್ಸ್ಟೆಂಟ್ ಅಂತ ಅದು ಕನ್ಸಿಡರ್ ಮಾಡ್ತಿದ್ದಿಲ್ಲ. ಓನ್ಲಿ ಬೆಳೆ ಐಡೆಂಟಿಫಿಕೇಶನ್ ಮಾತ್ರ ಬೆಳೆ ಸಮೀಕ್ಷೆದು ಮಾಹಿತಿ ತಗೊಳ್ತಿದ್ವಿ. ಬಟ್ ಈ ಬರುವ ಈ ವರ್ಷದಿಂದ ಅದನ್ನ ಏನೋ ಒಂದು ಎಕ್ಸ್ಟೆಂಟ್ ಲಿಮಿಟೇಷನ್ ಮಾಡೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಅದಿನ್ನೂ ಬಂದಿಲ್ಲ, ಬಟ್ ಅದು ಈಗ ಸದ್ಯಕ್ಕೆ ಎಕ್ಸ್ಟೆಂಟ್ ಅಂತರೂ ತಗೊಂಡ್ತಿದ್ದಿಲ್ಲ ಹಿಂದಿನ ವರ್ಷ. ಲಿಮಿಟ್ ಆಗುತ್ತೆ.
2: ಹಲೋ ರೀ, ಉತ್ತರ ಸಿಕ್ತಲ್ಲ?
1: ಲಿಮಿಟ್ ಆಗುತ್ತೆ, ಲಿಮಿಟ್ ಆಗುತ್ತೆ.
2: ಕೇಳಿದರೆ ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹಲೋ ಕೃಷ್ಣರಂಗ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ ಆಗಿತ್ತು. ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ ವಿಭಾಗದ ಹಿರಿಯ ಅಧಿಕಾರಿಯಾದ ಬಾಲರೆಡ್ಡಿ ಅವರು ನಮಗೆ ನಮ್ಮ ರೈತರ ಜೊತೆಗೆ ಮತ್ತು ಕೆಳುಗರ ಜೊತೆಗೆ ಇವತ್ತು ಮಾಹಿತಿಯನ್ನು ಹಂಚಿಕೊಂಡ್ರು. ಡಾಕ್ಟರ್ ಬಾಲರೆಡ್ಡಿ ಅವರೇ, ಎಲ್ಲ ಕೆಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಳುಗರೆ, ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.
1: ಧನ್ಯವಾದಗಳು ನಿಮಗೂ ಕೂಡ, ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ನಮಸ್ಕಾರ.
6: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ

0: 11 ಜುಲೈ 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಬೆಳೆ ಸಮೀಕ್ಷೆ ಈ ವಿಷಯವಾಗಿ ಉತ್ತರಿಸಿದವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು, ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ಮತ್ತು ಸುಧಾರಾಣಿ ಟಿ, ತಾಂತ್ರಿಕ ನೆರವು ಬಿ ಉಮಾ ಹಾಗೂ ಡಿ ತಮಿಳರಸಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು.

0: ಆಕಾಶವಾಣಿ ಮಡಿಕೇರಿ.
1: ಪೆದ್ದು, ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೊ ಪೆದ್ದು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಸುದ್ದಿ ಜೊಂಪೆ ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. ಆಗಸ್ಟ್ 10ರಂದು ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು, ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು ಆಗಸ್ಟ್ 17ರಂದು ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
5: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಇದೇ ಆಗಸ್ಟ್ 15ರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆನ ಅರ್ಥಪೂರ್ಣ ಆಗಿ ಆಚರಿಸಿಕೆ ಎಲ್ಲಾ ಇಲಾಖೆಗ ಅವಶ್ಯ ತಯಾರಿ ಮಾಡ್ಕಂಬಕ್ಕೆ ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವರು ನಿರ್ದೇಶನ ಕೊಟ್ಟಳು. ಪ್ಯಾಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಿಲಿ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತಾಡ್ದು, ಮಳೆಗಾಲ ಆಗಿರ್ದರಿಂದ ಪ್ಯಾಟೆನ ಕೋಟೆ ಅಂಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿಕೆ ಸಭೆಯಲ್ಲಿ ತೀರ್ಮಾನಿಸಲಾತು. ವರ್ಷೋಲು ನಂಗೆ ಈ ಬಾರಿನೂ ಅವಶ್ಯ ಸಿದ್ಧತೆ ಮಾಡಿಕೊಳ್ಳುವ ಹಂಗೆ ಸಲಹೆ ಕೊಟ್ಟಳು. ಈ ಒತ್ತುಲಿ ಮಾತಾಡ್ದ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಅವು, ಕಾರ್ಯಕ್ರಮ ಸಮಯದಲ್ಲಿ 5 ಶಾಲೆಗ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವೆ. ಹಂಗೆ RPI ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ಅವು ಒಟ್ಟು 22 ತಂಡಗ ಪಥಸಂಚಲನದಲ್ಲಿ ಕೂಡಿಯಾಡುವೆತ್ತ ಮಾಹಿತಿ ಕೊಟ್ಟು, ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲಾ ಇಲಾಖೆನ ಸಿಬ್ಬಂದಿಗ ಅಧಿಕಾರಿಗ ಕಡ್ಡಾಯ ಆಗಿ ಹಾಜರಾಕುತ್ತ ಸೂಚನೆ ಕೊಟ್ಟಳು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾ ಅವು ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಸೇರಿದ್ದು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ, ಬೇರೆ ಬೇರೆ ಇಲಾಖೆ ಕಡೆಯಿಂದ ಆಗಸ್ಟ್ 1 ಅಂದರೆ ನಾಳೆ ಹೊತ್ತಾರೆ 10:30 ಡಾಕ್ಟರ್ ಮಹಾಂತ ಶಿವಯೋಗಿ ಅವರ ಹುಟ್ಟಿದ ಹಬ್ಬದ ಬಗೆಯಲ್ಲಿ ವ್ಯಸನ ಮುಕ್ತ ದಿನಾಚರಣೆ ಪ್ಯಾಟೆನ FMC ಕಾಲೇಜು ಸಭಾಬಾಡಲಿ ನಡೆದದೆ. ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಮಡಿಕೇರಿ, ಸೋಮರ್ಪೇಟೆ ಹಂಗೆ ಕುಶಾಲನಗರ ತಾಲೂಕಿನ ವ್ಯಾಪ್ತಿಲಿ ಜಾಸ್ತಿ ಮಳೆ ಹಂಗೆ ಗಾಳಿ ಇರದರಿಂದ ಮರ, ವಿದ್ಯುತ್ ಕಂಬಗ ಮುರಿದು ಪ್ರಾಣಾಪಾಯ ಆಗುವ ಸಂಭವ ಇರದರಿಂದ ಜಿಲ್ಲಾಧಿಕಾರಿಗಳ ಘಟನೋತ್ತರ ಅನುಮತಿ ನಿರೀಕ್ಷಿಸಿ ನಾಳೆ ಅಂದರೆ ಶನಿವಾರ ತಾಲೂಕಿನ ಎಲ್ಲಾ ಪ್ರಾಥಮಿಕ ಹಂಗೆ ಪ್ರೌಢಶಾಲೆಗಳಿಗೆ ಮಡಿಕೇರಿ ತಾಲೂಕು ತಹಶೀಲ್ದಾರ್ ರಜೆ ಘೋಷಣೆ ಮಾಡಿಯಳು. ಗೋಣಿಕೊಪ್ಪ ಕಾವೇರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಜಂಬರಣ ಚೆಕ್ಕೇರ ಮುತ್ತಣ್ಣ ಅವರ ಅಧ್ಯಕ್ಷತೆಯಲ್ಲಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದು, ಕಾರ್ಯಕ್ರಮಕ್ಕೆ ಮುಖ್ಯ ನಿಂಟರಾಗಿ ಬಿಟ್ಟಂಗಾಲದ ಕ್ರೇಡೋ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆನ ಫಿಸಿಷಿಯನ್ ಡಾಕ್ಟರ್ ಅಪೂರ್ವ ಪ್ರಸನ್ನ ಎಂ ಉದ್ಘಾಟನೆ ಮಾಡಿ ಮಾತಾಡ್ದು, ಚಾಟ್ GPT ಹಂಗೆ ಸಾಮಾಜಿಕ ಜಾಲತಾಣಗಳ ಜಾಸ್ತಿ ಬಳಕೆಯಿಂದ ಮಾನಸಿಕ ಆರೋಗ್ಯ, ಏಕಾಗ್ರತೆ, ಸಮಸ್ಯೆ ಪರಿಹಾರ ಮಾಡುವ ಸಾಮರ್ಥ್ಯ ಮತ್ತೆ ವೈಯಕ್ತಿಕ ಗೌಪ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡುವ ಸಾಧ್ಯತೆ ಹುಟ್ಟುತ್ತ ಅಭಿಪ್ರಾಯನ ತಿಳಿಸಿದು. ಅರೆಭಾಷೆ ಹಾಸ್ಯ ಲೇಖನ ಪೈಪೋಟಿಲಿ ಕಣಜಾಲು ಪೂವಯ್ಯ ಅವರ ಕಾರ್ತಿಂಗಲ್ಲಿ ದೈವಕ್ಕೆ ಕೊಡ್ದು ಶುರುವಿನ ಇನಾಮ್, ವಿಶ್ವನಾಥ ಎಡಿಕೇರಿ ಅವರ ಪೊನ್ನಪ್ಪ ಮತ್ತೆ ಸೋಂಪ 2ನೇ ಇನಾಮ್, ರೇಣುಕಾ ಮುಕ್ಕಟ್ಟಿ ಯುದ್ಧ

0: ಹತ್ತನೇ ಗ್ಯಾಸ್ ಉಸಾರ್ ಮೂರನೇ ಇನಾಮ್ ಪಡೆದೊಳತ ಗೊತ್ತಾಗುಟ್ಟು. ಮಕ್ಕಳ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಲ್ಲಿ ಪೋಕ್ಸೋ ಕಾಯ್ದೆ ಅಡಿಲಿ ದಂಡ ಹಂಗಿ ಶಿಕ್ಷೆಗೆ ಗುರಿಯಾದ ವೇತ ಮಕ್ಕಳ ವಿಶೇಷ ಪೊಲೀಸ್ ಘಟಕದ ಎಸ್ಐ ಸುಮತಿ ಅವು ಹೇಳ್ದು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ ಇವರ ಕೂಡುಕೂಟಂದ ಕೊಡಗರಹಳ್ಳಿ ಶಾಂತಿನಿಕೇತನ ವಿದ್ಯಾಸಂಸ್ಥೆನ ವಿದ್ಯಾರ್ಥಿಗಳಿಗೆ ಹಂಗೆ ಶಿಕ್ಷಕರಿಗೆ ನಡೆದ ಮಾನವ ಕಳ್ಳ ಸಾಗಾಣಿಕೆ ತಡೆ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವು ಮಾತಾಡ್ದು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್, ಕುಶಾಲ್ ನಗರ.
2: ನಿಧನ ಸುದ್ದಿ. ದಾಪೋಕ್ಲು ಗ್ರಾಮದ ನಿವಾಸಿ ಅರಮನೆ ಪಾಲೆ ದಿವಂಗತ ಗುರುವ ಅವರ ಪುತ್ರ PG ಪೂವಯ್ಯ ಅವರು 65ನೇ ವರ್ಷದಲ್ಲಿ ಇಂದು ಸಂಜೆ ನಿಧನರಾಗಿದ್ದಾರೆ. ಅರಮನೆ ಪಾಲೆ PG ಪೂವಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗೃಹದಲ್ಲಿ ನಡೆಯಲಿದೆ. ಈಗ ವಾಣಿಜ್ಯ ಪ್ರಕಟಣೆಗಳು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
6: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
8: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
9: CJ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
11: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
13: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
12: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
13: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
14: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-door ವಾರ್ಡ್ರೋಬ್ ಫ್ರೀ. 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ EMI. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
15: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
16: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
15: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
17: Phone 2255-71.
18: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
19: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
12: ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕುಂಜೀರಾ ಗಿರೀಶ್ ಭೀಮಯ್ಯ. ಮಕ್ಕಳ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಕ ಫೋಕ್ಸೋ ಕಾಯ್ದೆಯಲ್ಲಿ ದಂಡ ಪಿಂಜ ಶಿಕ್ಷಕ ಗುರಿಯಪ್ಪ ಅಂದು ಮಕ್ಕಳ ವಿಶೇಷ ಪೊಲೀಸ್ ಘಟಕತರ SI ಸುಮತಿ ಅವು ಅನ್ನಚಿ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ, ಅಕ್ಕಪಡೆಯರ ಕೂಟ

0: ಗೊತ್ತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
0: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
0: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಆಂಧ್ರಪ್ರದೇಶದ ಬೋಗಂಪುರಂನಲ್ಲಿ 5,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಲ್ಲೂರು ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ಹೂಡಿಕೆಯ ರಾಜ್ಯದ ಮೊದಲ ಸೆಮಿಕಂಡಕ್ಟರ್ ತಯಾರಿಕಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಅವರು ಕರ್ನೂಲ್ ಮತ್ತು ಅನಂತಪುರಂ ಭಾಗದ ಸೌರ ಹಾಗೂ ಪವನ ವಿದ್ಯುತ್ ಯೋಜನಾ ಪ್ರಸರಣ ಜಾಲಗಳು ಸೇರಿದಂತೆ ಹಲವಾರು ಯೋಜನೆಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿಯವರು ಐತಿಹಾಸಿಕ ನಿರಂಜನ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸ್ವಾಮಿ ವಿವೇಕಾನಂದರ 1892 ಮೈಸೂರು ಭೇಟಿಯ ಸ್ಮರಣಾರ್ಥ ನಿರ್ಮಿಸಲಾದ ಈ ಸ್ಮಾರಕ 4 ಆಯಾಮಗಳ ಅನುಭವ ಕೇಂದ್ರ, ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಶೇಷ ಅಧ್ಯಯನ ಸೌಲಭ್ಯವನ್ನು ಒಳಗೊಂಡಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಅಟಲ್ ನಾವೀನ್ಯತಾ ಮಿಷನ್ನ ತಳಮಟ್ಟದ ಆವಿಷ್ಕಾರಕರೊಂದಿಗೆ ಸಂವಾದ ನಡೆಸಿ ಅವರು ರೂಪಿಸಿರುವ ಆವಿಷ್ಕಾರಗಳ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿ, ಸ್ಥಳೀಯ ಅನುಭವ, ವೈಜ್ಞಾನಿಕ ಚಿಂತನೆ, ವೈಯಕ್ತಿಕ ಸೃಜನಶೀಲತೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯನ್ನು ಒಗ್ಗೂಡಿಸುವ ತಳಮಟ್ಟದ ಆವಿಷ್ಕಾರಗಳು ಸಮಾಜದ ಅಗತ್ಯತೆಗಳಿಗೆ ಅತ್ಯಂತ ಸೂಕ್ತವಾಗಿವೆ ಎಂದು ಹೇಳಿದರು. ಸವಾಲುಗಳ ನಡುವೆಯೂ ದೃಢ ಸಂಕಲ್ಪದಿಂದ ಕಾರ್ಯನಿರ್ವಹಿಸಿ ವ್ಯಕ್ತಿಗಳು, ಕುಟುಂಬಗಳು ಹಾಗೂ ಸಮುದಾಯಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಶ್ರಮಿಸುತ್ತಿರುವ ಆವಿಷ್ಕಾರಕರ ಪ್ರಯತ್ನವನ್ನು ರಾಷ್ಟಪತಿ ಶ್ಲಾಘಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಎರಡೂ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಲೋಕಸಭೆ ಸಭೆ ಸೇರಿದಾಗ ಸಭಾಧ್ಯಕ್ಷ ದಿಲೀಪ್ ಸೈಕಿಯಾ ಜನನ ಮತ್ತು ಮರಣಗಳ ನೋಂದಣಿ ತಿದ್ದುಪಡಿ ಮಸೂದೆ 2026 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡರು. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಪ್ರತಿಪಕ್ಷಗಳ ಗದ್ದಲದ ನಡುವೆ ಮಸೂದೆಯನ್ನು ಮಂಡಿಸಿದರು. ಯಾವುದೇ ಚರ್ಚೆಯಲ್ಲಿದೆ ಗದ್ದಲದ ನಡುವೆ ಮಸೂದೆಯನ್ನು ಸದನದಲ್ಲಿ ಅಂಗೀಕರಿಸಲಾಯಿತು. ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಕ್ಷಗಳು ಚರ್ಚೆಯಲ್ಲಿ ಭಾಗವಹಿಸದಿದ್ದಕ್ಕಾಗಿ ಟೀಕಿಸಿದರು. ಇಂಧನ ಶೇಖರಣಾ ವ್ಯವಸ್ಥೆಯೊಂದಿಗೆ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳ ಅಭಿವೃದ್ದಿಗಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆಗೆ ಅನುಮೋದನೆ ದೊರೆತಿದೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗೆ ಒಟ್ಟು 5,070 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದರು. ಈ ಯೋಜನೆಯಡಿ 5,000 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆಗಳನ್ನು ಕನಿಷ್ಠ 2 ಗಂಟೆಗಳ ಶೇಖರಣಾ ಸಾಮರ್ಥ್ಯ ಹೊಂದಿರುವ ಇಂಧನ ಶೇಖರಣಾ ವ್ಯವಸ್ಥೆಗಳೊಂದಿಗೆ ಅಭಿವೃದ್ದಿಪಡಿಸಲಾಗುವುದು. ಒಟ್ಟಾರೆ ಇಂಧನ ಶೇಖರಣಾ ಸಾಮರ್ಥ್ಯವು ಗಂಟೆಗೆ 10,000 ಮೆಗಾವ್ಯಾಟ್ ಆಗಿರಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆಯು ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ ಮತ್ತು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಹಾಗೂ ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ರೈತರಿಗೆ ಉತ್ತಮ ಆದಾಯವನ್ನು ನೀಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಎಥೆನಾಲ್ ಉತ್ಪಾದನೆಗೆ ಭಾರತೀಯ ಆಹಾರ ನಿಗಮದ ಅಕ್ಕಿಯ ಬಳಕೆಯ ಕುರಿತಾದ ಊಹಾಪೋಹಗಳ ಕುರಿತು ಪ್ರತಿಕ್ರಿಯಿಸಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಆಹಾರ ಭದ್ರತಾ ಬಾಧ್ಯತೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದೆ. ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಅಡಿಯಲ್ಲಿ ಸಂಗ್ರಹಿಸಲಾದ ಪ್ರತಿಯೊಂದು ಧಾನ್ಯವನ್ನು ಮೊದಲು ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ, ಕಲ್ಯಾಣ ಯೋಜನೆಗಳು ಹಾಗೂ
1: ಕಡ್ಡಾಯ
3: ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆಯು ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ ಮತ್ತು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಹಾಗೂ ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ರೈತರಿಗೆ ಉತ್ತಮ ಆದಾಯವನ್ನು ನೀಡುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಎಥೆನಾಲ್ ಉತ್ಪಾದನೆಗೆ ಭಾರತೀಯ ಆಹಾರ ನಿಗಮದ ಅಕ್ಕಿಯ ಬಳಕೆಯ ಕುರಿತಾದ ಊಹಾಪೋಹಗಳ ಕುರಿತು ಪ್ರತಿಕ್ರಿಯಿಸಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಆಹಾರ ಭದ್ರತಾ ಬಾಧ್ಯತೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದೆ. ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಅಡಿಯಲ್ಲಿ ಸಂಗ್ರಹಿಸಲಾದ ಪ್ರತಿಯೊಂದು ಧಾನ್ಯವನ್ನು ಮೊದಲು ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆ, ಕಲ್ಯಾಣ ಯೋಜನೆಗಳು ಹಾಗೂ ಕಡ್ಡಾಯ ಕಾಯ್ದಿಟ್ಟ ದಾಸ್ತಾನುಗಳಿಗೆ ಹಂಚಲಾಗುತ್ತದೆ. ದೇಶದ ಆಹಾರ ಭದ್ರತಾ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯಿಂದ ಪ್ರಮಾಣೀಕರಿಸಲ್ಪಟ್ಟ ಹೆಚ್ಚುವರಿ ದಾಸ್ತಾನನ್ನು ಮಾತ್ರ ಎಥೆನಾಲ್ ಉತ್ಪಾದನೆಗೆ ಅನುಮೋದಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ಜಿ1 ಯೋಜನೆ ಅಡಿಯಲ್ಲಿ ಕೃಷಿ ಅವಶೇಷಗಳಿಂದ ಎರಡನೇ ತಲೆಮಾರಿನ ಎಥೆನಾಲ್ ಉತ್ಪಾದನೆಯನ್ನು ದೇಶವು ವಿಸ್ತರಿಸುತ್ತಿದೆ. ಇದು ಆಹಾರ ಧಾನ್ಯಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡುತ್ತದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸುಸ್ಥಿರ ಆರ್ಥಿಕ ಬೆಳವಣಿಗೆ ಹಾಗೂ ಉದ್ಯೋಗ ಸೃಷ್ಟಿಗೆ ಸರ್ಕಾರ, ಕೈಗಾರಿಕೆ, ಉದ್ಯೋಗದಾತರು, ಕಾರ್ಮಿಕರು ಮತ್ತು ಕಾರ್ಮಿಕ ಸಂಘಟನೆಗಳ ನಡುವಿನ ಸೌಹಾರ್ದಯುತ ಕೈಗಾರಿಕಾ ಸಂಬಂಧ ಹಾಗೂ ಸಮನ್ವಯ ಅತ್ಯಗತ್ಯ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫಿಕ್ಕಿ, ಅಖಿಲ ಭಾರತ ಉದ್ಯೋಗದಾತರ ಸಂಘಟನೆ ಹಾಗೂ ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ 4ನೇ ಜಾಗತಿಕ ಕೈಗಾರಿಕಾ ಸಂಬಂಧಗಳ ಶೃಂಗಸಭೆಯಲ್ಲಿ ಅವರು ಭಾಷಣ ಮಾಡಿದರು. ಕಾರ್ಮಿಕ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಗುಣಮಟ್ಟದ ಉದ್ಯೋಗ ಸೃಷ್ಟಿಗೆ ಅನುಕೂಲಕರ ವಾತಾವರಣ ನಿರ್ಮಿಸುವುದೇ ಸರ್ಕಾರದ ಕಾರ್ಮಿಕ ಸುಧಾರಣೆಗಳ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದರು. ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. ಅಧಿಕೃತ ಅಧಿಸೂಚನೆಯ ಪ್ರಕಾರ ಬೃಹತ್ ಠೇವಣಿಗಳು ಸೇರಿದಂತೆ ಎಲ್ಲಾ ವಿಧದ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ಮುಂಚಿತವಾಗಿಯೇ ತಮ್ಮ ಜಾಲತಾಣದಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಬೇಕು. ಪ್ರಕಟಿಸಲಾದ ದರಗಳ ಪ್ರಕಾರವೇ ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ. ಪ್ರತಿ ವ್ಯವಹಾರ ದಿನ ಬೆಳಿಗ್ಗೆ 10 ಗಂಟೆಗೆ ಗರಿಷ್ಠ 10 ದಿನಗಳ ಮತ್ತೊಮ್ಮೆ ಕೇಳಿ ಗರಿಷ್ಠ 10 ನಿಮಿಷಗಳ ಸಡಿಲಿಕೆ ಅವಧಿಯೊಂದಿಗೆ ಬೃಹತ್ ಠೇವಣಿಗಳ ಮೇಲಿನ ಬಡ್ಡಿದರವನ್ನು ಬ್ಯಾಂಕುಗಳು ತಮ್ಮ ಜಾಲತಾಣದಲ್ಲಿ ಪ್ರಕಟಿಸುವುದು ಕಡ್ಡಾಯವಾಗಿರುತ್ತದೆ. ವಿವಿಧ ಉನ್ನತ ಮಟ್ಟದ ಸಭೆಗಳು ಮತ್ತು ಇತರ ಅಧಿಕೃತ ಭೇಟಿಗಳ ಸಮಯದಲ್ಲಿ ಪಾಕಿಸ್ತಾನದಿಂದ ನಡೆಯುತ್ತಿರುವ ಗಡಿಯಾಚೆಗಿನ ಭಯೋತ್ಪಾದನೆಯ ವಿಷಯದ ಕುರಿತು ಸರ್ಕಾರವು ಇತರೆ ದೇಶಗಳಿಗೆ ನಿರಂತರ ಜಾಗೃತಿ ಮೂಡಿಸುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಸರ್ಕಾರವು 31 ದೇಶಗಳು ಮತ್ತು 6 ಬಹುಪಕ್ಷೀಯ ಗುಂಪುಗಳೊಂದಿಗೆ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಗುಂಪನ್ನು ಸ್ಥಾಪಿಸಿದೆ ಎಂದು ಹೇಳಿದರು. ತೈವಾನ್ನಲ್ಲಿ ನಡೆಯುತ್ತಿರುವ ತೈಪೆ ಬ್ಯಾಡ್ಮಿಂಟನ್

0: ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಉನ್ನತಿ ಹೂಡಾ ಮತ್ತು ತಾನ್ವಿ ಶರ್ಮಾ ಜಯ ಗಳಿಸಿ ಮುಂದಿನ ಹಂತಕ್ಕೆ ಅರ್ಹತೆ ಗಳಿಸಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡಾ ತನ್ನದೇ ದೇಶದ ದೇವಿಕಾ ಸಿಹಾಗ್ ವಿರುದ್ಧ 2-0 ಸೆಟ್ಗಳ ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಥೈಲ್ಯಾಂಡ್ನ ಸುಪಾನಿಡಾ ಕಾಟೆಥಾಂಗ್ ವಿರುದ್ಧ ಥಾನ್ವಿ ಶರ್ಮಾ 2-1 ಸೆಟ್ ಅಂತರದಲ್ಲಿ ಜಯ ಗಳಿಸಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಕಿರಣ್ ಜಾರ್ಜ್ ಜಪಾನ್ನ ಯುದಾಯ್ ಒಕಿಮೊತೊ ವಿರುದ್ಧ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 110 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಲವ್ಪ್ರೀತ್ ಸಿಂಗ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಲವ್ಪ್ರೀತ್ ಸಿಂಗ್ ಅವರ ಈ ಸಾಧನೆ ಮತ್ತು ಅದ್ಭುತ ಪ್ರದರ್ಶನವು ದೇಶದ ಗರಿಮೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ಎಂದು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಇವರು ಇನ್ನಷ್ಟು ಯಶಸ್ಸು ಸಾಧಿಸಲಿ ಎಂದು ಸಚಿವ ಅಮಿತ್ ಶಾ ಶುಭ ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಂಧ್ರ ಮತ್ತು ಕರ್ನಾಟಕಕ್ಕೆ ನಾಳೆ ಪ್ರಧಾನಿ ಭೇಟಿ, ಹಲವು ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ತೇಲುವ ಸೌರ ದ್ಯುತಿ ವಿದ್ಯುತ್ ಯೋಜನೆ ಪಿಎಂ ಸೂರ್ಯ ಸರೋವರ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಯೋಜನೆ ಭಾರತದ ಆಹಾರ ಭದ್ರತೆಗೆ ಧಕ್ಕೆ ತರುವುದಿಲ್ಲ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಹಾಗೂ ತೈಪೆ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಉನ್ನತಿ ಹೂಡಾ ಮತ್ತು ಸಾನ್ವಿ ಶರ್ಮಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:31.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00-5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00-12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00-12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಿಗ್ಗೆ 11:00-12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

0: ರಂಗಕಲೆಯೂ ಒಳ್ಳೆ ಒಳ್ಳೆ ಶಾಲೆ, ಅದು ಮನುಷ್ಯನ ಆರೋಗ್ಯವನ್ನು ಕಾಪಾಡುತ್ತೆ. ರಂಗಕಲೆಯಲ್ಲಿ ತಾಯಿ ತಂದೆತ್ರ ಹೇಗಿರಬೇಕು, ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಿಮ್ಮ ಸ್ನೇಹಿತ ವರ್ಗದಲ್ಲಿ, ನಿಮ್ಮ ಅಕ್ಕಪಕ್ಕದ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ.
1: ಪ್ರೀತಿಯ ಪೋಷಕರೇ, ಇದೇ ಭಾನುವಾರ ಅಂದರೆ ಆಗಸ್ಟ್ 2ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಪೂರಣ ಮಾಹಿತಿಯುಕ್ತ ಕಾರ್ಯಕ್ರಮ ಮಕ್ಕಳಿಗೆ ರಂಗ ಶಿಕ್ಷಣದ ಮಹತ್ವ. ಈ ಕುರಿತಾಗಿ ಮಕ್ಕಳಿಗೆ ರಂಗ ಶಿಕ್ಷಣ ಈ ಕುರಿತು ವಿಶೇಷ ಸಂದರ್ಶನವಿದೆ. ಮಾಹಿತಿಯುಕ್ತ ಕಾರ್ಯಕ್ರಮ ಇದು ಪೋಷಕರಿಗಾಗಿ. ರಂಗ ಸಮಯ ಭಾಗವಹಿಸುತ್ತಾರೆ ಕೊಡಗಿನ ಕುಶಾಲನಗರದ ರಂಗ ಕಲಾವಿದರು ಹಾಗೂ ವಿಶೇಷ ಹಾಡುಗಾರರಾದ ಬಿಎಸ್ ಪರಮೇಶ್ ಸಾಗರ್.
0: ಅಯ್ಯೋ, ನಾನು ಇವತ್ತು ಏನಾದ್ರು ಹೆಚ್ಚಾಗಿ ತಿನ್ಬಿಟ್ಟು ನನ್ನ ಮಗು ನೋವಾದ್ರೆ ಅಂತೇಳಿ ಎಷ್ಟು ಕಣ್ಣೀರು ಹಾಕ್ತಾಳೆ, ಎಷ್ಟು ಜಾಗ್ರತೆ ವಹಿಸ್ತಾಳೆ. ಆ ಥರ ನೀವು ನಿಮ್ಮ ಮಕ್ಕಳನ್ನ ಜಾಗ್ರತೆ ವಹಿಸಿ ಕಳಿಸಿ ಕಲಾರಂಗಕ್ಕೆ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂದ ಹಾಗೆ ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಪೋಷಕರೇ, ಕಾರ್ಯಕ್ರಮ ಕೇಳ್ತಿರಲ್ಲ.
2: ಈಗ ಜಿಎಸ್ ಶಿವರುದ್ರಪ್ಪ ಅವರ ಕವನ ಸಿ ಅಶ್ವಥ್ ಅವರು ಹಾಡಿದ್ದಾರೆ, ದೀಪವಿರದ ದಾರಿಯಲ್ಲಿ.

0: ಈ ಮೊದಲಕ್ಕೆ ನೀವು ಕೇಳಿದ್ದು ಸಮಯದ ಗೊಂಬೆ ಚಿತ್ರದ ಗೀತೆಯನ್ನ ಜೀವದೇಶಂಕರ್ ಅವರ ಗೀತೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ರು. ಈ ಚಿತ್ರ 1984 ಬಿಡುಗಡೆಯಾಗಿತ್ತು. ಇದೇ ಎಸ್ವಿಯಲ್ಲಿ ಇನ್ನೊಂದು ಚಿತ್ರ ಬಿಡುಗಡೆಯಾಗಿತ್ತು, ಅದು ಅಪೂರ್ವ ಸಂಗಮ ಚಿತ್ರ. ಇದರಲ್ಲೂ ಸಹ ಈ ಯುಗಳ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯನ್ನು ಬರೆದವರು ಸಹ ಜೀವದೇಶಂಕರ್ ಅವರು, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಸಿರಿಗಂಧದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಯುಗಳ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ 1977 ಬಿಡುಗಡೆಯಾದ ಅತ್ಯಂತ ಯಶಸ್ವಿ ಚಿತ್ರ ಬಬ್ರುವಾಹನ ಚಿತ್ರದ್ದು. ಜೀವದಶಂಕರ್ ಗೀತೆ ಬರೆದಿದ್ದಾರೆ, ಟಿ ಜಿ ಲಿಂಗಪ್ಪ ಸಂಗೀತ ನೀಡಿದ್ದಾರೆ.

ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳಿದಿರಿ. 1974 ಬಿಡುಗಡೆಯಾದ ಚಿತ್ರ ಇದು. ಚಿವದೇಶಂಕರ್ ಅವರು ಗೀತೆ ಬರೆದಿದ್ದರು, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.
0: ವಂದೇ ಮಾತರಂ.
1: ವಂದೇ ಮಾತರಂ.
2: ಸಮಯ 8:15 ಆಗ್ತಾ ಇದೆ. ಇನ್ನು ಮುಂದೆ ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ.
3: ದಿಸ್ ಇಸ್ ಆಕಾಶವಾಣಿ, ರಿವ್ಯೂ ಆಫ್ ಟುಡೇಸ್ ಪಾರ್ಲಿಮೆಂಟ್.

1900 ರಲ್ಲಿ ಬಿಡುಗಡೆಯಾಗಿದ್ದು ಈ ಹೊಸ ಬೆಳಕು ಚಿತ್ರ ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸರಿತಾ ಹಾಗೂ ಸಂಗಡಿಗರು ಅಭಿನಯವನ್ನು ನೀಡಿದರು. ಆ ಚಿತ್ರದ ಈ ಗೀತೆಯನ್ನು ಬರೆದವರು ಚಿ ಉದಯಶಂಕರ್ ಎಂಬ ರಂಗರಾವ್ ಅವರ ಸಂಗೀತವಿತ್ತು.

ಹಾಡು ಯಾವುದು ಗೊತ್ತಾಯ್ತಾ? 1978 ಬಿಡುಗಡೆಯಾದ ತಾಯಿಗೆ ತಕ್ಕ ಮಗ ಚಿತ್ರದ್ದು. ಜೀವದೇಶಂಕರ್ ಗೀತೆ ಬರೆದಿದ್ದಾರೆ, ಟಿ ಜಿ ಲಿಂಗಪ್ಪ ಸಂಗೀತ ನೀಡಿದ್ದಾರೆ. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪದ್ಮಪ್ರಿಯ ಪ್ರಮುಖ ಭೂಮಿಕೆಯಲ್ಲಿ ನಟಿಸಿದರು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ

0: ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಯುಗಳ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ, ನಂತರ ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದಿಂದ.
1: ಕ್ಯಾ ಆಪ್ ಪರಿಶಾನಿಯೋ ಸೇ ಘಿರೆ ಹೈ, ಮನ್ ಭಾರಿ ಹೈ ಔರ್ ಕೋಯಿ ರಾಸ್ತಾ

ಸೋಮಪ್ರಿಯ ಮುಖರ್ಜಿಯವರ ಧ್ವನಿಯಲ್ಲಿ ಕಬೀರ್ ದಾಸ್ ಭಜನ್ ಕೇಳಿದಿರಿ. ಇನ್ನು ಮುಂದೆ ಮೈಯಾ ಮೋರೆ ಸೂರ್ದಾಸ್ ಭಜನ್ ಹಾಡಿದ್ದಾರೆ ಅನುಷಾ ಜಿಬಿ.

ಇದುವರೆಗೆ ಭಜನ್ಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 9:30 ನಿಮಿಷವಾಗಲಿದೆ. ಇನ್ನು ಮುಂದೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ.

ವಿದ್ವಾನೇಶ್ ಶೇಷಗಿರಿರಾವ್ ಅವರ ವಯಲಿನ್ ವಾದನವನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕಂಡು ಧನ್ಯನಾದೆ ಬೇಹಾಗ್ರಾಗ ರೂಪಕ ತಾಳದಲ್ಲಿ ಸುರಪುರದ ಆನಂದದಾಸರ ರಚನೆ.

ಇದುವರೆಗೆ ವಿದ್ವಾನ್ ಎಸ್ ಶೇಷಗಿರಿರಾವ್ ಅವರ ವೈಲಿನ್ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ, ಎವಿ ಆನಂದ್, ಮೋರ್ಸಿಂಗ್, ವಿದ್ವಾನ್ ಎಂ ಗುರುರಾಜ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಈಗ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಲಗೆ ರಹೋಮನ್ನಾಬಾಯಿ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಗೀತೆ ಹಾಡಿದ್ದಾರೆ. ಸ್ವಾನಂದ್ ಕಿರ್ಕಿರೆ ಅವರ ಗೀತೆಗೆ ಶಂತನು ಮೋತ್ರ ಅವರ ಸಂಗೀತವಿದೆ.

ನಿನ್ನನ್ನ ಗೆಲ್ಲಲಾರೆ ಈ ಚಿತ್ರಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಹಾಡಿದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತೆಗೆ ಇಳಿಯರಾಜ ಅವರ ಸಂಗೀತವಿತ್ತು. ಲಾಪತಾ ಲೇಡೀಸ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಗೀತೆಯನ್ನು ಹಾಡಿದ್ದಾರೆ. ಸ್ವಾನಂದ್ ಕಿರ್ಕಿರಿ ಅವರ ಗೀತೆಗೆ ರಾಮ್ ಸಂಪತ್ ಅವರ ಸಂಗೀತವಿದೆ.

ಎಸ್ ಜಾನಕಿಯವರು ಹಾಡಿದ ಅನುಗ್ರಹ ಚಿತ್ರ ಗೀತೆಯೊಂದಿಗೆ ಇಂದಿನ ಗೀತ ಚಂದ್ರಿಕೆ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಅಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ, 6:50 ರೈತರ ಸಲಹೆ, 7:15 ಭಾವಗೀತೆಗಳು ಹಾಡಿದ್ದಾರೆ ಎಸ್ ಸುನೀತಾ, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ಗೀತಾ ಪಲ್ಲವ, 9:30 ಗಾನಗಂಗೆ, 10:30 ಸೊನೆ ರೇಪಲ್, 11:00 ಸವಿನೆನಪು ಕಾರ್ಯಕ್ರಮ ಕೇಳುವಿರಿ, 11:30 ಸ್ಟಂಪ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಇನ್ನು 12:05 ವನಿತಾ ವಿಹಾರ ಸ್ತನ್ಯಪಾನದ ಮಹತ್ವ.

0: ಕುರಿತು ಡಾಕ್ಟರ್ ವಿನೂತಾ ಕುಲಕರ್ಣಿ ಅವರಿಂದ ಮಾಹಿತಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಜೊಯಿಡಾ ತಾಲೂಕು ಗುಂದದ ಅರ್ಚನಾ ಅಜಿತ್ ಹೆಗಡೆ ಅವರಿಂದ ಸಣ್ಣ ಕಥೆ ನೀಲಿ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿದ್ಯಾರಾವ್ ಕೆಎಲ್. ನಿರ್ವಹಣೆ ಪಿಎಂ ಜಗದೀಶ್. 1 ಗಂಟೆಗೆ ಪ್ರಗತಿ ಪಥ. ಪಿಎಂ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಕ್ಕಿಯ ಬಳಗ. ಸಣ್ಣ ಕಥೆ ಅಕ್ಬರನಿಗೆ ಕ್ಷೌರ ಮಾಡಿಸಿದ ಬೀರ್ಬಲ್. ಕಥೆಯ ಓದು ಮಧು ಚೈತ್ರ. ನಂತರ ಚಿಣ್ಣರ ಗೀತೆಗಳನ್ನು ಕೇಳುವಿರಿ. 3 ಗಂಟೆಗೆ ಗುಲ್ಮೊಹರ್. ಹೊಸ ಹಿಂದಿ ಚಿತ್ರಗೀತೆಗಳು. ನಾಳೆ ಸಂಜೆ 5:30 ವಿಕಸಿತ ಭಾರತಕ್ಕಾಗಿ ನಶಮುಕ್ತ ಯುವಜನತೆ ಈ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಆರು ಗಂಟೆ 15 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ವಿಜಯ ನಿಶಾಂತ್ ಅವರಿಂದ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಇಲಾಖೆ. ಹಾಲು ಮತ್ತು ಅದರ ಪೌಷ್ಟಿಕತೆ ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಣ್ಣ ಎಂ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು. ಹೈನು ರಸಾಯನಶಾಸ್ತ್ರ ವಿಭಾಗ, ಹೈನು ಮಹಾವಿದ್ಯಾಲಯ, ಹೆಬ್ಬಾಳ, ಬೆಂಗಳೂರು. ನಂತರ ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಎಲಿಗೇನಹಳ್ಳಿಯ ಉಮೇಶ್ ಮತ್ತು ಸಂಗಡಿದಿಂದ ಕೋಲಾಟ ಪದವನ್ನು ಕೇಳಬಹುದು. 7:45 ಸಮಾಚಾರ ದರ್ಶನ. ವಾರ್ತಾ ವಾರ್ತಾ ಚಿತ್ರ. 8:00 ಮತ್ತು 8:30 ಸಿರಿಗಂಧ. 8:15 ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದಿಂದ. 9:15 ಪಂಪಾಪತಿ ಗದ್ದಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಮೈಸೂರು ಭೇಟಿ ಕುರಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ಚಿನ್ಮಯ್ ಸಹೋದರಿಯರಾದ ಉಮಾ ಮತ್ತು ರಾಧಿಕಾ ಅವರ ಯುಗಳ ಕರ್ನಾಟಕ ಹಾಡುಗಾರಿಕೆ. ಕಾರ್ಯಕ್ರಮ ಚೆನ್ನೈ ಕೇಂದ್ರದ ಕೊಡುಗೆ. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈಗ ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. The Union Cabinet has approved the Pradhan Mantri Surya Sarovar Yojana PMSSY for development of floating solar photovoltaic projects with energy storage systems. Addressing media in New Delhi after the Union Cabinet meeting today, Information and Broadcasting Minister Ashwini Vaishnaw said that the scheme has been approved with a total outlay of 5,070 crore rupees.
2: सोलर कैपेसिटी पर कैपिटा के हिसाब से देखें तो वर्ल्ड हाईएस्ट देश में लगी है. वाटर बॉडीज हैं, डैम्स हो, लेक्स हो, कैनाल्स हो, उन सब का उपयोग करके जो सोलर पावर जनरेशन कैपेसिटी क्रिएट करना है उसका अप्रूवल लिया गया. 102 गीगावाट की कैपेसिटी पोटेंशियल है भारत में. टोटल 5,000 मेगावाट फ्लोटिंग सोलर पीवी फोटोवोल्टेक कैपेसिटी भारत में क्रिएट की जाएगी. 5 साल की स्कीम है. 1 करोड़ पर मेगावाट का इसका सपोर्ट दिया जाएगा. 10 मिलियन टन्स ऑफ CO2 एमिशन्स को ये प्रिवेंट करेगा.
1: इन ऑर्डर टू स्ट्रेंथन कंट्रीज एनर्जी सिक्योरिटी एंड अनलॉक